ಆಕಾಶವಾಣಿ ಮಡಿಕೇರಿ ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಆಶ್ವಯುಜ ಮಾಸದ 4ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು ಶನಿವಾರ. ಈಗ ಸಮಯ 5:56:50. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಂಧುಗಳಿಗೂ ಪೌಡಂಡ ಡೇಸಿ ರೋಷನ್ ಹಾರೈಸುವ ಶುಭೋದಯ. ಶುಭ ನುಡಿ. ಉಪಾಧ್ಯಾಯನಾದವನು ಸದಾ ಕಲಿಯುತ್ತಲೇ ಇರಬೇಕು. ಸ್ವತಃ ಉರಿಯುತ್ತಿದ್ದರೇನೆ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲು ಸಾಧ್ಯ. ಹೀಗೆಂದವರು ರವೀಂದ್ರನಾಥ ಠಾಗೂರ್. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ನೈಮ್ ಉರ್ ರೆಹಮಾನ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 6:40 ಸ್ವರ ಮಾಧುರ್ಯ. ಭಾವಗೀತೆಗಳು 7:15. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ ಪ್ರಾಯೋಜಿಸುವ ಕಾರ್ಯಕ್ರಮ ಆಯುಷ್ವಾಣಿ. ಇಂದಿನ ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ HB, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈ ಬೆಳಗ್ಗೆ 8:35 ಹಾಗೂ 9:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:50 ಕಗ್ಗದ ಸಿರಿ, ಕವಿ DVG ಅವರ ಮಂಗುತಿಮ್ಮನ ಕಗ್ಗ ಪುಸ್ತಕದ ಓದು. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ M. ಶಿವರಾಮ್. 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನ 10:00. 10:30 11:00 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ 2026 ಇದರ ನೇರ ಪ್ರಸಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಗತಿ ಪಥ. ಇಂದು ಪ್ರಧಾನಮಂತ್ರಿ ಹಸಿರು ಕಾರ್ಯಾಚರಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 1:30 3:00 ರೂಪಕ ನಾನು ಸಿಂಧು ತಾಯಿ ಸಪ್ಕಾಲ್, ರಚನೆ ದೀಪಾದಿಗೀಕಾರ್. 3:30 ನಾಟಕ ಹಳ್ಳಿಯಾದರೇನು ಶಿವ, ರಚನೆ ST. ಶಿವಶಂಕರ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಈ ಸಂಜೆ 4:00 ಭಾವಗೀತೆಗಳು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. 5:00 ವ್ಯಕ್ತಿ ವಿಶೇಷ. 48 ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆ. ಸಂದರ್ಶಕರು ಮತ್ತು ನಿರ್ವಹಣೆ M. ಶಕುಂತಲಾ. ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 5:50 ಕ್ಷಮಿಸಿ ಶ್ರೋತೃಗಳೇ, 5:30 ಚಿತ್ರಕಾವೇರಿ. ರಸಪ್ರಶ್ನೆಗಳ ನೇರ ಫೋನಿನ್ ಕಾರ್ಯಕ್ರಮ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಇಂದು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ MS ಅವರೊಂದಿಗೆ ರಾಂಬುಟಾನ್ ಮತ್ತು

ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನವಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಆನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಸುದ್ದಿ ಸಮಾಚಾರ 7:29. 8:00 ಸಿರಿಗಂಧ, ಸಂವಾದಾತ್ಮಕ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಯುವವಾಣಿ, ಇದರಲ್ಲಿ ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ ಆಲಿಸಲಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಪ್ರಿಯ ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿರುವಿರಿ. ಇನ್ನು ಚೇನಿರ ನಿರ್ಮಲ ಹಾಗೂ ಚಿತ್ರ ಅವರು ಹಾಡಿರುವ ಉಳ್ಳಿಯಡ ಡಾಟಿ ಪೂವಯ್ಯ ಅವರ ರಚನೆ ಕ್ರೋಡಮಲೆರ ಯಾಲ ಮಾಲೆಯೋ ಭಾರತಾಂಬೆರ ಬೋಳೆಕ್.

ಕಾರ್ಯಕ್ರಮದ ಕೊನೆಯಲ್ಲಿ ಅವ್ವ ಕಾವೇರಿ ನಿನಗೆ ಅರ್ಪಣೆ, ಬಾರಿಯಂಡ ಜೋಯಪ್ಪ ಅವರ ರಚನೆ, ಹಾಡಿದವರು ಬದ್ರಿಪ್ರಸಾದ್.

ಗಾಯಕ ಬದ್ರಿಪ್ರಸಾದ್ ಅವರು ಹಾಡಿದ ಅವ್ವ ಕಾವೇರಿ ನಿಂಗೆ ಅರ್ಪಣೆ ಎಂಬ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಉದಯರಾಗ ಕಾರ್ಯಕ್ರಮ ಮುಕ್ತಾಯವಾಯಿತು.

ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ಸ್ವಾಮಿ ವಿವೇಕಾನಂದರು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಗಳಾಗಲಿದೆ. ಇನ್ನು ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಡಾಕ್ಟರ್ ನೈಮೂರ್ ರೆಹಮಾನ್ ಅವರಿಂದ.
1: ನಮ್ಮ ಸುತ್ತಮುತ್ತಲಿನ ಸ್ಥಿತಿಗತಿಗಳೇ ಪರಿಸರ. ಪರಿಸರವೇ ಜಗತ್ತು, ಬದುಕು ಜೀವಜಂತುಗಳ ನೆಲೆ. ಮಾನವ ಪರಿಸರದ ಶಿಶು. ಪರಿಸರವೇ ನಮ್ಮ ಪೋಷಕ ಮತ್ತು ವಿನಾಶಕ. ನಮ್ಮ ವ್ಯಕ್ತಿತ್ವ ನಿರ್ಧರಣೆಗೆ ಪರಿಸರವೇ ಆಧಾರ. ಅನುವಂಶಿಕತೆ ಮತ್ತು ಪರಿಸರದ ಪ್ರಭಾವ ನಮ್ಮ ಗುಣಲಕ್ಷಣಗಳ ಮೂಲ ಸೆಲೆ. ಜಗತ್ತಿನ ವೈವಿಧ್ಯಮಯ ರೂಪ ಸ್ವರೂಪಗಳಿಗೆ ಪರಿಸರವೇ ಪೂರಕ ಮತ್ತು ಪ್ರೇರಕ ಶಕ್ತಿ. ಬೆಟ್ಟಗುಡ್ಡಗಾಡಿನ ಜನರ ಶಕ್ತಿಶಾಲಿ ಜೀವನಕ್ಕೆ, ಹೋರಾಟದ ಸ್ವಭಾವಕ್ಕೆ ಪರಿಸರವೇ ಕಾರಣ. ಸಮೃದ್ಧ ಬಯಲುನಾಡಿನ ಸುಖಲೋಲುಪ್ತ ಭೋಗಲಾಲಸೆಗಳಿಗೂ ಅಲ್ಲಿಯ ಭೌಗೋಳಿಕತೆಯ ಪ್ರಭಾವವೇ ಹೆಚ್ಚು. ಮರಳುಗಾಡಿನ ಮತ್ತು ಅರಣ್ಯಾವೃತ ಪ್ರದೇಶಗಳ ಬುಡಕಟ್ಟು ಸಮೂಹಗಳ ಅಸಹಾಯಕ ಅಸ್ಥಿರ ಬದುಕಿಗೂ ಅಲ್ಲಿಯ ಪರಿಸರವೇ ಕಾರಣ. ಪ್ರಾಕೃತಿಕ ಸಂಪನ್ಮೂಲದ ಒರತೆ ಕೊರತೆಗಳು ಶತಶತಮಾನಗಳಿಂದಲೂ ನಮ್ಮಲ್ಲಿ ಹತಾಶೆ ದುರಾಶೆಗಳಿಗೆ ಮುಂದಾಗುವ ಪ್ರವೃತ್ತಿ ಬೆಳೆಸಿದೆ. ನಾಗರಿಕತೆ ಮತ್ತು ಅನಾಗರಿಕತೆಯ ನಡುವೆ ತೆಳುವಾದ ಪರದೆಯನ್ನು ಸೃಷ್ಟಿಸಿರುವುದೇ ಪರಿಸರ. ಅಸಹನೆ, ಅಸಮಾಧಾನ ಮತ್ತು ಆಕ್ರಮಣಕಾರಿ ಮನೋಭಾವಗಳ ಕುಲುಮೆ ಪರಿಸರದಿಂದಲೇ ನಿರ್ಮಾಣಗೊಂಡಿದೆ. ಯುದ್ಧ ವಿನಾಶಗಳ ಮನುಕುಲದ ಚರಿತ್ರೆಯಲ್ಲಿ ಯುದ್ಧಗಳಿಗೆ ಪರಿಸರದ ಛಾಯೆ ಇದ್ದೇ ಇದೆ. ಸುಂದರ ಭೂತಾಣ ಆಕ್ರಮಣಗಳಿಗೆ ಬಲಿಯಾಗುವುದು ಹಾಗೆ ಅದು ಕೆಟ್ಟ ಚರಿತ್ರೆಯ ಭೂಮಿಕೆಯಾಗಿದೆ. ವಸಾಹತು ಮನೋಭಾವ, ಯಜಮಾನಿಕೆಯ ದರ್ಪ, ದೌರ್ಜನ್ಯ, ದುಷ್ಕೃತ್ಯಗಳು ಇನ್ನೂ ಉಳಿದಿವೆ. ವೈಚಾರಿಕತೆ, ತಂತ್ರಜ್ಞಾನ ಮತ್ತು ಕಂಡು ಕೇಳರಿಯದ ಆವಿಷ್ಕಾರಗಳ ತುತ್ತ ತುದಿ ತಲುಪಿರುವ ಜಗತ್ತು ಈ ಬೇಗುದಿಯಿಂದ ಇನ್ನೂ ಮುಕ್ತವಾಗಿಲ್ಲ. ಯುದ್ಧ ರಕ್ತಪಾತಗಳಿಂದ ದೂರವಾಗಿಲ್ಲ. ಮನುಷ್ಯನ ಇತಿಮಿತಿಗಳಿಗೆ ಪರಿಸರ ಕಡಿವಾಣ ಹಾಕಿದೆ, ಒಂದು ನಿರ್ದಿಷ್ಟ ಚೌಕಟ್ಟು ನಿರ್ಮಿಸಿದೆ. ಇದು ಆಶೋತ್ತರಗಳಿಗೆ ಆಸರೆ, ಅವಶ್ಯಕತೆಗಳಿಗೆ ಪೂರಕ, ದುಷ್ಕೃತ್ಯಗಳಿಗೆ ಚುಕ್ಕಾಣಿಯಲ್ಲ. ಇದು ಬ್ರಹ್ಮಾಂಡ ರಹಸ್ಯವೇನಲ್ಲ, ಸೂಕ್ಷ್ಮಗ್ರಾಹಿಗಳಿಗೆ ಮೇಲ್ನೋಟಕ್ಕೆ ವ್ಯಕ್ತಪಡುವ ಸರಳ ಸುಂದರ ಸತ್ಯ. ವೇದ ಪುರಾಣಗಳಲ್ಲಿಯೂ ಪಂಚಭೂತಗಳ ಪ್ರಸ್ತಾಪವಿದೆ. ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶಗಳ ಪ್ರಸ್ತಾಪವಿದೆ. ಅವುಗಳ ಸಮತೋಲನ ದೇಹದ ಸ್ಥಿರತೆ, ದೃಢತೆ ಮತ್ತು ಉತ್ಕರ್ಷಕ್ಕೆ ಹೇಗೆ ಅಗತ್ಯವೆಂಬುದರ ವಿಚಾರವಿದೆ. ಈ ಮೂಲಭೂತ ಸ್ಥಿತಿಗಳ ಏರಿಳಿತಗಳಿಗೆ ಬದುಕಿನ ಪಲ್ಲಟಕ್ಕೂ ವಿನಾಶಕ್ಕೂ ಕಾರಣವಾಗಬಹುದು. ಕ್ಷಮೆಯ ಧರಿತ್ರಿ ಎಂಬುದು ನಿಜ, ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಎಂಬುದು ಇದ್ದೇ ಇದೆ. ಹೆತ್ತ ಹೊತ್ತ ಶಕ್ತಿಯು ಅಜರಾಮರವಲ್ಲ. ಕಾಲ ಮಿಂಚುವ ಮುನ್ನ ನಮಗಿದು ಗೋಚರವಾದರೆ ನಮಗೂ ಉಳಿಗಾಲ, ನಮ್ಮ ಪರಿಸರದ ನಿರಂತರ ನಂಟಿಗೂ ಸಹಾಯಕ. ಭೂಕಬಳಿಕೆ, ಸಂಪನ್ಮೂಲಗಳ ದುರ್ಬಳಕೆ, ಜಲಮೂಲಗಳ ನಾಶ, ಪ್ರಾಕೃತಿಕ ಶ್ವಾಸಕೋಶಗಳಾಗಿರುವ ಹಸಿರಿನ ತಾಣಗಳ ನಾಶ, ವೈವಿಧ್ಯಮಯ ಜೀವಜಂತುಗಳ ಕಣ್ಮರೆ, ತಾಪಮಾನ ಏರಿಕೆ, ಕರಗುತ್ತಿರುವ ಹಿಮಪದರಗಳು, ಮೋಡ ಸ್ಫೋಟಗಳಿಂದಾಗುತ್ತಿರುವ ಕ್ಷಿಪ್ರ ಪ್ರವಾಹಗಳು ಇವೆಲ್ಲ ಅಪಾಯದ ಗಂಟೆಯೇ ಆಗಿದೆ. ಪರಿಸರಕ್ಕೆ ಅಪಾಯವೊಡ್ಡಿರುವ ನಾವು ನಾಶ ವಿನಾಶವನ್ನಲ್ಲದೆ ಮತ್ತೇನು ಕಾಣಲು ಸಾಧ್ಯ ಎಂಬುದೇ ನಮ್ಮ ಮುಂದಿರುವ ಪ್ರಶ್ನೆ.
0: ಡಾಕ್ಟರ್ ನೈಮೂರ್ ರೆಹಮಾನ್ ಅವರಿಂದ ಚಿಂತನಾ ಕೇಳಿತಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿಯಿದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:10. ಈಗ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಸತುವಿನ ಸಲ್ಫೇಟ್ ಬಳಕೆ. ಪ್ರತಿ 3 ಭತ್ತದ ಬೆಳೆಗೆ 1 ಸಾರಿಯಂತೆ ಎಕರೆಗೆ 8 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ನಾಟಿಗೆ ಮುನ್ನ ಇತರೆ ರಸಗೊಬ್ಬರಗಳ ಜೊತೆ ಬೆರೆಸದಂತೆ ಪ್ರತ್ಯೇಕವಾಗಿ ಮರಳಿನ ಜೊತೆಯಲ್ಲಿ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಬೇಕು. ಇದರಿಂದ ಭತ್ತದ ಕಾಳಿನ ಗಾತ್ರ ಹೆಚ್ಚೋದಲ್ಲದೆ 10-15% ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಬಹುದು. ರೈತ ಬಾಂಧವರೇ, ಭತ್ತವನ್ನು ನಾಟಿ ಮಾಡಿದ ನಂತರ ಪೋಷಕಾಂಶಗಳನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಶಿಫಾರಸು ಮಾಡಿದಂತಹ ರಾಸಾಯನಿಕ ಗೊಬ್ಬರಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಸರಿಯಾಗಿ ಒದಗಿಸಬೇಕು. ಶಿಫಾರಸ್ಸಿನ 1/3 ಸಾರಜನಕ, ಪೂರ್ತಿ ರಂಜಕ ಮತ್ತು 1/4 ಪೊಟ್ಯಾಷನ್ನು ನಾಟಿ ಸಮಯದಲ್ಲಿ ಭೂಮಿಗೆ ಬೆರೆಸಬೇಕು. ನಾಟಿ ಮಾಡಿದ 30 ದಿನಗಳ ನಂತರ 1/3 ಸಾರಜನಕ ಒದಗಿಸುವ ರಾಸಾಯನಿಕ ಗೊಬ್ಬರವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. 25 ದಿನಗಳ ನಂತರ ಮತ್ತೊಮ್ಮೆ 1/3 ಸಾರಜನಕವನ್ನು ಹಾಗೂ 1/4 ಪೊಟ್ಯಾಷನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಸಾರಜನಕವು ಸಾಕಷ್ಟು ತರದಲ್ಲಿ ನಷ್ಟ ಆಗೋದ್ರಿಂದ ಬೇರೆ ಬೇರೆ ಕಂತುಗಳಲ್ಲಿ ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಕೊಡಗಿನ ಪ್ರದೇಶದ ಮಣ್ಣು ಹುಳಿಯಾಗಿರೋದ್ರಿಂದ ಸೂಪರ್ ಫಾಸ್ಫೇಟನ್ನು ಉಪಯೋಗಿಸಿದರೆ ಅದರಲ್ಲಿಯ ರಂಜಕವು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಜೊತೆಗೆ ಸೇರಿ ಸ್ಥಿರೀಕರಣಗೊಂಡು ಬೆಳೆಗೆ ದೊರೆಯುವುದಿಲ್ಲ. ಆದ ಕಾರಣ ರಂಜಕವನ್ನು ಶಿಲಾರಂಜಕದ ರೂಪದಲ್ಲಿ ಬಳಸೋದು ಸೂಕ್ತ. ನೀರಾವರಿ ಮತ್ತು ಅಂತರ ಬೇಸಾಯ. ಭತ್ತದ ಬೆಳೆಯನ್ನು ನೀರು ನಿಲ್ಲಿಸಿ ಬೆಳೆಯೋದ್ರಿಂದ ನೀರಿನ ಮಟ್ಟವನ್ನು ಕಾಪಾಡೋದು ಬಹಳ ಅತ್ಯವಶ್ಯಕ. ನಾಟಿ ಮಾಡಿದ 1 ದಿನ ಗದ್ದೆಯಲ್ಲಿ ನೀರಿನ ಮಟ್ಟ 2.5 cm ಎತ್ತರದಲ್ಲಿ ಇರಬೇಕು. ಅನಂತರ ನೀರಿನ ಮಟ್ಟವನ್ನು 5 cm ಹೆಚ್ಚಿಸಬೇಕು. ಕೊಯ್ಲಿಗೆ ಬರುವ 10 ದಿನಗಳ ಮುಂಚೆ ನೀರನ್ನು ಬಸಿದು ತೆಗಿಬೇಕು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬುಟಾನ್ ಮತ್ತು ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನವಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ಸ್ಕಿಲ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

ಪ್ರಿಯ ಕೇಳುಗರೇ, ಈ ಬೆಳಿಗ್ಗೆ 8:30 ಆಯುಷ್ ವಾಣಿ, ಇದರಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ ಬಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈಗ ಸಮಯ 6:40. ಇನ್ನು ಸ್ವರ ಮಾಧುರ್ಯ. ಕೇಳೋಣ ದೀಕ್ಷಿತರ ಕೃತಿ ಅನ್ನಪೂರ್ಣೆ ವಿಶಾಲಾಕ್ಷಿ, ರಾಗ ಸಾಮ ಆದಿತಾಳ, ಗಾಯಕಿ ಸುಧಾ ರಘುನಾಥನ್.

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಪುರಂದರದಾಸರ ಕೀರ್ತನೆ ಧರ್ಮಶ್ರವಣ ವಿದತರೆ, ರಾಗ ದುರ್ಗಾ ಆದಿತಾಳ, ಗಾಯಕರು ವಿ ರಾಮಚಂದ್ರನ್.

0: ಇದುವರೆಗೆ ಸ್ವರಮಾಧುರ್ಯ ಕಾರ್ಯಕ್ರಮ ಆಲಿಸಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51.
1: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಈಗ ಒಂದೆರಡು ಪ್ರಕಟಣೆಗಳನ್ನ ಆಲಿಸೋಣ ಶ್ರೋತೃಗಳೇ. ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು ಎರಡನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ. ಇಲ್ಲಿಂದ ಪಡೆದು ನವೆಂಬರ್ 15 ಒಳಗಾಗಿ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ಮಹಾಸಭೆಯನ್ನು ಸೆಪ್ಟೆಂಬರ್ 27, ಅಂದರೆ ನಾಳೆ ಬೆಳಗ್ಗೆ 10 ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಸದರಿ ಸಭೆಗೆ ಕೊಡಗು ಜಿಲ್ಲಾ ಮಾಜಿ ಸೈನಿಕರು ಹಾಗೂ ಮೃತಪಟ್ಟಿರುವ ಕುಟುಂಬದ ಸದಸ್ಯರು, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಾಗುವಂತೆ ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ 9845331 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ.

ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹ್ರಾಡೂನ್ ಇಲ್ಲಿಗೆ 2027ನೇ ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ ತಿಂಗಳಲ್ಲಿ ನಡೆಸಲಾಗುವುದು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮುಖಾಂತರ ನಡೆಸಲಾಗುತ್ತೆ ಅಂತ ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆರ್ಐಎಂಸಿ ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಿಳಿಸಿದ್ದಾರೆ.

ಈ ಬೆಳಗ್ಗೆ 8:50ಕ್ಕೆ ಕಗ್ಗದ ಸಿರಿ, ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಬೆಳಗ್ಗೆ 9:10ಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮವಿದೆ.

9:45ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55ಗಳಾಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ऋतुविज्ञानविभागः। नागोया एशियाई क्रीडासु भारतस्य पदकानां संख्या 23 सम्प्राप्ता। लक्ष्यभेदस्पर्धायां कमलजीतसुरुचियुग्मेन स्वर्णम्, गुलवीरसिंहेन च रजतपदकं प्रासाधि। राष्ट्रपति द्रौपदी मुर्मुः, उपराष्ट्रपतिः सीपी राधाकृष्णन्, प्रधानमंत्री नरेन्द्र मोदी प्रभृतयः सर्वेभ्यः विजेत्री क्रीडकेभ्यः वर्धापन संदेशम् अयच्छन्। इति वार्ताः।
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ನಿಧನ ಸುದ್ದಿ. ಪಾಲೂರು ಗ್ರಾಮದ ನಿವಾಸಿ ಬಿಕೆ ಚೆನ್ನಪ್ಪ ಪೂಜಾರಿ ಅವರು ನಿನ್ನೆ ನಿಧನರಾದರು. 69 ವರ್ಷದ ಬಿಕೆ ಚೆನ್ನಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಸ್ವಗ್ರಾಮದಲ್ಲಿ ನಡೆಯಲಿದೆ. ಬಾಳಲೆ ನಿಟ್ಟೂರು ಗ್ರಾಮದ ಮಲ್ಲೂರ್ಲ ವಾಸಯಿಂಜ ಚೆಕ್ಕೇರ ಸಾಬು ಜೋಯಪ್ಪ ಅವು ನಿನಾಂದು ಬೈಟ್ ಮರಣಪಟ್ಟಿತು. 97 ಬಯತ್ರ ಚೆಕ್ಕೇರ ಸಾಬು ಜೋಯಪ್ಪ ಐಂಗಡ ದಪನ ಕಾರ್ಯ ಇಂದು ಮಜ್ಜಣ 3 ಗಂಟೆಗೆ ಮಲ್ಲೂರು ಗ್ರಾಮದ ಐಂಗಡ ಮನೆಯಲ್ಲಿ ನಡಪಾ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
2: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026
3: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಒಂದು ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1:00 ಗಂಟೆಯವರೆಗೆ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: ఆకాశవాణి యొక్క ఎలా మలయాళం ఛానల్ న్యూస్ ఆన్ AIR యాప్ లో ఇప్పుడు లభ్యమవు. ఆకాశవాణి.

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹ. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ ಮ್ಯಾಪ್ 2030. ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಬೀಜ ತಳಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಎಂದು ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ ಹೇಳಿದರು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದೊಂದಿಗೆ 4 ದಿನಗಳ ರೈತ ಜಾತ್ರೆಯ ಬೀಜ ಮೇಳಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು.
1: ನಮ್ಮ ರೈತ ತಾಯಂದಿರು ಅವಾಗ ಆರಿಸಿದಂತಹ ತಳಿಗಳು ಇನ್ನೂ ಇವೆ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಭತ್ತದಲ್ಲಿ ಸುಮಾರು 2 ಲಕ್ಷ ತಳಿಗಳು ಹೇಗೆ ಬಂದಿದ್ದು ಅಂದ್ರೆ ನಮ್ಮ ರೈತ ಸಹೋದರಿಯರ ಪ್ರಯತ್ನದಿಂದ, ನಮ್ಮ ಪೂರ್ವಜರ ಪ್ರಯತ್ನದಿಂದ ಅದು ಬಂದಿದ್ದಂತ ಹೇಳ್ಬಯಸ್ತಾ ಇದ್ದೀನಿ. ನಾವು ಪೌಷ್ಟಿಕಾಂಶದ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದ್ದೇವೆ. ನಮ್ಮ ರೈತ ಮಹಿಳೆಯರು ಆಗಿನ ಕಾಲದೊಳಗೆ ಸುಮಾರು 4,000-5,000 ವರ್ಷಗಳ ಹಿಂದೆ ಇದನ್ನು ತಿಳ್ಕೊಂಡು ಸೂಕ್ತ ತಳಿಗಳನ್ನು ಆರಿಸಿಕೊಟ್ರು. ಸಂರಕ್ಷಿಸಿ ಉಪಯೋಗ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ.
0: ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎನ್ಬಿ ಪ್ರಕಾಶ್ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಸ್ಥಾಪನೆಯಾಗಿ 25 ವರ್ಷಗಳು ಕಳೆದಿವೆ. ಬೀಜ ಘಟಕ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ 2013 ಮತ್ತು 2020ರಲ್ಲಿ ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಶೇಂಗಾ ತಳಿಗೆ ಅಂತಾರಾಷ್ಟೀಯ ಪುರಸ್ಕಾರ ದೊರೆತಿದೆ ಎಂದರು. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಕೃಷಿ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಯೋಜನೆಯಡಿ ರಾಜ್ಯದಲ್ಲಿ 3,14,000 ಸ್ವಸಹಾಯ ಸಂಘಗಳನ್ನು ನೋಂದಾಯಿಸಲಾಗಿದ್ದು 32 ಲಕ್ಷಕ್ಕೂ ಹೆಚ್ಚು ಕೃಷಿಕ ಮಹಿಳೆಯರು ಸಕ್ರಿಯರಾಗಿದ್ದಾರೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳದ ಮೊದಲ ದಿನವಾದ ನಿನ್ನೆ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೃಷಿಕ ಮಹಿಳೆಯರಿಗೆ ಕೃಷಿ ತರಬೇತಿ, ಬ್ಯಾಂಕ್ ಸಾಲ ಸೌಲಭ್ಯ, ಮಾರುಕಟ್ಟೆ ಅವಕಾಶ ಹಾಗೂ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಲು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷಿ ಸಖಿಯರನ್ನು ನಿಯೋಜಿಸಲಾಗಿದೆ ಎಂದರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಿಳಿಸುವುದು ರಾಜ್ಯ ಸರ್ಕಾರದ ದೃಢ ಸಂಕಲ್ಪ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ ಮ್ಯಾಪ್ 2030 ರಾಜ್ಯ ಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಗರ್ಭಪೂರ್ವ ಆರೈಕೆ ಹಾಗೂ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಕಾರ್ಯಕ್ರಮದ ಮಾರ್ಗದರ್ಶಿ ಕಿರು ಪುಸ್ತಕಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಬೆಳಗಾವಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ನಿರ್ವಹಣೆ ಕುರಿತು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಬೆಳಗಾವಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪರಿಶೀಲಿಸಿದರು. ಕುಡಿಯುವ ನೀರು, ಮೇವು, ಉದ್ಯೋಗ ಸೃಷ್ಟಿ ಸೇರಿದಂತೆ ಬರ ನಿರ್ವಹಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೆಳಗಾವಿಯ

0: ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ಸಚಿವರು ಬೆಳಗಾವಿಗೆ ಭೇಟಿ ನೀಡಿದ್ದರು. ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳ ಕರಕುಶಲ ಕಲೆಗಳ ಪ್ರದರ್ಶಿನಿ ಕರ್ನಾಟಕ ಪರ್ವ 2026ಕ್ಕೆ ಚಾಲನೆ ನೀಡಲಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪಾಲ್ಗೊಳ್ಳಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ, ದೂರದರ್ಶನ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಸೇರಿದಂತೆ ವಿವಿಧ ಆನ್ಲೈನ್ ವೇದಿಕೆಗಳಲ್ಲೂ ನೇರವಾಗಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಮಹತ್ವದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬಿತ್ತರಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕ ಸಂಹಿತೆ 2025ರ ಕುರಿತ ಒಂದು ನೋಟ. ಈ ಹಿಂದೆ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳಿದ್ದವು. ಕಳೆದ 70 ವರ್ಷಗಳಿಂದ ಉದ್ಯೋಗದಾತರಿಗೆ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ಪಾಲಿಸುವುದೇ ಕೆಲಸವಾಗಿತ್ತು. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025ರಂದು ಜಾರಿಗೆ ಬಂದವು. ಈ ಹಿಂದೆ ರಚಿತವಾಗಿದ್ದ ಕಾನೂನುಗಳನ್ನು, ನಿಯಮಾವಳಿಗಳನ್ನು ಸಮಗ್ರವಾಗಿ ಬದಲಿಸಿ ನಿರ್ದಿಷ್ಟ ಚೌಕಟ್ಟನ್ನು ಕೇಂದ್ರ ರೂಪಿಸಿತು. ಕಾನೂನು ಹಾಗೂ ನಿಯಮಾವಳಿಗಳ ಅನುಸರಣೆಗೆ ಸರಳೀಕೃತ ಸ್ವರೂಪ, ಕಿರು ಉದ್ಯಮಗಳಿಗೆ ಹೆಚ್ಚು ಅನುಕೂಲ ಮತ್ತು ಅನುಸರಣೆಯ ಅನಗತ್ಯ ಭಾರವನ್ನು ಇಳಿಸುವಲ್ಲಿ ಸಹಕಾರಿಯಾಯಿತು. ಕಾರ್ಮಿಕ ಸಂಹಿತೆಗಳು ಎಲ್ಲ ಆಯಾಮಗಳಲ್ಲಿ ರಕ್ಷಣೆ ಖಾತ್ರಿಪಡಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಯಿತು. ಕಾನೂನಿನ ಮೂಲಕ ಸಾಮಾಜಿಕ ಸುರಕ್ಷತೆ, ಔದ್ಯೋಗಿಕ ವ್ಯಾಪ್ತಿ ವಿಸ್ತರಿಸಿ 2025ರ ವೇಳೆಗೆ ಶೇಕಡ 64ಕ್ಕಿಂತ ಹೆಚ್ಚಾಯಿತು. ಏಕೀಕೃತ ಕಾರ್ಮಿಕ ಸಂಹಿತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಟಿಜಿ ನಾಗೇಶ್.
4: ಮುಖ್ಯವಾಗಿ 4 ಕಾರ್ಮಿಕ ಸಂಹಿತೆಗಳಿವೆ. ಅದರಲ್ಲಿ ಒಂದು ವೇತನ ಸಂಹಿತೆ 2019, ಇನ್ನೊಂದು ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಮೂರನೇದು ಸಾಮಾಜಿಕ ಭದ್ರತಾ ಸಂಹಿತೆ 2020, ನಾಲ್ಕನೇದು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅಂತ. ಎಲ್ಲ ಉದ್ಯೋಗಗಳಿಗೂ ಕನಿಷ್ಠ ವೇತನದ ಹಕ್ಕನ್ನ ಒದಗಿಸಿದೆ. ಕೈಗಾರಿಕಾ ಸಂಬಂಧಗಳ ಸಂಹಿತೆಯಡಿ ಈ ಕೈಗಾರಿಕೆ ವಿವಾದ, ಟ್ರೇಡ್ ಯೂನಿಯನ್ ಮತ್ತು ಉದ್ಯೋಗ ನಿಯಮಗಳಿಗೆ ಏಕೀಕೃತವಾದಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಇದರಲ್ಲಿ ಕೆಲಸ ಕಳ್ಕೊಂಡವರಿಗೆ ಮರುಕೌಶಲ್ಯ ನಿಧಿಯ ವ್ಯವಸ್ಥೆಯನ್ನ ಅದು ಮಾಡಿಕೊಟ್ಟಿದೆ. ಇನ್ನು ಸಾಮಾಜಿಕ ಭದ್ರತಾ ಸಂಹಿತೆಯಡಿ ಸಂಘಟಿತ ಕಾರ್ಮಿಕರ ಜೊತೆಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನು ಕೂಡ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಇಪಿಎಫ್ ಮತ್ತು ಇಎಸ್ಐ ಅನ್ನ ವಿಸ್ತರಿಸತಕ್ಕಂತ ಕ್ರಮವನ್ನ ಕೈಗೊಳ್ಳಲಾಗಿದೆ.
0: ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಗುಡಪಳ್ಳಿ ಗ್ರಾಮದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಗಿತಗೊಂಡಿದ್ದ ಗ್ರಾಮದ 85 ಜನರ ಪಿಂಚಣಿಗಳ ಪೈಕಿ 65 ಜನರ ಪಿಂಚಣಿ ಅರ್ಜಿಗಳ

ಸ್ವೀಕರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದ್ದಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯೆ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದ ಸಮೀಪ ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ರೈತ ಸಂತೆ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030. ತಾಯಂದಿರ ಮರಣ ಪ್ರಮಾಣ ಶೂನ್ಯಗೊಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ.

0: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ ಮ್ಯಾಪ್ 2030. ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:55. ಈಗ ಕೆಲವು ಜಾಹೀರಾತುಗಳು, ಅದಾದ ಬಳಿಕ ಭಾವಗೀತೆಯೊಂದನ್ನು ಆಲಿಸಲಿದ್ದೀರಿ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 222-5571.
7: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
13: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
12: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
14: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
15: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
16: ಪೊನ್ನಂಪೇಟೆ ಕೊಡವು ಸಮಾಜ ಹತ್ರ 99ನೇ ಕಾಲತ್ರ ಮಹಾಸಭೆ ಇದೆ. ಇರೋ ತಳಂಗ್ ನಾಳೆ ನಾರಾಚ ಫಲಕ 12:30 ಸಮಾಜತ್ರ ಆವರಣದ ಸಮಾಜತ್ರ ಅಧ್ಯಕ್ಷಗಳನ್ನ ಶ್ರೀ ಕಾಳಿಮಾಡ ಎಂ ಮೋಟಯ್ಯ ಅಂಡ ಕೊರವು ಕಾರ್ಯಕ್ಕೆ ನರ್ಪ ಸದಸ್ಯಂಗೆಲ್ಲ ಆಹ್ವಾನ ಪತ್ರಿಕೆ ಐಚಿತ್ ಕಟ್ಟದ ಪೋಚಂಗಿಯು ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು. ಸದಸ್ಯಂಗೆಲ್ಲ ಮಹಾಸಭೆಯಲ್ಲಿ ಕೂಡಿಯಾಡನೊಂದು ಪೊನ್ನಂಪೇಟೆ ಕೊಡವು ಸಮಾಜತ್ರ ಗೌರವ ಕಾರ್ಯದರ್ಶಿ ಶ್ರೀ ಕೋಟೇರ ಕಿಶನ್ ಉತ್ತಪ್ಪ ಕಟ್ಟಣಿತ.
17: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
17: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
17: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
16: ಯುಎಸ್ಸಿ ಬೇರಳಿನಾಡು ಕ್ಲಬ್ ಆಶ್ರಯದಲ್ಲಿ ಇದೇ ತಿಂಗಳ 27ರಂದು ಭಾನುವಾರ ಬೆಳಿಗ್ಗೆ 9:30 ಕುಟ್ಟಂದಿ KB ಹೈಸ್ಕೂಲ್ನಲ್ಲಿ 12th ಬೋರ್ 0.22 ಹಾಗೂ ಏರ್ ರೈಫಲ್ ಮುಕ್ತ ಶೂಟಿಂಗ್ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಯುಎಸ್ಸಿ ಬೇರಳಿನಾಡು ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
19: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
20: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
19: ರೀನಾ

0: ಸ್ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಕಾವೇರಿ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಸಂಘ ಗುಣಿಕೊಪ್ಪ, ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 10 ಗಂಟೆಗೆ ಗುಣಿಕೊಪ್ಪ ಕಾವೇರಿ ಕಾಲೇಜಿನ ಗೋಲ್ಡನ್ ಜೂಬ್ಲಿ ಬ್ಲಾಕ್ನಲ್ಲಿ ಡಾಕ್ಟರ್ ಎಂಬಿ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
4: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
5: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
4: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
5: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
6: ಮಾಜನಳೆ, ಕೊಡವಡ ಭಗವದ್ಗೀತೆ ಎಂದೇ ಕಳಿಪೋನ. ದಕ್ಷಿಣ ಭಾರತತ್ರ ಆದ್ಯ ಜಾನಪದ ಸಾಹಿತ್ಯವನ ಕೊಡವಡ ಆಚಾರ ವಿಚಾರ ಜಾನಪದ ಪಾಟು ಅಣ್ಣಕ ಬಾಳೋ ಪಾಟು ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನಡಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು ಇಕ್ಕಂಡೆ ನಾಡರ ಪೆದಪೋನ ಸಾಹಿತಿ ದಂಪತಿ ಅಳನ ಬೊಬ್ಬೆರಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ಕೆ ತರ್ಜುಮೆ ಮಾಡಿತುಳ ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲತೆ ಇಂಗಳೆ ಊರೂರು ಸುತ್ತಿದ್ದು ಅಳದಿತುಳ ಕೊಡವಡ ಮೂಲ ಬೇರಾನ ಕೊಡವ ಜನಾಂಗ ಪುಟ್ಟಿ ಒಳಂದ ಇತಿಹಾಸ ಸಂಪ್ರದಾಯ ಪದ್ಧತಿ ಎಲ್ಲವೂ ಅಡಗಿತು. ಅದಂಗೆಲ್ಲ ಮೂಲ ಏತುವಾನ ನಂಗಡ ಅಜ್ಜಕಟ್ಟ ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆ ಕೊಡಗು. ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜು ಉಳ್ಳುಳ್ಳ ಐನ್ ಮನೆ ಕೆಫೆ, ಮಡಿಕೇರಿ ಕೊಡೋ ಸಮಾಜ ಕಾಂಪ್ಲೆಕ್ಸ್ ತುಳು ಐನ್ ಮನೆ ಔಟ್ಲೆಟ್, ಪಿಂಯ ವಿರಾಜಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ತುಳು ಐನ್ ಮನೆ ಔಟ್ಲೆಟ್ ಕುಟುವ. ಎಲ್ಲರೂ ಅರ್ತಂಡು ಕೊಡವ ಸಾಹಿತ್ಯತ್ನ ಓದಿ ಉಳ್ತಿ ಬುಳ್ತಿ.
3: ಸೆಪ್ಟೆಂಬರ್ 15ರಂದು ನಿಧನರಾದ ನಾಪೋಕ್ಲು ನೂರಂಬಡ ಮಠದಲ್ಲಿ ವಾಸವಿದ್ದ ಚಂಗಪ್ಪ ಅಪ್ಪಾಜಿ ಅವರ ಪತ್ನಿ ಕಾಮಿ ಅವರ ತಿಥಿಕರ್ಮಾಂತರ ಇಂದು ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಕುಟುಂಬದಲ್ಲಿ ಇನ್ನೊಂದು ಮರಣವಾದ ಕಾರಣ ತಿಥಿಕರ್ಮಾಂತರವನ್ನು ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಸಹಕರಿಸುವಂತೆ ಕೋರಲಾಗಿದೆ.

ಈಗ ಭಾವಗೀತೆ. ರಂಜನಿ ಪ್ರಭು ಅವರ ರಚನೆ. ನವಿಲುಗರಿಯ ಗೊಲ್ಲ ಹೋದವ ಮರುಳಲಿಲ್ಲ. ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ.

ಇದುವರೆಗೆ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ರಂಜನಿ ಪ್ರಭು ಅವರ ರಚನೆಯ ಭಾವಗೀತೆಯೊಂದನ್ನು ಆಲಿಸಿದಿರಿ. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಈ ಬೆಳಗ್ಗೆ 8:30 ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ ಪ್ರಾಯೋಜಿಸುವ ಕಾರ್ಯಕ್ರಮ ಆಯುಷ್ ವಾಣಿ. ಇದರಲ್ಲಿ ಇಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಭವ್ಯ ಎಚ್ಬಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30.
1: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಇನ್ ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
7: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರಿಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ ನಿದ್ದೆನಲ್ಲಿ ಪೇನ್, ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
8: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
0: ಕೇಳುಗರೆ, ಈ ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ 2026 ಇದರ ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಂದು ಸಂಜೆ 5 ವ್ಯಕ್ತಿ ವಿಶೇಷ. 48 ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲೇ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬುಟಾನ್ ಮತ್ತು ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 ಮೆಗಾಹರ್ಟ್ಸ್. ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಸಚಿವ ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ, ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ವಾರ್ತೆಗಳ ವಿವರ: ಕಳೆದ 12 ವರ್ಷಗಳ ಅವಧಿಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಸುಧಾರಣೆ ಕಂಡಿದ್ದು, ಜನರ ಸ್ವಾವಲಂಬಿ ಬದುಕು ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ವಾರಣಾಸಿಯಿಂದ ವಡ್ನಗರ್ವರೆಗೆ ಕೈಗೊಂಡಿರುವಂತಹ ಸಂಕಲ್ಪ ಯಾತ್ರೆಯ ಯಾತ್ರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆ ಮತ್ತು ಸಕಾರಾತ್ಮಕ ಬದಲಾವಣೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ ಅವರು, ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬರ ಕೊಡುಗೆ ಮತ್ತು ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು. ಯಾತ್ರೆಯ ಕುರಿತು ಪ್ರತಿಯೊಬ್ಬ ಯಾತ್ರಾರ್ಥಿಯೂ ತಮ್ಮ ಅನಿಸಿಕೆಗಳನ್ನು ದಿನಚರಿಯಲ್ಲಿ ಬರೆದು ಇಡುವಂತೆ ಪ್ರಧಾನಿ ಸಲಹೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರ, ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆ ಮತ್ತು ನಾವಿಕರ ಮೇಲೆ ಪದೇ ಪದೇ ನಡೆಯುತ್ತಿರುವಂತಹ ದಾಳಿಗಳ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಇನ್ನು ಅಸಾಧಾರಣ ಘಟನೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ನೌಕಾಯಾನ ಮತ್ತು ನಾವಿಕರ ಸುರಕ್ಷತೆ ಹಾಗೂ ಭದ್ರತೆ ಕುರಿತ ಗ್ರೂಪ್ ಆಫ್ ಫ್ರೆಂಡ್ಸ್ನ ಉದ್ಘಾಟನಾ ಸಭೆಯನ್ನು ಉದ್ದೇಶಿಸಿ ಡಾ ಎಸ್ ಜೈಶಂಕರ್ ಮಾತನಾಡಿದರು. ಹಡಗು ಮತ್ತು ನಾವಿಕರ ಸುರಕ್ಷತೆ ಮತ್ತು ಭದ್ರತೆಯಿಂದ ಹೆಚ್ಚಿನ ಗಮನ ಸೆಳೆಯಲು ಭಾರತ ಮತ್ತು ಲೈಬೀರಿಯಾ ಜಂಟಿಯಾಗಿ ಈ ಸಂದರ್ಭದಲ್ಲಿ ನೂತನ ಉಪಕ್ರಮವೊಂದನ್ನು ಘೋಷಣೆ ಮಾಡಿದವು. ನಾವಿಕರ ಪ್ರಮುಖ ಮೂಲವಾಗಿರುವಂತಹ ಭಾರತ ಮತ್ತು ವಿಶ್ವದ ಅತಿದೊಡ್ಡ ಹಡಗು ನೋಂದಣಿ ರಾಷ್ಟವಾಗಿರುವ ಲೈಬೀರಿಯಾ ಕಡಲ ಸುರಕ್ಷತೆ ಮತ್ತು ಭದ್ರತೆಯನ್ನು ಬಲಪಡಿಸಲು ಕೈಜೋಡಿಸಿವೆ. ಕಡಲ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಈ ವಲಯದ ಚರ್ಚೆಗಳಲ್ಲಿ ಪ್ರಮುಖ ಪಾಲುದಾರರಿಗೆ ಹೆಚ್ಚಿನ ಧ್ವನಿ ಸಿಗುವಂತೆ ಮಾಡಲು ಸಮಾಲೋಚನಾ ಚೌಕಟ್ಟನ್ನು ಸ್ಥಾಪಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಒಮಾನ್ ಕೊಲ್ಲಿಯಲ್ಲಿ ಆಂಟಿಗುವಾ ಮತ್ತು ಬಾರ್ಬುಡಾ ಧ್ವಜವನ್ನು ಹೊಂದಿದ್ದ ಎಂವಿ ಕೇಪ್ ಡಾವೋ ಎಂಬ ಬಲ್ಕ್ ಕ್ಯಾರಿಯರ್ ಹಡಗಿನ ಮೇಲೆ ಇತ್ತೀಚೆಗೆ ನಡೆದ ದಾಳಿಯನ್ನು ಅವರು ಪ್ರಸ್ತಾಪಿಸಿದರು. ಈ ಘಟನೆಯಲ್ಲಿ ಒಬ್ಬ ಭಾರತೀಯ ನಾವಿಕ ಮೃತಪಟ್ಟಿದ್ದರು. ಹರ್ಮುಜ್ ಜಲಸಂಧಿಯಲ್ಲಿ ದಾಳಿಗೊಳಗಾದ ಪನಾಮಾ ಧ್ವಜದ ತೈಲ ಟ್ಯಾಂಕರ್ ಎಲ್ಗಯಾ ಪ್ರಕರಣವನ್ನು ಡಾ ಎಸ್ ಜೈಶಂಕರ್ ಉಲ್ಲೇಖಿಸಿದರು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯೊಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧವನ್ನು ತೆರವುಗೊಳಿಸಿ ಇರಾನ್ ತೈಲ ಮಾರಾಟದ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸಿದರೆ ಮತ್ತು ಲೆಬನಾನ್ ಒಳಗೊಂಡಂತೆ ಒಟ್ಟಾರೆ ಕದನ ವಿರಾಮವನ್ನು ಪಾಲಿಸಿದರೆ 7 ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತ ಮಾತುಕತೆಯನ್ನು ಪುನರಾರಂಭಿಸಲು ಇರಾನ್ ಪ್ರಸ್ತಾಪಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುದ್ದಿಗಾರರೊಂದಿಗೆ ಈ ಪ್ರಸ್ತಾಪದ ವಿವರಗಳನ್ನು ನೀಡಿದ್ದಾರೆ. ಇದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಸ್ಥಗಿತಗೊಂಡಿದ್ದ ಮಾತುಕತೆಗಳನ್ನು ಪುನರಾರಂಭಿಸಲಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕವು ಈ ಯೋಜನೆಯನ್ನು ಒಪ್ಪಿಕೊಂಡ ತಕ್ಷಣವೇ 7 ದಿನಗಳ ಕಾಲಮಿತಿ ಪ್ರಾರಂಭವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆರಂಭಿಕ ಹಂತದ ಕ್ರಮಗಳನ್ನು ಪೂರ್ಣಗೊಳಿಸಲು ಸುಮಾರು 4-5 ದಿನಗಳು ಬೇಕಾಗುತ್ತವೆ ಮತ್ತು 6ನೆಯ ದಿನದಂದು ಜಲಸಂಧಿಯನ್ನು ತೆರೆಯಲಾಗುತ್ತದೆ. 7ನೆಯ ದಿನದಂದು ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಒಪ್ಪಿಗೆಯಾದ ವಿಷಯಗಳ ಕುರಿತು ಅಮೆರಿಕದೊಂದಿಗೆ ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆಗಳು ಪ್ರಾರಂಭವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕದ ವಾಷಿಂಗ್ಟನ್ಗೆ ಕೈಗೊಂಡಿದ್ದಂತಹ 3 ದಿನಗಳ ಅಧಿಕೃತ ಭೇಟಿಯು ವ್ಯಾಪಾರ ಕ್ಷೇತ್ರದಲ್ಲಿನ ಪ್ರಗತಿ, ಕೃತಕ ಬುದ್ದಿಮತ್ತೆ ಮತ್ತು ವಿದೇಶಾಂಗ ನೀತಿಯ ಕುರಿತಾದ ಚರ್ಚೆಗಳೊಂದಿಗೆ ಸಂಪನ್ನಗೊಂಡಿತು. ಆದರೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಡುವೆ ಯಾವುದೇ ಪ್ರಮುಖ ಹೊಸ ಒಪ್ಪಂದಗಳು ಏರ್ಪಡಲಿಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ಇದು ಎಲ್ಲರಿಗೂ ಅತ್ಯುತ್ತಮವಾದ ಸಭೆಯಾಗಿದೆ.

0: ಎಂದು ಬಣ್ಣಿಸಿದ್ದಾರೆ. ವರ್ಷಾಂತ್ಯದೊಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇನ್ನೂ ಎರಡು ಬಾರಿ ಭೇಟಿಯಾಗುವುದಾಗಿ ಚೀನಾ ಅಧ್ಯಕ್ಷರು ತಿಳಿಸಿದ್ದಾರೆ. ಇದರೊಂದಿಗೆ ವಿಶ್ವದ ಈ ಎರಡು ಅತಿದೊಡ್ಡ ಆರ್ಥಿಕತೆಗಳ ನಾಯಕರ ನಡುವಿನ ಮುಖಾಮುಖಿ ಮಾತುಕತೆಗಳ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದಂತಹ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರು ಒಳಗೊಂಡಿರುವಂತಹ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಯಿತು. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೊಬ್ಬ ಕಾರ್ಮಿಕರ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015 19% ಇದ್ದಂತಹ ಕಾರ್ಮಿಕ ಶಕ್ತಿ 2025 ವೇಳೆಗೆ 64% ಹೆಚ್ಚಳವಾಗಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವಂತಹ ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138 ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೀವು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಕೇಳಬಹುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲಡಾಕ್ನಲ್ಲಿ ಭಾರತೀಯ ಪರ್ವತಾರೋಹಣ ತಂಡ 23 6,000 ಮೀಟರ್ಗಿಂತ ಎತ್ತರದ ಈವರೆಗೆ ಯಾರೂ ಏರದ 20 ಶಿಖರಗಳನ್ನು ಯಶಸ್ವಿಯಾಗಿ ಏರಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ತಂಡವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ರಾಜನಾಥ್ ಸಿಂಗ್ ಅವರು ಮಾತನಾಡಿ, ತಂಡದ ಧೈರ್ಯ, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಶ್ಲಾಘನೀಯವಾಗಿದೆ. ಈ ಸಾಧನೆ ಭಾರತದ ಪರ್ವತಾರೋಹಣ ಸಾಮರ್ಥ್ಯ ಮತ್ತು ಸಾಹಸ ಕ್ರೀಡೆಗಳಲ್ಲಿನ ಸಾಧನೆಗೆ ಸಾಕ್ಷಿಯಾಗಿದೆ. ಯುವ ಜನತೆ ಪರ್ವತಾರೋಹಣ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಈ ಸಾಧನೆ ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಅಟಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂನ 16 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆ ದಾಳಿ ನಡೆಸಿದೆ. ಕಳ್ಳತನ ಮಾಡಿದ ಚಿನ್ನವನ್ನು ಖರೀದಿ ಮಾಡುತ್ತಿರುವಂತಹ ಕುರಿತಾದಂತಹ ದೂರಿನ ಆಧಾರದ ಮೇಲೆ ಅಟಿಕಾ ಗೋಲ್ಡ್ನ ನಿರ್ದೇಶಕರು, ಪಾಲುದಾರರು ಮತ್ತಿತರ ನಿವಾಸಗಳ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ 752,000 ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದ ಮ್ಯಾರಥಾನ್ ಓಟಗಾರ ಸವನ್ ಬರ್ವಾಲ್ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 44 ವರ್ಷದ ಸವನ್ ಬರ್ವಾಲ್ 2:11:37 ಗುರಿ ಮುಟ್ಟಿ ನೂತನ ರಾಷ್ಟೀಯ ದಾಖಲೆಯನ್ನ ಸ್ಥಾಪಿಸಿದ್ದಾರೆ. ಜಪಾನ್ನ ಯಮಶಿತ ಚಿನ್ನದ ಪದಕ ಗಳಿಸಿದ್ದಾರೆ. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಗುಲ್ವೀರ್ ಸಿಂಗ್ ಈ ಮುನ್ನ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಗುಲ್ವೀರ್ ಸಿಂಗ್ ಅವರು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಸಾಧನೆ ಮಾಡಿ ದಾಪುಗಾಲಿಟ್ಟಿದ್ದಾರೆ. ಭಾರತದ ಅಥ್ಲೆಟ್ಗಳಿಗೆ ಅವರು ಪ್ರೇರಣಾದಾಯಕವಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ.

0: ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ. ಡಾ ಎಸ್ ಜೈಶಂಕರ್ ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ. ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:35.
2: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
3: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
2: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
3: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಇಂದೇ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
1: ನಿಧನ ಸುದ್ದಿ. ಪಾಲೂರು ಗ್ರಾಮದ ನಿವಾಸಿ ಬಿಕೆ ಚೆನ್ನಪ್ಪ ಪೂಜಾರಿ ಅವರು ನಿನ್ನೆ ನಿಧನರಾದರು. 69 ವರ್ಷದ ಬಿಕೆ ಚೆನ್ನಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಸ್ವಗ್ರಾಮದಲ್ಲಿ ನಡೆಯಲಿದೆ. ಬಾಳೆಲೆ ನೆಟ್ಟೂರು ಗ್ರಾಮದ ಮಲ್ಲೂರ್ ಲುವಾಸೈಂಜ ಚೆಕ್ಕೇರ ಸಾಬು ಜೋಯಪ್ಪ ಅವು ನಿನಂದ್ ಬೈಟ್ ಮರಣಪಟ್ಟಿತು. 97 ಬೈತ್ರ ಚೆಕ್ಕೇರ ಸಾಬು ಜೋಯಪ್ಪ ಅಂಗಡ ದಪನ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ಮಲ್ಲೂರು ಗ್ರಾಮದ ಅಂಗಡ ಮನೆಲ ನಡಪ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
11: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣ.
9: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
10: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
14: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
15: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
16: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
17: The number you've dialed is currently busy. Kindly
9: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
18: ಪಪ್ಪ, ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ. ನಮ್ಮ ರಿಲೇಟಿವ್

0: ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
1: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
2: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
3: ಕಾಫಿ ಕ್ಯಾಸಲ್, ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕ್ಕಿಂಗ್ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದೆಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಚಟ್ಟಳ್ಳಿರ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ನಡೆದ ಕುಮ್ಮುಬಳ್ಳರ ತರಬೇತಿ ಕಾರ್ಯಕ್ರಮ, ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನೆಯಲ್ಲಿ ಅರೆಕಾಡು ಗ್ರಾಮದಲ್ಲಿ ಅರಿವಿಕೆ ಕಾರ್ಯಕ್ರಮ. ಸುದ್ದಿ ವಿವರ: ಚಟ್ಟಳ್ಳಿರ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ, ಬೆಂಗಳೂರ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಬೆಳೆ ಸಂರಕ್ಷಣಾ ವಿಭಾಗಕಾರ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಸಹಕಾರದ ನಿನ್ನಂದು ಚಟ್ಟಳ್ಳಿಲಿ ಕುಮ್ಮು ಬಡ್ತೊಂಡ ಬಗ್ಗೆ ಕೃಷಿಕಂಗಕ್ಕೆ ತರಬೇತಿ ಕೊಡುವ ಕಾರ್ಯಕ್ರಮ ಪಿಂಜ ಜಿಲ್ಲೆರ ರೈತಂಗ ಬಡ್ತಿನ ಬೋರೆ ಬೋರೆ ತಳಿರ ಕುಮ್ಮುರ ಪ್ರದರ್ಶನ ಇಂಚೆತ್. ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟ ಕೊಡಗು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಅಶೋಕ ಸಂಗಪ್ಪ ಆಲೂರ ಅವು ತಕ್ಕ ಪರಿವಂಜಿ: ಹಿಂದೆ ಹವಾಮಾನದ ಬದಲಾವಣೆ ಉಂಡು ರೈತಂಗ ಭಾರಿ ತೊಂದರೆಲುಂಡು, ಮಣ್ಣೂರ ಆರೋಗ್ಯವು ಪೆರ್ತು ಪಾಳಾಯ್ತು, ರೈತಂಗ ಬಳತನ ಬಳಕ ಸರಿಯನ್ನ ಕ್ರಯ ಕಟ್ಟೇಂಡಿಲ್ಲ, ದೇಶದಲ್ಲಿ 80% ಚಕ್ಕ ಚಿರಿಯ ರೈತಂಗಳೇ ಉಳ್ಳ ರೈತಂಗ ಕೃಷಿನ ಏದೇ ಕಾರಣಕ್ಕೂ ಕೈಬಿಡುವಕ್ಕಾಗ, ಮನುಷ್ಯಂಡ ತಡಿಕ ನಲ್ಲ ಪೌಷ್ಟಿಕಾಂಶ ಕೊಡುಪನ್ನತ ಕುಮ್ಮನ ಪರ್ಯಾಯ ಬಳೆಯಾಯ್ತು ಬಳತೊಂಡು ಎಣ್ಣಿಚಿ. ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ರ ನಿರ್ದೇಶಕ ಟಿ ಕೆ ಬೆಹರ್, ತೋಟಗಾರಿಕಾ ಸಂಸ್ಥೆಯ ಪಣ್ಣುಬಳ್ಳರ ವಿಭಾಗದ ಕಾರ್ಯಕ್ರಮ ನಿರ್ದೇಶಕ ಪ್ರಕಾಶ್ ಪಾಟೀಲ್, ಪಿರಿಯ ವಿಜ್ಞಾನಿ ಚಂದ್ರಶೇಖರ್, ಭಾರತ ಕಾಫಿ ಮಂಡಳಿಯ ಮಾಜಿ ಉಪಾಧ್ಯಕ್ಷ ನಡಿಕೇರಿಂಡ ಬೋಸ್ ಮಂದಣ್ಣ, ಚಟ್ಟಳ್ಳಿ ಕೇಂದ್ರೀಯ ತೋಟಗಾರಿಕಾ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಬಿ ಎಂ ಮುರಳೀಧರ್ ಬೊಳೆಕಾರಕ್ಕೆ ಮಾಹಿತಿ ಕೊಡ್ತದೆ. ಇದೇ ನೇರತ್ತು ಕುಮ್ಮುಬಳಲು ಜಿಲ್ಲೆಯಲ್ಲಿ ವಿಶೇಷ ಸಾಧನೆ ಮಾಡಿನ ಕೊಡ್ಲೆಪೇಟೆರ ಹಸನ್ ಪಿಂಜ, ಹುದ್ದೂರರ ಚಟ್ಟಿಮಾಡ ಯೋಗೇಶ್ ಏಂಗಳ ಸನ್ಮಾನ ಮಾಡಿಚೆ. ಕಾರ್ಯಕ್ರಮದಲ್ಲಿ ರೈತಂಗ ಬೊಳೆಕಾರ ಪೊನ್ನಂಪೇಟೆ ಅರಣ್ಯ ಕಾಲೇಜರ ಮಕ್ಕ ಕೂಡಿಯಾಡಿ ತಿಂಚೆತ್ತು. ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನೆಯಲ್ಲಿ ಪೋಷಣ್ ತಿಂಗತರ ಆಚರಣೆಯರ ಮಾರಿಪತ್ ಅರೆಕಾಡು ಗ್ರಾಮದಲ್ಲಿ ಅರಿವಿಕೆ ಕಾರ್ಯಕ್ರಮ, ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಯ ನೋಂದಣಿ ಕಾರ್ಯಕ್ರಮ ನಡೆದತ್ತು. ಫಲಾನುಭವಿಯ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಯ ಪ್ರಯೋಜನತ್ನ ಪಡೆದುಕೊಂಡೊಂದು ಇಲಾಖೆಯ ಕಾರ್ಯಕ್ರಮ ನಿರೂಪಣಾಧಿಕಾರಿ ಪ್ರಸನ್ನಕುಮಾರ್ ಎಣ್ಣಿಚೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಪಿಂಜ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್, ಇಲಾಖೆಯ ಕಾರ್ಯಕ್ರಮ ಪಿಂಜ ಫಲಾನುಭವಿಯಕ್ಕೆ ಕೊಡಪನ್ನಂಥ ಸೌಲಭ್ಯತರ ಬಗ್ಗೆ ತಕ್ಕ ಬರೆದದ್ದು. ಭಾಗಮಂಡಲತ್ರ ಭಗಂಡೇಶ್ವರ ದೇವಸ್ಥಾನದ ಇಂದು 24 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜನ ಏರ್ಪಾಡು ಮಾಡಿತೆಂದು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಜಿ ಚಂದ್ರಶೇಖರ್ ಪ್ರಕಟಣೆಯಲ್ಲಿ ಅರಿಚಿಟ್ಟಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಯಲ್ಲಿ ಸೆಪ್ಟೆಂಬರ್ 28 ತಾರೀಖರಂದು ಪೊಲಾಕ 10 ಗಂಟೆಯ ಮಜ್ಜನ 1 ಗಂಟೆ ಕೆತ್ತನೆ ಮಡಿಕೇರಿಯ ಖಾಸಗಿ ಸಂಸ್ಥೆಗಾರ ತಂಗಳ ಸಂಸ್ಥೆಗೆ ಬೋಂಡಿಯನ್ನು ಚಾಕರಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡುವಂತೆ ಜಿಲ್ಲಾ ಉದ್ಯೋಗ ವಿನಿಮಯಾಧಿಕಾರಿ ಅರಿಚಿಟ್ಟಿತು. ಏರ ವಿವರ ಬೋಂಡುಂದಾಚೆಂಗೆ 8 2 9 6 0 2 0 8 2 6 ಈ ನಂಬರ್ಲಿ ಕೇಟಿತು ಅರ್ಜವಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪಿರಿಯ ನಾಗರಿಕಂಗಡ ಸ್ವಯಂ ಸೇವಾ ಸಂಸ್ಥೆ, ವಿಕಲಚೇತನಂಗ ಪಿಂಜ ಪಿರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಈಯಂಗಡ ಕೂಡುಕೂಟತ್ತು. ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ಎನ್ನುವ ಘೋಷವಾಕ್ಯ ತೆರಳಲು ವಿಶ್ವ ಪಿರಿಯ ನಾಗರಿಕಂಗಡ ದಿನಾಚರಣೆ 1 ಅಕ್ಟೋಬರ್ ತಾರೀಖರಂದು ಪೊಲಾಕ ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡಪ. ಕೊಡಗಿನುಳ್ಳ ಪ್ರತಿಯೊರ ನಾಡರ ಬಗ್ಗೆ ಅಧ್ಯಯನ ಮಾಡಿನುಳ್ಳ ಪಿರಿಯ ಪತ್ರಕರ್ತ ಐತಿ ಚಂಡ ರಮೇಶ್ ಉತ್ತಪ್ಪ ಹೇಳಿದನ, ಕಡಿಯತ್ನಾಡರ ಇತಿಹಾಸ, ಸಂಸ್ಕೃತಿ, ಜನಜೀವನದರ ಬಗ್ಗೆ ಹೇಳಿದನ ಸಮಗ್ರ ಅಧ್ಯಯನ ಕೃತಿ ನಾಳೆ ಬೆಂಗಳೂರಲ್ಲೂ ಬಿಡುಗಡೆ ಅಪ್ಪ. ಈ ಕೃತಿಲಿ ಕಡಿಯತ್ನಾಡರ ಮೂಲ ಇತಿಹಾಸ, ತಕ್ಕ ವ್ಯವಸ್ಥೆ, ಬಾವಲಿಪಟ್ಟಿ, ಊರುಮಂದು, ಐನ್ಮನೆ, ಕೈಮಡ, ದೇವಡನೆಲೆ, ಜಾನಪದ, ಮಲೆತಂಬ್ರನ, ಬಾಳೋಪಾಟು, ಕಳಿಕೋರ ಸಾಧನೆ, ಸಾಹಿತ್ಯ ಇನ್ನತ್ತದುಂಡುಂದು ಕಡಿಯತ್ನಾಡು ಕೊಡವ ಕೂಟತ್ರ ಗೌರವ ಕಾರ್ಯದರ್ಶಿ ನಾಯಕಂಡ ಈರಪ್ಪ ಅರಿಚಿಟ್ಟಿದೆ. ಕರ್ನಾಟಕ ಹೈಕೋರ್ಟ್ರ ಹೆಚ್ಚುವರಿ ನ್ಯಾಯಮೂರ್ತಿಯಾಯಿತು ಜಿಲ್ಲೆರ ವಿರಜಪೇಟೆ ಕರಳನ, ಬೆಂಗಳೂರು ಪ್ರಧಾನ ಸಿವಿಲ್ ಪಿಂಜ ಸತ್ರ ನ್ಯಾಯಾಧೀಶಗಳನ್ನು ಕೆಎಸ್ ಭರತ್ ಕುಮಾರ್ ಅಧಿಕಾರ ಸ್ವೀಕಾರ ಮಾಡಿತು. ಜಪಾನ್ಲ ನಡೆದನುಳ್ಳ ಏಷ್ಯನ್ ಗೇಮ್ಸ್ ಕಳಿಕೋಟತ್ರ ಸ್ಕ್ವಾಶ್ ವಿಭಾಗದಲ್ಲಿ ಮೂಲತ ಕೊಡಗು ಕರಳನ ಕುಟ್ರಂಡ ಜ್ಯೋತ್ಸ್ನಾ ಚಿನ್ನಪ್ಪ ಮಿಕ್ಸ್ಡ್ ಡಬಲ್ಸ್ ಸೆಮಿಫೈನಲ್ಗೆ ಎತ್ತಿತು. ಡೆಹ್ರಾಡೂನ್ಲುಳ್ಳ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್

0: 2027-ലെ സാലില് പ്രവേശ പഠനമൊക്കെ നടത്തുവാനത്തെ പ്രവേശ പരീക്ഷന ഈ കാല ഡിസംബറിൽ രാഷ്ട്രീയ പരീക്ഷാ സംസ്ഥാന മൂലക നടത്തുക അരിച്ചിടുക ബൈന്തോ RIMC വെബ്സൈറ്റ് നോട്ടിയുള്ള ഏറെ മാഹിതി ബോണ്ടുണ്ടെങ്കിൽ മടിക്കേരിയിലുള്ള സൈനിക കല്യാണ പിന്നെ പുനർവസതി ഇലാക്കര ജന്റി നിർദ്ദേശകങ്ങളുടെ കച്ചേരിയിൽ കേട്ടിത്ത് അറിച്ചോളു. കൊടുക്കു രംഗഭൂമി ട്രസ്റ്റ് ആധനയിൽ നാളെ 5 PM മൈസൂരിലെ BSS വിദ്യോദയ സഭാപാടിയിൽ കേളിപ്പെട്ട നാടകക്കാരെ പിന്നെ നിർദ്ദേശകങ്ങളാണ് അഡണ്ട കാര്യപരചന മാടിത്തുള്ള നാടക കൃതി ബുടുകടയാപ്പ. ഈ നാടകത്തിന്റെ പ്രദർശന October 1 5:30 PM പിന്നെ പിത്യന്ത പുലക 12 PM മൈസൂരിലെ കലാമന്ദിരത്തിൽ ഏർപ്പാട് മാടിത്ത്. 3 വിഭിന്ന യോഗാസനത്തിന് മൂലക മതനാടര വിദ്യാർത്ഥിനി സിഞ്ചന ഗോൾഡൻ ബുക്ക് ഓഫ് റെക്കോർഡ്സിൽ സാധന മാടുന്നതല്ലത്തെ ഇതിക്ക 18 അന്താരാഷ്ട്രീയ ദാഖല മാടുന്ന കേളിപ്പടുത്ത്. ഇല്ലിക്ക് സുദ്ധി സമാചാര തീന്നത്ത്.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದ್ಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
13: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
14: ಜೀವ ಅಮೂಲ್ಯವಾದದ್ದು. ಹುಟ್ಟು, ಸಾವು, ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಮಾನವನೇ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತೆಂದು ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೇ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು.
2: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಇನ್ನು ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಮುಟಾನ್ ಮತ್ತು ಮ್ಯಾಂಗೋಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನವಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆಯಾಗಲಿದೆ. ಇನ್ನು

0: ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಕೇಳಿ ಆಯುಷ್ ವಾಣಿ.
1: ಔಷಧಿಗಳಿಗಿಂತ ಜೀವನ ಶೈಲಿ ಸುಧಾರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗುವುದು. ಪ್ರಕೃತಿ ಚಿಕಿತ್ಸೆಯು ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಈ ಪದ್ಧತಿಯಲ್ಲಿ ಪಂಚಮಹಾಭೂತಗಳ ಮೂಲಕ ಚಿಕಿತ್ಸೆ ನೀಡಲಾಗುವುದು. ಯೋಗದಿಂದ ದೇಹ ಸದೃಢವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಪ್ರತಿದಿನ ಕನಿಷ್ಠ 30 ನಿಮಿಷ ಯೋಗಾಭ್ಯಾಸ, 10 ನಿಮಿಷ ಪ್ರಾಣಾಯಾಮ ಧ್ಯಾನ ಮಾಡಿ. ನಾವು ಸೇವಿಸುವ ಆಹಾರವೇ ಔಷಧಿ. ತಾಜಾ ಹಣ್ಣುಗಳು, ಹಸಿರು ಸೊಪ್ಪು, ಮೊಳಕೆ ಕಾಳುಗಳು, ಸಂಪೂರ್ಣ ಧಾನ್ಯಗಳನ್ನು ಸೇವಿಸಿ. ಸಾಕಷ್ಟು ಪ್ರಮಾಣದ ನೀರು ಉತ್ತಮ ಆರೋಗ್ಯಕ್ಕೆ ಸಹಾಯಕಾರಿ. ದೇಹಕ್ಕೆ ಹಾನಿಕರವಾದ ಜಂಕ್ ಫುಡ್, ತಂಪು ಪಾನೀಯಗಳು, ಅತಿಯಾದ ಸಕ್ಕರೆ, ಹೆಚ್ಚು ಉಪ್ಪುಯುಕ್ತ ಆಹಾರ, ಕರಿದ ಎಣ್ಣೆಯ ಆಹಾರ, ಮೈದಾ ಹಿಟ್ಟಿನಿಂದ ತಯಾರಿಸಿದ ಆಹಾರಗಳನ್ನು ಹೆಚ್ಚು ಬಳಸಬಾರದು. ನೀರೇ ಜೀವನಕ್ಕೆ ಅಮೃತ. ದಿನಕ್ಕೆ 2-3 ಲೀಟರ್ ನೀರು ಕುಡಿಯಿರಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 1 ಲೋಟ ನೀರು ಕುಡಿಯುವುದು ಉತ್ತಮ. ನೀರಿನ ಸೇವನೆ ಆರೋಗ್ಯಕರ ಜೀವನಕ್ಕೆ ಅಡಿಪಾಯ. ಸೂರ್ಯನ ಬೆಳಕು ಆರೋಗ್ಯದ ಮೂಲ. ಬೆಳಗ್ಗೆ 7-9 ಗಂಟೆಯೊಳಗೆ ಸೂರ್ಯನ ಬೆಳಕಿನಲ್ಲಿ ಕನಿಷ್ಠ 15-20 ನಿಮಿಷ ಇರಿ. ನೈಸರ್ಗಿಕವಾಗಿ ದೇಹಕ್ಕೆ ದೊರೆಯುವ ವಿಟಮಿನ್ ಡಿ ಮೂಳೆಗಳನ್ನ ಬಲಪಡಿಸುತ್ತದೆ, ತ್ವಚೆಯ ಆರೋಗ್ಯಕ್ಕೂ ಸಹಾಯಕಾರಿ. ಮನಸ್ಸು ಆರೋಗ್ಯವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ. ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿ. ಪ್ರಾಣಾಯಾಮದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ಯೋಗ ದೇಹವನ್ನು ಸದೃಢ ಹಾಗೂ ಲವಲವಿಕೆಯಾಗಿರಿಸುತ್ತದೆ. ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಸ್ಥೂಲಕಾಯ, ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹಾಯಕಾರಿ. ಉತ್ತಮ ನಿದ್ರೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಉತ್ತಮ. ಪ್ರಕೃತಿ ಚಿಕಿತ್ಸೆಯ ಪ್ರಮುಖ ವಿಧಾನಗಳು ಜಲಚಿಕಿತ್ಸೆ ಅಂದ್ರೆ ಹೈಡ್ರೋಥೆರಪಿ. ಜಲವು ದೇಹವನ್ನು ಶುದ್ಧೀಕರಿಸಿ ರಕ್ತ ಸಂಚಾರವನ್ನು ಸುಧಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಮಣ್ಣಿನ ಚಿಕಿತ್ಸೆ ಮಡ್ ಥೆರಪಿ ದೇಹನ ಉಷ್ಣತೆಯನ್ನು ಕಾಪಾಡಿ ಉರಿಯೂತವನ್ನು ಶಮನಗೊಳಿಸಲು ಸಹಾಯಕಾರಿಯಾಗಿದೆ. ಆಹಾರ ಚಿಕಿತ್ಸೆ ಫುಡ್ ಅಂಡ್ ನ್ಯೂಟ್ರಿಷನ್ ಥೆರಪಿ. ನೈಸರ್ಗಿಕ ತಾಜಾ ಹಾಗೂ ಸಮತೋಲನ ಆಹಾರವು ಉತ್ತಮ ಆರೋಗ್ಯದ ಮೂಲಾಧಾರವಾಗಿದೆ. ಯೋಗ ಚಿಕಿತ್ಸೆ ಯೋಗ ಥೆರಪಿ ದೇಹ ಮನಸ್ಸು ಹಾಗೂ ಉಸಿರಿನ ಸಮತೋಲನವನ್ನು ಕಾಪಾಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಉಪವಾಸ ಚಿಕಿತ್ಸೆ ಫಾಸ್ಟಿಂಗ್ ಥೆರಪಿ. ವೈದ್ಯರ ಸಲಹೆಯಂತೆ ಉಪವಾಸ ಮಾಡುವುದರಿಂದ ಜಠರಾಂಗಕ್ಕೆ ವಿಶ್ರಾಂತಿ ದೊರೆತು ದೇಹದ ಶುದ್ಧೀಕರಣಕ್ಕೆ ಸಹಾಯಕಾರಿಯಾಗಿದೆ. ಅಯಸ್ಕಾಂತ ಚಿಕಿತ್ಸೆ ಮ್ಯಾಗ್ನೆಟೋಥೆರಪಿ ರಕ್ತ ಸಂಚಾರವನ್ನು ಉತ್ತೇಜಿಸಿ ನೋವು ನಿವಾರಣೆಗೆ ಸಹಾಯಕಾರಿಯಾಗಿದೆ. ಸೂಜಿ ಚಿಕಿತ್ಸೆ ಆಕ್ಯುಪಂಕ್ಚರ್ ದೇಹದ ನಿರ್ದಿಷ್ಟ ಬಿಂದುಗಳನ್ನು ಉತ್ತೇಜಿಸಿ ನೋವು ನಿಯಂತ್ರಣ ಹಾಗೂ ಆರೋಗ್ಯ ಸುಧಾರಣೆಗೆ ಸಹಾಯಕಾರಿಯಾಗಿದೆ. ಸದೃಢ ಆರೋಗ್ಯಕ್ಕಾಗಿ ಪ್ರಕೃತಿಯೊಂದಿಗೆ ಬದುಕೋಣ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುಷ್ ಆಸ್ಪತ್ರೆಗೆ ಭೇಟಿ ನೀಡಿ. ವಂದನೆಗಳು.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಭವ್ಯ HB. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಅಂಗೈಲಿ ಅಕ್ಷರ ಚಿತ್ರಕ್ಕಾಗಿ ರಶ್ಮಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ಸಾಹಿತ್ಯ ಜ್ಞಾನೇಶ್ ಎಂಬಿ ಹಾಗೂ ಶೈಲಜಾ ಎಸ್ ರಾವ್ ಅವರದ್ದು. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎ ಟಿ ರವೀಶ್.

ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ವಿನಯಚಂದ್ರ ಸಂಗೀತ ಅಳವಡಿಸಿರುವ ಮಂಜುನಾಥ BA LLB ಚಿತ್ರದ ಗೀತೆಯನ್ನ ಈಗ ಕೇಳೋಣ, ಅನುರಾಧ ಭಟ್ ಅವರ ಸ್ವರದಲ್ಲಿ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಚಪ್ಪಾಳೆ ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಈ ಗೀತೆಯನ್ನ ಬರೆದವರು ಕವಿರಾಜ್, ರಾಗ ಸಂಯೋಜನೆ ಮಾಡಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50. ಇನ್ನು ಕಗ್ಗದ ಸಿರಿ. ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಲ್ಲಿಯದು ಭತ್ತ ತಾನೆಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ. ಭುಕ್ತಿ ನಿನಗೆಲ್ಲಿಯದು ಭತ್ತ ತಾನೆಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ. ಭಾಕ್ತವಾರಾರ ದುಡಿತದಿನೋ ನಿನಗಾಗಿಹುದು ಗುಪ್ತ ಗಾಮಿನಿಯೋ ಋಣ ಮಂಕುತಿಮ್ಮ. ಭಾಕ್ತವಾರಾರ ದುಡಿತದಿನೋ ನಿನಗಾಗಿಹುದು ಗುಪ್ತ ಗಾಮಿನಿಯೋ ಋಣ.

ಈ ಕೊನೆಯ ಪದ್ಯ ಬಹಳ ದೊಡ್ಡದು, ಮುಖ್ಯವಾದಂತಹ ಪದ್ಯ. ನಾವಿವತ್ತು ಬದುಕಿದ್ರೆ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನೂರಾರು ಜನದ ಋಣಗಳನ್ನು ಹೊತ್ಕೊಂಡಿದ್ದೇವೆ ನಾವು. ಯಾರೋ ಹೇಳ್ತಾ ನಾವು ಇಂಡಿಪೆಂಡೆಂಟ್ ಇದ್ದೇವೆ ಅಂತ, ಇಂಡಿಪೆಂಡೆಂಟ್ ಆಗಿದ್ದೇವೆ ಅನ್ನುವಂಥದ್ದು ಮೂರ್ಖತನದ ಮಾತು. ನಾವು ಯಾರೂ ಸರ್ವತಂತ್ರ ಸ್ವತಂತ್ರರಾಗೋಕೆ ಸಾಧ್ಯ ಇಲ್ಲ. ನಾವು ಇವತ್ತು ಬದುಕಿದ್ರೆ, ನಾನು ಸಂತೋಷವಾಗಿದ್ದರೆ, ನನ್ನನ್ನು ಸಂತೋಷವಾಗಿಡೋದಕ್ಕೆ ನೂರು ಜನ ದುಡಿತಿದ್ದಾರೆ ಅಂತ. ಅದಕ್ಕೆ ಹೇಳ್ತಾರೆ, ಭುಕ್ತಿ ನಿನಗೆಲ್ಲಿಯದು, ಭತ್ತ ತಾನೆಲ್ಲಿಯದು, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ ಭಕ್ತ ವಾರಾರ ದುಡಿತನಿದೋ ನಿನಗಾಗಿ ಹೋದು ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ. ನಿನಗೆ ಊಟ ಸಿಗ್ತದಲ್ಲಪ್ಪ, ನಿನಗೆ ಎಲ್ಲಿದದು ಭತ್ತ, ಎಲ್ಲಿದು ಭತ್ತ, ಎಲ್ಲಿದು ಭತ್ತ, ಯಾರ್ದೋ ಎಲ್ಲೋ ಬಿತ್ತಿದ್ದು ಹೇಳ್ತೀವಿ, ಓ ಗಂಗಾವತಿಯಿಂದ ಬಂತು ಭತ್ತ, ಓ ಇದು ಹಿಮಾಚಲ್ ಪ್ರದೇಶದಿಂದ ಬಂದದ್ದು, ಮಸೂರಿಯಿಂದ ಬಂದದ್ದು ಅಂತೆಲ್ಲ ಹೇಳ್ತಾ ಇರ್ತೀವಿ. ಎಲ್ಲಿ ಭತ್ತ ನಿನಗೆ ಬರಬೇಕಾದ್ರೆ ನೋಡಿ ಹೇಗಿದೆ ಅದು, ಎತ್ತಲಿನ ಗೊಬ್ಬರ. ಆ ಭತ್ತಕ್ಕೆ ಹಾಕಿ ಬೆಳಿಬೇಕಾದ್ರೆ ಎಲ್ಲಿ ಗೊಬ್ಬರ ಹಾಕಿದ್ರು, ಅದೆಲ್ಲಿದು ಬಂತು. ಎಲ್ಲಿ ನೀರೋ, ಭಾವಿದೋ ಕೆನಾಲದ್ದೋ ಯಾವುದೋ ಡ್ಯಾಮಿಂದ ಬಂದದ್ದು ನೀರೋ, ಡ್ಯಾಮಿಗೆ ಬಂದು ನೀರು ಎಲ್ಲಿಂದ ಸೇರಿದ್ದು, ಎಲ್ಲೆಲ್ಲಿದು ಬಂದು ಸೇರಿದ್ದು. ಆದ್ದರಿಂದ ನಿನಗೆ ಬಂದಂಥ ಭತ್ತ ಎಲ್ಲಿದು, ಅದಕ್ಕೆ ಹಾಕಿದಂಥ ಗೊಬ್ಬರ ಎಲ್ಲಿದು, ಅದಕ್ಕೆ ಬಂದಂಥ ನೀರು ಎಲ್ಲಿದು, ಇದ್ರ ಜೊತೆಗೆ ನೀನು ಮಾಡುವಂಥ ಊಟ ಇದೆಯಲ್ಲ ಭಕ್ತ, ಭಕ್ತ ಅಂದರೆ ಊಟ, ನಿನಗಿರುವಂಥ ಊಟ ಆರಾರ ದುಡಿತನಿದು, ಯಾರ್ಯಾರು ದುಡಿದು ನಿನಗೆ ಊಟ ಕೊಟ್ಟಿದ್ದಾರೋ ಅದು ನಿನಗೆ ಬಂದಿದೆಯಪ್ಪ ಇವತ್ತು. ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ, ಈ ಋಣ ಅನ್ನುವಂಥದ್ದು ಗುಪ್ತಗಾಮಿನಿ ಹೊರಗೆ ಕಾಣಿಸುವಂಥದ್ದಲ್ಲ, ಒಳಗಡೆ ಸೇರ್ಕೊಂಡಿದೆ ಅಂತ ಹೇಳುವಂಥ ಮಾತು. ಒಂದು ಗಮನಿಸ್ಬೇಕು, ನಾನು ಯಾವತ್ತಾದರೂ ಮನೆಯಲ್ಲಿ ಕೂತ್ಕೊಂಡು 10 ನಿಮಿಷ ಸಂತೋಷವಾಗಿದ್ದೇನೆ ಅಂತ ಅನ್ನೋದಾದರೆ ಇದನ್ನು ನನ್ನ ಮಕ್ಕಳಿಗೆ ತಿಳಿ ಹೇಳಬೇಕಾಗ್ತದೆ. ನಾನು 10 ನಿಮಿಷ ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರೋದಕ್ಕೆ 100 ಜನ ದುಡಿತಾ ಇದ್ದಾರೆ, 1000 ಜನ ದುಡಿತಾ ಇದ್ದಾರೆ. ಯಾರೋ ಅಲ್ಲಿ ಮಳೆ ಗಾಳಿಯಲ್ಲಿ ನಿಂತ್ಕೊಂಡು ಆ ಜರಾವತಿ ಜೋಗ್ ಫಾಲ್ಸಲ್ಲಿ ಬಿದ್ದಂಥ ನೀರನ್ನು ವಿದ್ಯುತ್ತಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ದುಡಿತಾ ಇದ್ದಾರೆ. ಯಾವುದೋ ಎಲೆಕ್ಟ್ರಿಸಿಟಿ ಬೋರ್ಡಿನ ಜನ ಹಗಲು ರಾತ್ರಿ ವಾಯರ್ ನೋಡಿಕೊಂಡು ಕತ್ತರಿಸಿದ ಹಾಗೆ, ರಾತ್ರಿ ಮಳೆಯಲ್ಲಿ ಕೂಡ ವಾಯರ್ ಕತ್ತರಿಸಿದಾಗ ಜೀವದ ಭಯವನ್ನು ಬಿಟ್ಟು ವಾಯರ್ನ ಸೇರಿಸಿ ನಿಮ್ಮ ಮನೆಗೆ ಕರೆಂಟ್ ತಲುಪಿಸ್ತಾರಲ್ಲ, ಅವ್ರು ದುಡಿದಿಲ್ವಾ? ನಿಮಗೋಸ್ಕರ ಯಾರು ಒಂದು ಕಂಪನಿಯವರು ಫ್ಯಾನ್ ತಯಾರು ಮಾಡಲಿಲ್ವಾ? ನಿಮಗೋಸ್ಕರ ಯಾರು ಕಷ್ಟ ಒಂದು ಟೆಲಿವಿಷನ್ ತಯಾರು ಮಾಡಲಿಲ್ವಾ? ನಿಮ್ಮನೆ ಬರೆಯುವಂಥ ಫರ್ನಿಚರ್ ಯಾರು ಮಾಡಿದ್ದು? ನೀವು 10 ನಿಮಿಷ ಸಂತೋಷವಾಗಿ ಇರಬೇಕಾದ್ರೆ 1000 ಜನ ನಿಮ್ಮನ್ನು ಸಂತೋಷವಾಗಿ ಇಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರ ಋಣ ನನ್ನ ಬಗಲ ಮೇಲಿದೆ. ಆದ್ದರಿಂದ ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ಕೂಡ ಮತ್ತೊಬ್ಬ ಋಣದಲ್ಲೇ ಬದುಕ್ತಾ ಇದ್ದೀವಿ, ಸ್ವತಂತ್ರರಾಗಿಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ, ಈ ಋಣ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸದೆ ಗುಪ್ತ ಗಾಮಿನಿಯಾಗಿ ನಮ್ಮ ಜೀವನಕ್ಕೆ ಪ್ರೇರಕವಾಗಿ ಪೋಷಕವಾಗಿರುವಂಥದ್ದು, ಆ ಋಣವನ್ನು ಮರಿಬಾರದು ಅನ್ನುವಂಥದ್ದು ಡಿವಿಜಿ ಕಲ್ಪನೆ.

ಕೂದಲಗುಳಾವ ಕಾಲುವೆಯ ಸೇರುವುದೋ, ಮಣ್ಣಾವುದರಿಂದ ಗರ್ಭವತಿಯಹುದೋ. ನಿನ್ನೆಂಜಲಗುಳಾವ ಕಾಲುವೆಯ ಸೇರುವುದು ಮಣ್ಣಾವುದರಿಂದ ಗರ್ಭವತಿಯಹುದೋ. ಅನ್ನವದರಿಂದಾರ್ಗೋ ಲೋಕಕವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ. ಅನ್ನವದರಿಂದಾರ್ಗೋ ಲೋಕಕವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ.

0: ಡಿವಿಜಿಯವರ ಮಂಕುತಿಮ್ಮ ಕಗ್ಗದಲ್ಲಿರತಕ್ಕಂತಹ ಮುಕ್ತಗಳ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಇಂದಿನ ದಿವಸ ಪದ್ಯ 841 ವ್ಯಾಖ್ಯಾನವನ್ನು ನಾವು ಕೇಳೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಪದ್ಯ ಈಗಾಗಲೇ ತಾವು ಸುಶ್ರಾವ್ಯ ಕೇಳಿದ್ದೀರಿ, ಅದನ್ನು ಪದ ಪದ್ಯ ಹೇಳಿದಂತಹ ಮಾತನ್ನು ಕೂಡ ಕೇಳಿದ್ದೀರಿ. ಅದರ ಅರ್ಥ ಆಗಬೇಕಾದ್ರೆ ಪ್ರತಿಯೊಂದು ಪದವನ್ನು ಒಡಚಿ ನೋಡಬೇಕಾಗತ್ತೆ, ಅದರ ಅರ್ಥವನ್ನು ಗಮನಿಸಬೇಕಾಗತ್ತೆ. ನಿನ್ನ ಎಂಜಲ ಅಗಳು ಯಾವ ಕಾಲವೆಯ ಸೇರುವುದು, ಅಂದರೆ ಊಟ ಮಾಡಿದ ನಂತರ ಉಳಿದ ಅನ್ನದ ಕಾಳು ಯಾವುದು ಕಾಲುವೆ ಸೇರುತ್ತೋ, ಅಂದರೆ ಯಾವ ದಿಕ್ಕಿನಲ್ಲಿ ಹೋಗುತ್ತೋ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಅಗಳು ಯಾವ ಮಣ್ಣಲ್ಲಿ ಸೇರಿಕೊಳ್ಳುತ್ತೋ ಅದು ಗರ್ಭವತಿಯಾಗತ್ತೆ, ಅಂದರೆ ಹೊಸ ಜೀವನಕ್ಕೆ ಚೈತನ್ಯಕ್ಕೆ ಸೃಷ್ಟಿ ಮಾಡಿಕೊಡುತ್ತೆ. ಅದರಿಂದ ಯಾರಿಗೆ ಅನ್ನ ಸಿಗುತ್ತೆ, ಲೋಕಕ್ಕೆ ಅದರಿಂದ ಉಪಯೋಗ ಏನು, ಈ ಎಲ್ಲವನ್ನು ಅರ್ಥವಾಗುವಂತೆ ವರ್ಣಿಸೋರು ಯಾರಿದ್ದಾರೆ, ಇಲ್ಲಿ ಋಣದ ಗತಿಯ ಸ್ಥಿತಿಗಳ ಬಗ್ಗೆನ ಚಿಂತನೆಗಳಿವೆ. ಎಂಜಲಿನ ಅಗಳು ಅಂದರೆ ನಾವು ತೀರಿಸಬೇಕಾದ ಕರ್ಮಗಳು ಅಥವಾ ಋಣಗಳ ಪ್ರತೀಕ. ಇದನ್ನು ತೀರಿಸಬೇಕಾದ ಸ್ಥಳದ ನಿರ್ಣಯ ಹೇಗೋ ಆಗುತ್ತೆ, ಅಲ್ಲಿ ಅದು ಬೆಳೆ ನಿಲ್ಲುತ್ತೆ. ಇದರಿಂದ ಯಾರೋ ಒಬ್ಬರಿಗೆ ಲಾಭ ಆಗುತ್ತೆ, ನಷ್ಟವೂ ಆಗಬಹುದು, ಉಪಕಾರಿಗಳಾಗ್ಬೋದು ಅಪಕಾರಿಗಳಾಗ್ಬೋದು. ನೀನು ಮಾಡಿದ ಕರ್ಮಗಳು ಎಲ್ಲಿ ಯಾವಾಗ ಫಲ ನೀಡುತ್ತೆ ಎಂಬುದು ತಿಳಿಯೋದಿಲ್ಲ. ತನ್ಮೂಲಕ ಯಾರಿಗೆ ಜೀವ ದೊರಕುತ್ತೆ ಎಂಬುದನ್ನು ಅರಿಯಲಾರೆವು. ಆದ್ದರಿಂದ ಅವರಿಂದ ಲೋಕಕ್ಕೆ ಅಂದರೆ ಸಮಾಜಕ್ಕೆ ಏನಾಗುತ್ತೆ, ಉಪಕಾರವೋ ಅಪಕಾರವೋ ಬೆಳವಣಿಗೆಯೋ ಅವನತಿಯೋ ನಿಖರವಾಗಿ ತಿಳಿಸೋರು ಯಾರು? ಗಹನ ಕರ್ಮಣೋ ಗತಿ ಅಂತ. ಕರ್ಮದ ಗತಿ ಬಹಳ ರಹಸ್ಯವಾಗಿದೆ. ಭೌತ ವಿಜ್ಞಾನದ ವಿಷಯದಲ್ಲಿ ಯಾವಾಗ ಎಲ್ಲಿ ಹೇಗೆ ಏನು ನಡೆಯುತ್ತೆ ಎನ್ನುವುದನ್ನು ತರ್ಕಬದ್ಧವಾಗಿ ಪ್ರಾಯೋಗಿಕವಾಗಿ ನಿರ್ಧಾರ ಮಾಡ್ಬೋದು. ಆದರೆ ಮನುಷ್ಯನ ಬದುಕು ಕರ್ಮ ಬಹಳ ಸಂಕೀರ್ಣವಾಗಿ ರಹಸ್ಯವಾಗಿರ್ತಕ್ಕಂಥದ್ದಾಗಿದೆ. ಕರ್ಮ ಮಾಡುವುದಷ್ಟೇ ನಮಗಿರುವ ಧರ್ಮ. ಇದು ಈ ಪದ್ಯದ ಒಂದು ಸೂಚಿವಾಗಿರತಕ್ಕಂಥ ಒಂದು ಅರ್ಥ. ವಿಚಾರ ಮಾಡಿದಷ್ಟು ಕೂಡ ಇದರ ಅರ್ಥ ವ್ಯಾಪ್ತಿ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸಮಯ 9:40.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
2: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90%, ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ಅದು ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದ್ರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ಮೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು ಒಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ, ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಕಾವೇರಿ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಸಂಘ ಗುಣಿಕೊಪ್ಪ, ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 10 ಗಂಟೆಗೆ ಗುಣಿಕೊಪ್ಪ ಕಾವೇರಿ ಕಾಲೇಜಿನ ಗೋಲ್ಡನ್ ಜೂಬ್ಲಿ ಬ್ಲಾಕ್ನಲ್ಲಿ ಡಾಕ್ಟರ್ ಎಂಬಿ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
6: ಸೆಪ್ಟೆಂಬರ್ 15 ನಿಧನರಾದ ನಾಪೋಕ್ಲು ನೂರಂಬಡ ಮಠದಲ್ಲಿ ವಾಸವಿದ್ದ ಚಂಗಪ್ಪ, ಅಪ್ಪಾಜಿ ಅವರ ಪತ್ನಿ ಕಾಮಿ ಅವರ ತಿಥಿಕರ್ಮಾಂತರ ಇಂದು ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಕುಟುಂಬದಲ್ಲಿ ಇನ್ನೊಂದು ಮರಣವಾದ ಕಾರಣ ತಿಥಿಕರ್ಮಾಂತರವನ್ನು ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಸಹಕರಿಸುವಂತೆ ಕೋರಲಾಗಿದೆ.
7: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
8: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು.
2: ಈಗ ಪ್ರಕಟಣೆಗಳನ್ನು ಗಮನಿಸೋಣ. 2026-27 ಸಾಲಿನ ಎಸ್ಎಸ್ಇಪಿ ಹಾಗೂ ಟಿಎಸ್ಪಿ

ಯೋಜನೆಗಳ ಸೌಲಭ್ಯಗಳ ಕುರಿತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಮೂಲಕ 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ಉದ್ದಿಮೆದಾರರಿಗೆ ಶೇಕಡ 60% ಸಹಾಯಧನ ಕಾರ್ಯಕ್ರಮಗಳಡಿ ಸೌಲಭ್ಯ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೋಹಿನೂರು ರಸ್ತೆ ಮಡಿಕೇರಿ ಇಲ್ಲಿ ಸಂಪರ್ಕಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ 0827222786. 2026-27 ಸಾಲಿಗೆ ಐಐಟಿ ಐಐಐಟಿಗಳಲ್ಲಿ ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ 31. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಯವರ ಕಾರ್ಯಾಲಯ ಕೊಡಗು ಜಿಲ್ಲೆ ಮೌಲಾನಾ ಆಜಾದ್ ಭವನ ಗ್ರಾಮೀಣ ಪೊಲೀಸ್ ಠಾಣೆ ಹತ್ತಿರ ಇಲ್ಲಿ ಸಂಪರ್ಕಿಸಬಹುದಾಗಿದೆ.

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಣದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿ ಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತುವ ಧೈರ್ಯ ತುಂಬುವ ಅಪರೂಪದ ಮಾಣಿಕ್ಯ ಅಪ್ಪ.
2: ತಂದೆ ನೀನಗಲು ಸ್ವರ್ಗ ಶರಣಾಯಿತು.
3: ಪ್ರಿಯ ಕೇಳುಗರೆ, ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಧಾರವಾಡ ಕೃಷಿ ವಿದ್ಯಾಲಯದ ಆಶ್ರಯದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ 2026 ಇದರ ನೇರ ಪ್ರಸಾರದ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:20 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಹಸಿರು ಕಾರ್ಯಾಚರಣೆಯ ಕುರಿತು ಡಾಕ್ಟರ್ ಕೆ ಮಾಲತಿ ಅವರು ಮಾತನಾಡಲಿದ್ದಾರೆ. ಈ ಮಧ್ಯಾಹ್ನ 3:00 ರೂಪಕ ನಾನು ಸಿಂಧು ತಾಯಿ ಸಪ್ಕಾಲ್, ರಚನೆ ದೀಪಾ ದಿಗ್ಗಿಕಾರ್. 3:30 ನಾಟಕ ಹಳ್ಳಿಯಾದರೇನು ಶಿವ, ರಚನೆ ಎಸ್ ಟಿ ಶಿವಶಂಕರ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 5:00 ವ್ಯಕ್ತಿ ವಿಶೇಷ, 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಣಂಗಂಡ ಎ ಮೇದಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10. ಇನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಆಕಾಶವಾಣಿಯ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:46. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಅಪ್ಪನ ಸೇವಿಂಗ್ಸ್ ಅವರ ಪಾಠ.
1: ಅವರಿಗೆ ಸದಾ ನಮ್ಮದೇ ಕಾಳಜಿ.
2: ಮತ್ತೆ ಅವರ ಒಂದು ಸೇವಿಂಗ್ಸ್ ಬ್ಯಾಂಕ್ನಲ್ಲೂ ಇದೆ.
0: ಆದ್ರೆ ಕ್ಲೇಮ್ ಮಾಡೋಕೆ ಕಷ್ಟವಾಗುತ್ತೆ.
1: ಈಗ ಇನ್ನೂ ಸುಲಭ ಆಗಿದೆ. ಬ್ಯಾಂಕ್ನ ವೆಬ್ಸೈಟ್ ಅಥವಾ ಬ್ರಾಂಚ್ ಗೆ ಹೋಗಿ ಕ್ಲೇಮ್ ಫಾರ್ಮ್ ತುಂಬಿಸಿ, ದಾಖಲೆಗಳನ್ನು ಸಲ್ಲಿಸಿ, 15 ದಿನಗಳಲ್ಲಿ ಸೆಟಲ್ಮೆಂಟ್, ಮತ್ತು ನಾಮಿನೇಷನ್ ಇದ್ರೆ ಕ್ಲೇಮ್ ಸೆಟಲ್ಮೆಂಟ್ ಇನ್ನೂ ಸುಲಭ.
3: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅವರು ಹಾಡಿರುವ ಮಹಾಕ್ಷತ್ರಿಯ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಅಮ್ಮ ಎಂದರೆ,
1: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
2: ಅಮ್ಮನ ನೆನಪೆ ಎಂದೆಂದಿಗೂ ಹಸಿರು.
0: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು ಹಲವು.

0: అమ్మనే దేవరు.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈಗ ಸಮಯ 9:53:40. ಈಗ ಕೇಳೋಣ 7 ಸುತ್ತಿನ ಕೋಟೆ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆಯನ್ನು. ಸಾಹಿತ್ಯ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಹಾಗೂ ಸಿದ್ದಲಿಂಗಯ್ಯ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಲ್ ವೈದ್ಯನಾಥನ್.

0: ಬಾಳಿಗೆ ಭರವಸೆ ಬೆಳಕೆಯ ಜೀವನ ಸುಡಾಗಿ ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ.

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಳದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿ ಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತುವ ಧೈರ್ಯ ತುಂಬುವ ಅಪರೂಪದ ಮಾಣಿಕ್ಯ ಅಪ್ಪ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೀಗ ರೇಡಿಯೋ ಸಮಯ 10:13. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾರಂಗಿ ವಾದನ ಉಸ್ತಾದ್ ಬುದ್ಧನ್ ಖಾನ್ ಅವರಿಂದ.

ಇದುವರೆಗೆ ಉಸ್ತಾದ್ ಬುದ್ನಖಾನ್ ಅವರಿಂದ ಸಾರಂಗಿ ವಾದನ ಹಾಗೂ ಪಂಡಿತ್ ನಿಖಿಲ್ ಘೋಷ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಇದು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಶ್ರೋತೃಗಳು, ಈಗ ರೇಡಿಯೋ ಸಮಯ 10:33:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ ಜಾವೀದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಅಮಿತ್ ತ್ರಿವೇದಿ ಸಂಗೀತ ಅಳವಡಿಸಿರುವಂತಹ ಮೇ ಹೂನ ಓ ಧರ್ಮಾತ್ಮ ಚಿತ್ರದ ಗೀತೆ, ಗಾಯಕರು ಶ್ರೇಯಾ ಘೋಷಾಲ್.

ಆರ್ಜಿ ಸಿಂಗ್ ಮತ್ತು ಅಮಿತ್ ತ್ರಿವೇದಿ ಅವರ ಯುಗಳ ಸ್ವರದಲ್ಲಿ ಆಜಾದ್ ಚಿತ್ರದ ಗೀತೆ, ಸಾಹಿತ್ಯ ಅಮಿತ್ ಭಟ್ಟಾಚಾರ್ಯ, ಸಂಗೀತ ಅಮಿತ್ ತ್ರಿವೇದಿ.

ಇದುವರೆಗೆ ಪ್ರಣವ್ ವತ್ಸ ಅವರ ಸಾಹಿತ್ಯಕ್ಕೆ ಹರ್ಷ್ ಉಪಾಧ್ಯ ಸಂಗೀತ ಅಳವಡಿಸಿದ್ದ ಬಿ ಹ್ಯಾಪಿ ಚಿತ್ರದ ಗೀತೆಯನ್ನ ಸಂಜೀತ್ ದಾಸ್ ಮತ್ತು ಜಿತೇಂದ್ರ ಸಿಂಗ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ನೀವು ಕೇಳ್ತಿದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಗಾನ ಬಜಾನ. ಈಗ ರೇಡಿಯೋ ಸಮಯ 10:51:13. ಇನ್ನು ಮುಂದೆ ಮೆಹ್ರಾನ್ ಅಮ್ರೋಯಿ ಅವರ ಸಾಹಿತ್ಯಕ್ಕೆ ಶೈಲೇಂದ್ರ ಭಾರ್ವೆ ಸಂಗೀತ ಅಳವಡಿಸಿರುವ ಚಿಡಿಯಾ ಚಿತ್ರದ ಗೀತೆ, ಗಾಯಕರು ದಿವ್ಯಾ ಕುಮಾರ್.

ಐಪಿ ಸಿಂಗ್ ಅವರ ಸಾಹಿತ್ಯ ರಚಿಸಿ, ಅಕ್ಷಯ್ ಅವರೊಂದಿಗೆ ಸಂಗೀತ ಅಳವಡಿಸಿ, ಜಸ್ಸಿ ಬೀರ್ ಜಸ್ಸಿ ಮತ್ತು ಅಸೀಸ್ ಕೌರ್ ಅವರೊಂದಿಗೆ ಹಾಡಿದ್ದಾರೆ ಐಪಿ ಸಿಂಗ್. ಚಿತ್ರ ಜಸ್ಸಿ ವೆಡ್ಸ್ ಜಸ್ಸಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕವಿತಾ ಬಾರೇ ಕಸ ಹಾಕುಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನಂಗ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
2: ಓಕೆ, ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಈ ಮಣ್ಣು ಚಿನ್ನ.
2: ಅಮ್ಮ ಎಂದರೆ,
4: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
5: ಅಮ್ಮನ ನೆನಪೇ ಎಂದೆಂದಿಗೂ ಹಸಿರು.
2: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 11:52. ಗಾನ ಡಂಗೂರ ಕಾರ್ಯಕ್ರಮದಲ್ಲಿ ನೀವು ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಬಲರಾಮನ ದಿನಗಳು ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂತೋಷ್ ನಾರಾಯಣನ್ ಸಂಗೀತ ಅಳವಡಿಸಿದ್ದಾರೆ. ಗಾಯಕರು ವಿಜಯ್ ಪ್ರಕಾಶ್.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಚಂದನ್ ಶೆಟ್ಟಿ ಮತ್ತು ಸಂಗಡಿಗರು, ಚಿತ್ರ ಹಯಗ್ರೀವ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಜದ ಸಂಧ್ಯಾ.

ಪ್ರಬೋದ್ ಮಾರವಂತೆ ಅವರಿಯ ಸಾಹಿತ್ಯಕ್ಕೆ ಸಚಿನ್ ಬಸ್ರೂರ್ ಸಂಗೀತ ಅಳವಡಿಸಿರುವ ಕರಾವಳಿ ಚಿತ್ರದ ಗೀತೆ, ಗಾಯಕರು ಶ್ರೀ ವಿಘ್ನೇಶ್ ಮತ್ತು ಸಂಗಡಿಗರು.

ಸಂಜಿತ್ ಹೆಗ್ಡೆ ಮತ್ತು ಹರ್ಷಿಕಾ ದೇವನಾಥ್ ಅವರ ಯುಗಳಸ್ವರದಲ್ಲಿ ಲ್ಯಾಂಡ್ಲಾರ್ಡ್ ಚಿತ್ರದ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಒಮ್ಮೆ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತೆಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೆ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು.
2: ಇನ್ನು ಮುಂದೆ ಕೇಳೋಣ ಶಶಾಂಕ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಸಂಗೀತ ಅಳವಡಿಸಿ ಹಾಡಿದ್ದಾರೆ ಲವ್ ಮಾಕ್ಟೆಲ್ 3 ಚಿತ್ರದ ಈ ಗೀತೆಯನ್ನು.

ಕೃಷ್ಣ ಪ್ರಣಯಸಖಿ ಚಿತ್ರದ ಜಸ್ಕರ್ ಸಿಂಗ್ ಹಾಡಿರುವ ಗೀತೆ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಚನ್ಯಾ.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಗಾನ ಡಂಗೂರ. ಈಗ ರೇಡಿಯೋ ಸಮಯ 11:32:04.
1: ಅಮ್ಮನ ವಾತ್ಸಲ್ಯದ ಮುಂದೆ ಅಪ್ಪನ ಕಾಳಜಿ ಮರೆಯಾಗುವುದೇ?

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಳದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತುವ ಧೈರ್ಯ ತುಂಬುವ ಅಪರೂಪದ ಮಾಣಿಕ್ಯ ಅಪ್ಪ.
2: ತಂದೆ ನೀನಗಲು ಸ್ವರ್ಗ ಶರಣಾಯ್ತು.
3: ಗಾನ ಡಂಗುರ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕ್ರಾಂತಿ ಚಿತ್ರದ್ದು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತ ಅಳವಡಿಸಿರುವ ಕ್ರಾಂತಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಶಶಿರಾಜ್ ಕವರೂರ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಸಂಗೀತ ಅಳವಡಿಸಿರುವ ಕಾಂತಾರ ಚಿತ್ರದ ಗೀತೆ, ಗಾಯಕರು ಮಿಮ್ಮಿ ರಾಮದಾಸ್.

ಅರ್ಮಾನ್ ಮಲ್ಲಿಕ್ ಮತ್ತು ಸಂಗಡಿಗರು ಹಾಡಿರುವ ಸೀತಾರಾಮ ಕಲ್ಯಾಣ ಚಿತ್ರದ ಗೀತೆ. ಸಾಹಿತ್ಯ ವಿ ಸಾಯಿ ಸುಕನ್ಯಾ, ಸಂಗೀತ ಅನುಪ್ ಸಿಲನ್.

0: ಕೇಳವಾ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪಿನ್ಕೋಡ್ ಸಂಖ್ಯೆ 571201.

0: ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಬ್ಬ
0: ಬೆಳ್ಳಿ ಬಟ್ಟಲು.
2: ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಣಂಗಂಡ ಎ ಮೇದಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲ. ಇಂದು ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಮಡಿಕೇರಿ ತಾಲೂಕು ನರೇಂದ್ರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಂಬುಂಟನ್ ಮತ್ತು ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ನೀವು ಕೇಳ್ತಿದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಗಾನ ಡಂಗೂರ. ಈಗ ರೇಡಿಯೋ ಸಮಯ 11:48. ಇನ್ನು ಮುಂದೆ ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ಅಳವಡಿಸಿರುವ ಮಿಡಿದ ಶ್ರುತಿ ಚಿತ್ರದ ಗೀತೆ. ಗಾಯಕರು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

0: ಸಂತೋಷವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಡ್ತೀನಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ವಲ್ ಜುವೆಲರ್ಸ್. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕಾರ್ಯಕ್ರಮ ಗಾನ ಡಂಗುರದಲ್ಲಿ. ಈಗ ಸಮಯ 11:55:52 ಕಾರ್ಯಕ್ರಮದ ಕೊನೆಯ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ಅಳವಡಿಸಿರುವ ರೆಡಿಮೇಡ್ ಗಂಡ ಚಿತ್ರದ ಈ ಗೀತೆ ಗಾಯಕರು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ಕಟ್ಟಿ.

ಇದುವರೆಗೆ ಕಾರ್ಯಕ್ರಮ ಗಾನ ಡಂಗುರ ಪ್ರಸಾರವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಪರಿಸರ ಆರೋಗ್ಯ ದಿನಾಚರಣೆ. ಪರಿಸರ ಶುದ್ಧವಾಗಿದ್ದರೆ ಜೀವಸಂಕುಲ ಸುಖವಾಗಿರಬಹುದು. ನಿಸರ್ಗದ ಆರೋಗ್ಯವೇ ನಮ್ಮ ಶಕ್ತಿ. ಹಲವೆಡೆ ಯುವಜನ ಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಸಾರ್ವಜನಿಕರು ಭೇಟಿ ನೀಡಿ ಪಳಗಿಸಿದ ಆನೆಗಳನ್ನು ವೀಕ್ಷಿಸಲು ಅರಣ್ಯ ಇಲಾಖೆ ಅನುಮತಿಸಿದೆ. 19ನೇ ಶತಮಾನದ ಖ್ಯಾತ ಸಮಾಜ ಸುಧಾರಕ, ಶಿಕ್ಷಣ ನೀತಿಜ್ಞ ಹಾಗೂ ಲೇಖಕ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಜನ್ಮದಿನವೆಂದು. ಧಾರವಾಡ ಜಿಲ್ಲೆ ಗ್ರಂಥಾಲಯ ಕ್ಷೇತ್ರದಲ್ಲಿ ದೇಶದಲ್ಲೇ ಹೆಸರು ಮಾಡಿದೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಗ್ರಂಥಪಾಲನೆ ಮುಂದಿನ ತಲೆಮಾರುಗಳ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನಕ್ಕೆ ಹೊಸ ದಿಕ್ಕು ತೋರಲಿದೆ ಎಂದು ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಡಾ. ಮಹದೇವ ಪ್ರಸನ್ನ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದ್ದ ರಾಜ್ಯ ಗ್ರಂಥಪಾಲಕರ 3ನೇ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಪೂರ್ವಭಾವಿಯಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಹಂಪಿಯ ರಾಣಿ ಸ್ನಾನಗೃಹದಿಂದ ಕಮಲ್ ಮಹಲ್ವರೆಗಿನ ಪಾರಂಪರಿಕ ನಡಿಗೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಚಾಲನೆ ನೀಡಿದರು. ನಾಡಿದ್ದು ಭಾನುವಾರ ವಿಶ್ವ ಪ್ರವಾಸೋದ್ಯಮ ದಿನ. ಆಕ್ಟಿವ್ ಕರ್ನಾಟಕ ರನ್ ರೈಡ್ ಸರ್ಫ್ ಎಕ್ಸ್ಪ್ಲೋರ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮ್ಯಾರಥಾನ್, ಸೈಕ್ಲಥಾನ್, ಟ್ರಯಲ್ಥಾನ್

0: ಸೇರಿದಂತೆ ವಿವಿಧ ಕ್ರೀಡಾಕೂಟಗಳನ್ನು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದರು. ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿಯ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಹಾಗೂ ದೇಸಿ ಟ್ರಸ್ಟ್ ಸ್ವದೇಶಿ ಬದುಕಿನ ಹಬ್ಬ ಗಾಂಧಿ ಸಂತೆಯನ್ನು ಇಂದು ಮತ್ತು ನಾಳೆ ಹೊನ್ನೇಸರದ ಚರಕ ಶ್ರಮಜೀವಿಗಳ ಆಶ್ರಮದಲ್ಲಿ ಆಯೋಜಿಸಿವೆ. ಇಂದು ಸಂಜೆ 4:30ಕ್ಕೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಲಿದ್ದಾರೆ. ಶಾಸಕ ಎಚ್ಕೆ ಪಾಟೀಲ್ ವಸ್ತು ಸಂಗ್ರಹಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಚರಕದ ಕಾರ್ಯದರ್ಶಿ ಎನ್ ರಮೇಶ್.
1: ನಾವು ಪ್ರಥಮ ಬಾರಿಗೆ ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಗಾಂಧಿ ಸಂತೆಯನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಮ ಸಂಘದ ಸಂಸ್ಥಾಪಕರಾದ ಪ್ರಸನ್ನರವರ ಕಲ್ಪನೆ ಇದು. ಇದೇ ಶನಿವಾರ ಭಾನುವಾರದಂದು ನಾಡಿನ ಬೇರೆ ಬೇರೆ ಭಾಗದ ಕರಕುಶಲ ವಸ್ತುಗಳ ಉತ್ಪಾದಕರು, ಮಾರಾಟಗಾರರು ಹಾಗೂ ಗ್ರಾಹಕರು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಮಹಿಳೆಯರು ತಾವೇ ನೇಯ್ಗೆ ಮಾಡಿ ವಿನ್ಯಾಸಗೊಳಿಸಿದ ವಸ್ತುಗಳನ್ನು ತಾವೇ ತೊಟ್ಟು ವೇದಿಕೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ನಮಸ್ಕಾರ.
0: ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025ರಂದು ಜಾರಿಗೆ ಬಂದವು. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಪ್ರಸಾರವಾಗಲಿದೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಹಗರಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿಂಗಾರು ಬೀಜ ದಿನೋತ್ಸವ ಜರುಗಿತು. ಧಾರವಾಡ ಜಿಲ್ಲೆಯ ಸಾರ್ವಜನಿಕರು ಒಣ ಹಾಗೂ ಹಸಿ ಕಸವನ್ನು ವಿಂಗಡಿಸಿ ವಿಲೇವಾರಿ ಕೇಂದ್ರಕ್ಕೆ ನೀಡಲು ವೇಸ್ಟ್ ಕಿಯೋಸ್ಕ್ ಹಾಗೂ ಪ್ರತ್ಯೇಕ ಕಸದ ತೊಟ್ಟಿಗಳನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛ ಭಾರತ ವಿಕಸಿತ ಭಾರತ ಅಭಿಯಾನಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐತಿಹಾಸಿಕ ಐಹೊಳೆ ಗ್ರಾಮದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನಕ್ಕೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಬಳಿಕ ಸಾರ್ವಜನಿಕರೊಂದಿಗೆ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡರು. ಮಂಗಳೂರು ವಿಶ್ವವಿದ್ಯಾಲಯ ಯುಐ ಗ್ರೀನ್ ಮೆಟ್ರಿಕ್ ವಿಶ್ವ ಸುಸ್ಥಿರ ವಿಶ್ವವಿದ್ಯಾಲಯ ಶ್ರೇಯಾಂಕ ಪಟ್ಟಿಯಲ್ಲಿ ದೇಶಕ್ಕೆ 2ನೇ ಸ್ಥಾನ ಪಡೆದಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10ಕ್ಕೆ.
2: ಆಕಾಶವಾಣಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಪ್ರಸ್ತುತ ಪಡಿಸುವವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ 2026 ಸಂಭ್ರಮ. ಇಂದು ಕೃಷಿ ಮೇಳಕ್ಕೆ ಎರಡನೇ ದಿನ. ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ ಎಲ್ಲವನ್ನು ತಿಳಿದುಕೊಳ್ಳಲು ನಾವೀಗ ನೇರವಾಗಿ ಧಾರವಾಡದ ಕೃಷಿ ಮೇಳಕ್ಕೆ ನಿಮ್ಮನ್ನ ತೆರಳುತ್ತಿದ್ದೇವೆ. ಕೃಷಿ ಕೇಳುಗರೇ, ಆಸ್ವಾದಿಸಿ ಕೃಷಿ ಮೇಳ 2026 ಸಂಭ್ರಮ. ಈ ಸಂಭ್ರಮವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಂಬ್ರಾಣಿ, ಮಾಯಾ ರಾಮನ್ ಹಾಗೂ ಸುರೇಖಾ ಸುರೇಶ್.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: हेलो हेलो हेलो हेलो
1: हेलो
0: हेलो
1: नमस्कार
0: हेलो नमस्कार कुमार जी।
1: नमस्कार नमस्कार
0: नमस्कार माया जी।
1: नमस्कार
0: हाँ कृषि
1: ಧಾರವಾಡ
0: ಮೇಳದ
1: ಕೃಷಿ ವಿಶ್ವ ಹಾ ಕೊಡ್ತೀರಿ
0: ಹಾಂ
1: ಹಲೋ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ನಡೀತಾ ಇರುವಂತಹ ಕೃಷಿ ಮೇಳ 2026 ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಶ್ರೋತೃ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗ ನಿನ್ನೆಯಿಂದ ಅಂದ್ರೆ ದಿನಾಂಕ 25 28 ನಾಲ್ಕು ದಿನಗಳ ಕಾಲ ಅಮೋಘವಾಗಿ ನಡೀತಾ ಇರುವಂತಹ ಕೃಷಿ ಮೇಳ 2026 ತಮಗೆಲ್ಲ ಗೊತ್ತಾದ ಸಂಯುಕ್ತ ರಾಷ್ಟ್ರ ಸಂಘ 2026ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕೃಷಿ ಮಹಿಳೆಯ ವರ್ಷ ಅಂತ ಘೋಷಿಸೋದ್ರಿಂದ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರು ನಿರ್ವಹಿಸ್ತಾ ಇರುವ ಪಾತ್ರಗಳನ್ನ ಗಮನಿಸಿ ಪ್ರಸ್ತುತ ವರ್ಷದ ಕೃಷಿ ಮೇಳವನ್ನು ಕೂಡ ಮಹಿಳಾ ರೈತರಿಗೆ ಸಮರ್ಪಿಸ್ತಾರೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋ ಘೋಷ ವಾಕ್ಯದೊಂದಿಗೆ ಈ ಕೃಷಿ ಮೇಳ 2026 ಬಹಳ ಅದ್ಭುತವಾಗಿ ನಡೀತಾ ಇದೆ. ನಿನ್ನೆ ಕೂಡ ಬೀಜ ಮೇಳದ ಉದ್ಘಾಟನೆ ನಡೆಯಿತು. ಇವತ್ತು ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ಮಧ್ಯಾಹ್ನ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಒಂದು ಕಾರ್ಯಕ್ರಮ ಅದ. ಈ ಕಾರ್ಯಕ್ರಮದ ಬಗ್ಗೆ ಕೃಷಿ ಮೇಳದ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ಇದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆನುವಂಶೀಯತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರದ ಪ್ರಾಧ್ಯಾಪಕರಾದ ರಮೇಶ್ ಭಟ್ ಅವರು. ರಮೇಶ್ ಭಟ್ ಅವರೇ ನಮಸ್ಕಾರ. ಹಲೋ
2: ಹಲೋ
1: ಸರ್, ಹೇಳಿ ಸರ್, ಕೃಷಿ ಮೇಳದ ಸಂಭ್ರಮದ ಬಗ್ಗೆ.

0: ಹಲೋ, ಕೃಷಿ ವಿಶ್ವವಿದ್ಯಾಲಯದ ಶ್ರೀ ರಮೇಶ್ ಭಟ್ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ಮೇಳದ ಸಂಭ್ರಮವನ್ನ ಹಂಚಿಕೊಳ್ಳಿಕ್ಕತ್ತಾರ.
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅತ್ಯಂತ ಮಹತ್ವದ ಪ್ರೋಗ್ರಾಮ್ ಆದಂತಹ ಕೃಷಿ ಮೇಳದಲ್ಲಿ ಬಗ್ಗೆ ಇದ್ದಾವೆ. ಅದು ರೈತರ ಖರೀದಿ ಮಾಡಿಕೊಂಡು ಹೆಚ್ಚಿನ ಬೆಳೆಯನ್ನ ಬೆಳೆಯುತ್ತೆ. ಜೊತೆಗೆ ನಾವು ಏನು ಈ ವರ್ಷ ಹೊಸದಾಗಿ ಬಿಡುಗಡೆ ಮಾಡುವಂತಹ ಬೆಳೆಗಳ ಪ್ರದರ್ಶನ ಕೂಡ ಇದೆ. ರೈತರು ಲಾಭವನ್ನು ತಗೊಂಡು ನಮ್ಮ ಹೊಲದಲ್ಲಿ ಇದನ್ನು ಬೆಳೆದು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆದು ನಮ್ಮ ಆಸೆಯಾಗಿದೆ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಜಿಲ್ಲೆಗಳ ಶ್ರೇಷ್ಠ ಕೃಷಿಕ ರೈತರು ಮತ್ತು ಕೃಷಿ ಮಹಿಳೆಯರಿಗೆ ಸನ್ಮಾನವನ್ನು ಕೂಡ ಮಾಡಬೇಕು. ನಾವು ಕಾರ್ಯಕ್ರಮವನ್ನು ಆ ರೈತರ ಬಂಧುವನ್ನು ಕೂಡ ನಾವು ನಾಳೆ ಹೇಳುವಿದ್ದೇವೆ. ಜೊತೆಗೆ ವಿವಿಧ ಅಧ್ಯಕ್ಷರು ಪ್ರದರ್ಶನಗಳು ಮತ್ತು ರೈತ ವಿಚಾರಗಳ ಜೊತೆಗೆ ಸಂವಾದ ಈ ಕಾರ್ಯಕ್ರಮದಲ್ಲಿ ಕೃಷಿಕರೆಲ್ಲ ಅತ್ಯಂತ ಒಂದು ಮುಖ್ಯವಾದ ಕಾರ್ಯಕ್ರಮವಾಗಿದ್ದು ಇದರೆಲ್ಲವನ್ನೂ ರೈತರು ಲಾಭ ಪಡೆಯಬೇಕು.
0: ಸರ್, ಅಧ್ಯಾಪಕರಾಗಿ ತಾವು ಬಹಳ ಬಹಳ ತಿಂಗಳುಗಳಿಂದ ಕಾರ್ಯಕ್ರಮದ ತಯಾರಿಯನ್ನ ನಡೆಸಿದ್ರಿ, ಜನರ ಸ್ಪಂದನೆ ನಮ್ಮ ಅದ್ರ ಮುಂದೆ ನಮ್ಮ ರೈತ ಬಾಂಧವರ ಸ್ಪಂದನೆ ಹೆಂಗದ ಅಂತ ಅನಿಸ್ತಿದೆ ನಿಮ್ಗೆ?
1: ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಗೊತ್ತಿದೆ. ಶನಿವಾರ ಒಂದು ರವಿವಾರ ಇರುವುದಿಲ್ಲ. ನಾವು

0: ಏನುಂಟು ಅದರ ಜೊತೆಗೆ ಸೋಮವಾರ ರೈತರಿಗೆ ಬಿಡುಗಡೆ ಬೇಡ ಹೊಲಕ್ಕೆ ಈಗ ಹೋಗೋದಿಲ್ಲ ಆ ಲಾಭವನ್ನು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಡಿತಾರೆ ಅನ್ನೋ ಆಸೆ.
1: ರಮೇಶ್ ಭಟ್ ಅವರೇ ಬಹಳ ಧನ್ಯವಾದಗಳು. ಇನ್ನಷ್ಟು ಕೃಷಿ ಮೇಳ ಬಹಳ ಉತ್ಸಾಹದಿಂದ ಜರುಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ತಮ್ಮ. ಕೃಷಿ ಮೇಳ 2026 ಸಾಕಷ್ಟು ಜನ ಸಾಗರ ಉಪಾಧಿ ಒಳಗ ಹರಿದ್ ಬರ್ಲಿಕ್ಕೆ ಎಲ್ಲರೇ ನಾವು ಕಣ್ಣ ಆಡಿಸಿದಲ್ಲೆಲ್ಲ ಜನರೇ ಜನ

ஹலோ ஹலோ சார், ஹலோ ஹலோ ஹலோ சார், ஹலோ ஹலோ ஹலோ

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಅರ್ಥಶಾಸ್ತ್ರದ ಬದಲಾವಣೆಗಳು ನಾಡಿನ ಜೀವನಾಡಿ ಆಗಿರ್ತಕ್ಕಂತ ಕೃಷಿ ರೈತ ನಮ್ಮ ದೇಶದ ಅನ್ನದಾತ. ಕೃಷಿಯಲ್ಲಿ ಆಗ್ತಿರುವ ಹೊಸ ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನ, ಸುಧಾರಿತ ಕೃಷಿ ಪದ್ಧತಿಗಳು ಹಾಗೂ ಕೃಷಿ ಕ್ಷೇತ್ರದ ಸಾಧನೆಗಳು ಇತರ ಅನೇಕ ಬದಲಾವಣೆಗಳನ್ನು ನಾವು ಇಲ್ಲಿ ಕೃಷಿ ಮಂಡಲದಲ್ಲಿ ನೋಡ್ತಾ ಇದ್ದೀವಿ. ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಯನ್ನ ತರುವಂತಕ್ಕ ಈ ಮಹತ್ವದ ವಿಚಾರಗಳನ್ನ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳಕ್ಕೆ ಎಲ್ಲೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಕೃಷಿ ಮೇಳದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿತ ವಿವಿಧ ಸಂಶೋಧನೆಗಳು, ಹೊಸ ತಳಿಗಳು, ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ಬೆಳೆ ನಿರ್ವಹಣೆ ಕುರಿತ ಮತ್ತು ರೋಗ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದ ಹಲವು ಮಾಹಿತಿಗಳನ್ನ ಇಲ್ಲಿ ಎಲ್ಲಾ ರೈತ ಬಂಧುಗಳು ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಈ ಕೃಷಿ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಪ್ರಮುಖ ಆಧಾರ. ರೈತನ ಬದುಕಿನಲ್ಲಿ ಮಣ್ಣು, ನೀರು, ಗೊಬ್ಬರ ಎಷ್ಟು ಮುಖ್ಯವೋ ಅದೇ ರೀತಿ ಉತ್ತಮ ಗುಣಮಟ್ಟದ ಬೀಜವೂ ಅತ್ಯಂತ ಮಹತ್ವದ್ದು. ಯಾಕಂದ್ರೆ ಒಂದು ಉತ್ತಮ ಬೆಳೆಯ ಆರಂಭದಿಂದ ಉತ್ತಮ ಬೆಳೆ ಆರಂಭವೇ ಉತ್ತಮ ಬೀಜದಿಂದ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಆಯೋಜಿಸುವ ಈ ಬೀಜ ಮೇಳವು ರೈತರಿಗೆ ಅತ್ಯಂತ ಉಪಯುಕ್ತವಾದ ವೇದಿಕೆ ಆಗಿದೆ. ಬೀಜವೆಂದ್ರೆ ಕೇವಲ ಬಿತ್ತನೆಗಾಗಿ ಬಳಸುವ ಒಂದು ವಸ್ತು ಅಲ್ಲ, ಅದರ ಒಂದು ಸಂಪೂರ್ಣ ಬೆಳೆಯ ಭವಿಷ್ಯ ಆಗಿದೆ. ರೈತರು ಯಾವ ಬೆಳೆ ಬೆಳಿಬೇಕು, ಯಾವ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು, ತಮ್ಮ ಪ್ರದೇಶದ ಮಣ್ಣು ಮತ್ತು ಹವಾಮಾನಕ್ಕೆ ತಕ್ಕಂತ ಯಾವ ತಳಿ ಸೂಕ್ತ ಎಂಬುದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬೀಜವನ್ನ ಯಾವ ಸಮಯದಲ್ಲಿ ಬಿತ್ತಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರುವುದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಈ ಬೀಜ ಮೇಳದಲ್ಲಿ ರೈತರಿಗೆ ವಿವಿಧ ಬೆಳೆಗಳ ಸುಧಾರಿತ ತಳಿಗಳ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆಗಳ ಕುರಿತು ಸಾಕಷ್ಟು ಮಾಹಿತಿಗಳು ಇಲ್ಲಿ ಬರೀತಾ ಇದಾವೆ.
1: ಹೇಳಿ, ಈಗ ನಮ್ ಜೊತೆಗೆ ಮಹೇಶ್ವರಿ ದೊಡ್ಮನಿ ಕೃಷಿ ವಿಸ್ತರಣಾ ವಿಭಾಗದ ಸಂಶೋಧಕರು. ಇವರು ಒಗ್ಗೂಡುವಿಕೆ ಕುರಿತಂಗೆ ಅವರು ಸಂಶೋಧನೆಯನ್ನ ಮಾಡಿದ್ದಾರೆ ಡಾಕ್ಟರ್ ಎ ಭೀಮಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ. ಅವರು ಈಗ ಕೃಷಿ ಮೇಳದ ಬಗ್ಗೆ ಮಾತನಾಡ್ತಾರೆ.
0: ತಮ್ಮ ಹೆಸರು
2: ಮಹೇಶ್ವರಿ ದೊಡ್ಮನಿ. ನನ್ನ ಹೆಸರು ಮಹೇಶ್ವರಿ ದೊಡ್ಮನಿ ಅಂತ. ನಾನು ಇಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ PhD ಅನ್ನ ಮುಗಿಸಿರುತ್ತೇನೆ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಎ ಭೀಮಪ್ಪ. ನಾನು ನಿಮ್ಮೆಲ್ಲ ರೈತ ಬಾಂಧವರಿಗೂ ಮತ್ತು ಎಲ್ಲ ಜನರಿಗೂ, ಸಾಮಾನ್ಯ ಜನರಿಗೂ ಕೃಷಿ ಮೇಳ 2027ಕ್ಕೆ ಸ್ವಾಗತದ ಆಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ.
1: ಈಗ ನೀವು ಏನು ಸಂಶೋಧನೆ ಮಾಡಿದಿರಾ, MG ನರೇಗಾ ಒಗ್ಗೂಡಿಸುವಿಕೆ ಇದ್ರ ಬಗ್ಗೆ ಮಾತನಾಡಬಹುದಾ?
2: MG ನರೇಗಾ ಒಗ್ಗೂಡಿಸುವಿಕೆ ಅಂತಂದ್ರೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಬೇರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್

0: ಗಳನ್ನ ಕೂಡಿಸಿಕೊಂಡು ರೈತರಿಗೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕೊಡುವುದು. ಈ ಸ್ವಲ್ಪ ಮೊದಲಿಗೆ ಎಂಜಿನಿಯರಿಂಗ್ ಅಂತಂದ್ರೆ ಬರೀ ಕೃಷಿ ಹೊಂಡ ಅಂತಂದ್ರೆ ಅರ್ಧದಲ್ಲಿ 40,000 ಇಷ್ಟೇ ಸಿಗುತ್ತಿತ್ತು. ಅದರ ಬಟ್ ಒಗ್ಗೂಡಿಸುವಿಕೆ ಮಾಡುವುದರಿಂದ ನಮಗೆ ಕೃಷಿ ಹೊಂಡದ ಜೊತೆಗೆ ನಾವು ಬದುವಿನಲ್ಲಿ ಅದು ಕೃಷಿ ಹೊಂಡದ ಬದುವಿನಲ್ಲಿ ತೋಟಗಾರಿಕೆ ಇಲಾಖೆಗಳಿಂದ ಗಿಡಗಳನ್ನು ನೆಡಬಹುದು ಮತ್ತು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಫಿಶ್ಗಳನ್ನ ಹಾಕಿಸ್ಕೊಳ್ಬಹುದು. ಇದು ಒಂದು ಕಾನ್ಸೆಪ್ಟ್ ಒಗ್ಗೂಡಿಸುವಿಕೆ ಅಂತಂದ್ರೆ. ನಾನು ಇದರ ಮೇಲೆ ಸಂಶೋಧನೆಯನ್ನ ಮಾಡಿ ನನ್ನ PhDಯನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ.
1: ಇದು ರೈತರ ತನಕ ಮುಟ್ಟಿದೆಯಾ?
0: ರೈತರ ತನಕ ನಾವು ಒಂದ್ 50% ಮುಟ್ಟಿದೆ. ಬಟ್ 50% ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಟಾರ್ಗೆಟೆಡ್ ವರ್ಕ್ ಇರುವುದರಿಂದ ನಾವು ರೈತರನ್ನ ಅಷ್ಟೊಂದು ರೀಚ್ ಆಗ್ಲಿಕ್ಕೆ ಆಗುತ್ತಿಲ್ಲ. ಮತ್ತೆ ರೈತರು ಆಮೇಲೆ ಅವ್ರ ಕಾಲಕಾಲಕ್ಕೆ ತಕ್ಕಂತೆ ಕೆಲಸಗಳನ್ನು ಕೊಡಲು ಗೌರ್ಮೆಂಟ್ ಇಂದನು ಸಾಧ್ಯ ಆಗುತ್ತಿಲ್ಲ. ಆಮೇಲೆ ಕೆಲವೊಂದು ಬೇಡಿಕೆಗಳು ಅಂತಂತಂದ್ರೆ ಅವರಿಗೆ ತಕ್ಕಂಗ ಬೇಡಿಕೆಗಳನ್ನ ನಾವು ಗ್ರಾಮ ಪಂಚಾಯತಿಗಳಿಂದ ಒದಗಿಸ್ಲಿಕ್ಕೂ ಆಗುತ್ತಿಲ್ಲ. ಅದು ನಾವು ಗ್ರೌಂಡ್ ಲೆವೆಲ್ಗೆ ನಾವು ಇನ್ನೂ ನೀಟಾಗಿ ಕೆಲಸಗಳನ್ನ ಮಾಡ್ಬೇಕು.

0: ಗೊತ್ತಿಲ್ಲ. ಮತ್ತೆ ರೈತರು ಆಮೇಲೆ ಅವ್ರ ಕಾಲಕಾಲಕ್ಕೆ ತಕ್ಕಂತೆ ಕೆಲಸಗಳನ್ನು ಕೊಡಲು ಗೌರ್ಮೆಂಟ್ ಇಂದನೂ ಸಾಧ್ಯ ಆಗುತ್ತಿಲ್ಲ. ಆಮೇಲೆ ಕೆಲವೊಂದು ಬೇಡಿಕೆಗಳು ಅಂತಂತಂದ್ರೆ ಅವರಿಗೆ ತಕ್ಕಂಗ ಬೇಡಿಕೆಗಳನ್ನ ನಾವು ಗ್ರಾಮ ಪಂಚಾಯತಿಗಳಿಂದ ಒದಗಿಸ್ಲಿಕ್ಕೂ ಆಗುತ್ತಿಲ್ಲ. ಅದು ನಾವು ಗ್ರೌಂಡ್ ಲೆವೆಲ್ಗೆ ನಾವು ಇನ್ನೂ ನೀಟ್ ಆಗಿ ಕೆಲಸಗಳನ್ನ ಮಾಡ್ಬೇಕು ವಿತ್ ಆಫೀಸಿಯಲ್ಸ್ ಎಲ್ಲ ಅಂತಂದು ಹೇಳಿ ನಾನು ಎಲ್ಲಾ ಆಫೀಸಿಯಲ್ಸ್ಗಳನ್ನು ಬೇಡ್ಕೊಳ್ತೇನೆ.
1: ಆದ್ರೆ ಇದು ಕೃಷಿ ಮೇಳದಲ್ಲಿ ನೀವು ಅದ್ರ ಬಗ್ಗೆ ಮಾತನಾಡಬಹುದಾ?
0: ಮೇಡಮ್, ನನಗೆ ಅಪರ್ಚುನಿಟಿ ಸಿಕ್ಕರೆ ನಾನು ಮಾತಾಡಲು ರೆಡಿ ಇದ್ದೇನೆ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳೋದಂತಂದ್ರೆ, ಎಲ್ಲ ರೈತರು ಸ್ವ ಇಚ್ಛೆಯಿಂದ ತಮ್ಮ ತಮ್ಮ ಆಸೆಗಳನ್ನ ಗ್ರಾಮ ಪಂಚಾಯತಿ, ವಾರ್ಡ್ ಸಭಾ, ಗ್ರಾಮ ಸಭಾ, ಅದರಲ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಬೇರೆ ಬೇರೆ ಬೇತಗಳನ್ನ ಮಾಡದೆ ತಾವಾಗೆ ಖುದ್ದು ಹೋಗಿ ತಮ್ಮ ಬೇಡಿಕೆಗಳನ್ನ ಇಟ್ಟು ಆಗ್ಲಿಲ್ಲ ಅಂತಂದ್ರೂ ಹೈಯರ್ ಲೆವೆಲ್ ಅಥಾರಿಟಿ ಹೋಗಿ ತಮ್ಮ ವರ್ಕ್ಗಳನ್ನ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಆ ರೀತಿ ಸವಲತ್ತುಗಳನ್ನ ಕೊಡ್ತಿದೆ, ಬಟ್ ಅದ್ರ ಜನರ ಅದ್ರ ಉಪಯೋಗಗಳನ್ನ ಬೇರೆ ಒಂದು ಜನರಿಗೆ ಬಿಟ್ಕೊಡ್ತಿದ್ದಾರೆ ಹೊರತು ತಾವಾಗಿ ಹೋಗಿ ಮುಂದೆ ಅದನ್ನು ಪಡೆದುಕೊಳ್ತಿಲ್ಲ. ಆ ರೀತಿ ಅವ್ರು ಸ್ಟ್ರಾಂಗ್ ಆಗ್ಬೇಕು ರೈತರೆಲ್ಲ.
2: ಧನ್ಯವಾದಗಳು ಮೇಡಮ್. ತಮ್ಮ ಕಳಕಳಿ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಕೃಷಿ ಮೇಳದಲ್ಲಿ ತಾವು ಏನು ವ್ಯಕ್ತಪಡಿಸ್ತಾ ಇದ್ದೀರಿ ಈ ಕಳಕಳಿಯನ್ನ ಎಲ್ಲಾ ರೈತ ಬಾಂಧವರು ಮತ್ತೆ ಎಲ್ಲಾ ಇದು ಕೃಷಿಗೆ ಸಂಬಂಧಿಸಿದಂತ ಕೆಲಸಗಳನ್ನ ಯಾರ್ಯಾರು ಮಾಡ್ತಾ ಇದಾರೋ ಅವರೆಲ್ಲರೂ ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಖಂಡಿತ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಮನೋಭಾವನೆ ಹೊಂದಿರ್ತಾರೆ. ಅದೇ ರೀತಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ನಮಗೆ ನಮ್ಮ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಬೀಜ ಸಂಪತ್ತನ್ನ ಸಂರಕ್ಷಿಸುವುದು ಕೂಡ ಬಹಳ ಮುಖ್ಯವಾಗಿದೆ. ನಮ್ಮ ಹಿಂದಿನ ಪೀಳಿಗೆಗಳು ಅನೇಕ ಸ್ಥಳೀಯ ತಳಿಗಳನ್ನ ಸಂರಕ್ಷಿಸಿ ಕೃಷಿಯಲ್ಲಿ ಬೆಳೆಸಿಕೊಂಡು ಬಂದಿವೆ. ಅವುಗಳಲ್ಲಿ ಅನೇಕ ತಳಿಗಳು ನಮ್ಮ ಮಣ್ಣು, ಹವಾಮಾನ ಮತ್ತು ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಂಡಿವೆ. ಅಂತಹ ಬೀಜ ಸಂಪತ್ತನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬೀಜ ಮೇಳದ ಮತ್ತೊಂದು ವಿಶೇಷತೆ ಅಂದ್ರೆ ಇದು ಕೇವಲ ಬೀಜಗಳ ಪ್ರದರ್ಶನ ಅಲ್ಲ, ಮಾರಾಟದ ಸ್ಥಳವಲ್ಲ. ಇದು ರೈತರು, ಕೃಷಿ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಕೃಷಿ ಸಂಸ್ಥೆಗಳ ನಡುವಿನ ಜ್ಞಾನ ವಿನಿಮಯದ ವೇದಿಕೆ ಆಗಿದೆ. ಇಲ್ಲಿ ರೈತರು ಹೊಸ ತಳಿಗಳ ಬಗ್ಗೆ ತಿಳಿದುಕೊಳ್ಬಹುದು. ಬೀಜ ಸಂರಕ್ಷಣೆ, ಬಿತ್ತನೆ ವಿಧಾನ, ಬೆಳೆ ಆಯ್ಕೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಕುರಿತು ತಜ್ಞರಿಂದ ಮಾರ್ಗದರ್ಶನ ಪಡಿಬಹುದು ಅಂತ ಈ ಮೂಲಕ ಹೇಳ್ತಾ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಕಳಕಳಿಯ ಮನವಿ. ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಜನ ರೈತರು ಈಗಾಗಲೇ ಆಗಮಿಸ್ತಿದ್ದಾರೆ. ನಿನ್ನೆಯಿಂದನೂ ನಾವು ನೋಡ್ತಾ ಇದ್ದೀವಿ, ಜನಸಾಗರವೇ ಹರಿದು ಬರ್ತಾ ಇದೆ. ಇಲ್ಲಿ ಒಂಥರ ನಾವು ಜಾತ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಈ ಉತ್ತರ ಕರ್ನಾಟಕದ ನಮ್ಮ ರೈತ ಬಾಂಧವರು ಈ ಕೃಷಿ ಮೇಳವನ್ನ ನೋಡ್ಲಿಕ್ಕೆ ಜನಸಂದಣಿ ಇಲ್ಲಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅನ್ನೋದನ್ನ. ಈಗ ಒಬ್ಬ ನಮ್ಮ ರೈತರು ನಮ್ ಜೊತೆಗಿದ್ದಾರೆ, ಮಾತನಾಡ್ಸೋಣ. ಮಾಯವರು,
1: ಅಥಣಿಯಿಂದ ಬಂದಿರುವಂತಹ ಮುಕುಂದ್ ಭೋಜಣ್ಣವರ್ ಅವರು ಕೃಷಿ ಮೇಳದ ಆನಂದವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಶ್ರೋತೃ ಬಾಂಧವರೇ,
3: ನಾನು ಅಥಣಿಯಿಂದ ಬಂದಿದ್ದೇನ್ರಿ. ನಾ ಇಲ್ಲಿ ಬರ್ಲಾಕ್ ಕೃಷಿ ಮೇಳ ನೋಡಕ್ ಬರಾಕತ್ತಿ 2008 ಅಂದ್ರೆ 16 ವರ್ಷ ಆತ್ರಿ, 16 ವರ್ಷದಿಂದ ಕಂಟಿನ್ಯೂ ಬರ್ತೇನೆ. ಇಲ್ಲಿ ಬರೋದ್ರಿಂದ ನನಗ ನಾ ವಕ್ಕಲ್ತನದಾಗ ಬಹಳ ಸುಧಾರಣೆ ಆಗೇನ್ರಿ. ಮತ್ತೆ ಮೊನ್ನೆ 2026 ನನಗ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಕೊಟ್ರಿ. ಆಮೇಲೆ ನಾ ಇಲ್ಲಿ ಬರೋದ್ರಿಂದ ಕೃಷಿ ಮೇಲೆ ನೋಡೋದ್ರಿಂದ ನಮ್ಮ ವಕ್ಕಲ್ತನ ಇಂಪ್ರೂವ್ ಮಾಡ್ಕೊಳಕ್ ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಬೀಜಗಳು ಬರ್ತಾವು, ಒಳ್ಳೆ ಒಳ್ಳೆ ಸಸಿಗಳು ಬರ್ತಾವು, ಮತ್ತೆ ಯಾರಿಗೆ ತಿಳಿಲಾರದಂತ ವಿಷಯಗಳನ್ನ ಇಲ್ಲಿ ಕಲ್ಕೋಬಹುದು. ಇಲ್ಲಿ ಕೃಷಿ ಮೇಲೆ ನೋಡಿದ್ರೆ ಒಬ್ಬ ರೈತ ಮುಂದೆ ಬರಾಕ ಇದೊಂದು ದೊಡ್ಡ ಹಾದಿ ಇದೆ. ಪ್ರತಿಯೊಬ್ಬ ರೈತರು ಕೃಷಿ ಮೇಲೆ ನೋಡಿದ್ರೆ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಬಂದಂಗ. ಈ ಕೃಷಿ ಮೇಳ ವಿಶ್ವವಿದ್ಯಾಲಯ ಅಂದ್ರೆ ಒಂದು ದೊಡ್ಡ ದೇವಸ್ಥಾನಕ. ಈಗ ಕಾಶಿಯಲ್ಲಿ ಹೋಗಿ ಬರ್ತಾರಲ್ಲ ಭಕ್ತರು, ಹಂಗ ಕೃಷಿ ಮೇಳಕ್ಕೆ ಹೋಗಿ ಬಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂಗ.
2: ತುಂಬಾ ಧನ್ಯವಾದಗಳು ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ರೈತರು ನಮ್ಮ ಯಾವುದೇ ಈ ಬೀಜವನ್ನ ಖರೀದಿಸುವ ಮೊದಲು ಅದರ ಗುಣಮಟ್ಟವನ್ನ ಪ್ರಮಾಣೀಕರಣ ಮಾಡಬೇಕು. ಸೂಕ್ತ ಪ್ರದೇಶ, ಬಿತ್ತನೆ ಸಮಯ ಮತ್ತು ಬೆಳೆ ಅವಧಿ ಅಂತ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು ಉತ್ತಮವಾಗಿರುತ್ತದೆ. ತಮ್ಮ ಮಣ್ಣು, ತಮ್ಮ ಸ್ಥಳೀಯ ಪರಿಸ್ಥಿತಿಗೆ ಸೂಕ್ತವಾದ ಬೀಜವನ್ನ ಆಯ್ಕೆ ಮಾಡುವುದು ಉತ್ತಮ ಇಳುವರಿಯತ್ತ ಮೊದಲ ಹೆಜ್ಜೆಯಾಗಿರುತ್ತದೆ. ಇಂಥ ಮೇಳಗಳು ರೈತರಿಗೆ ಜ್ಞಾನ, ಮಾಹಿತಿ ಮತ್ತು ಹೊಸ ಅವಕಾಶಗಳನ್ನ ಒಂದೇ ವೇದಿಕೆಯಲ್ಲಿ ಒದಗಿಸ್ತವೆ. ಈಗ ಇನ್ನೊಬ್ಬರು ನಮ್ಮ ರೈತರಿದ್ದಾರೆ ನಮ್ಮ ಜೊತೆಗೆ ಮಾತನಾಡೋಣ ಅಂತ. ತಾವು ಎಲ್ಲಿಂದ ಬಂದಿದ್ರಿ, ತಮ್ಮ ಹೆಸರು?
3: ನಾವು ಅಥಣಿಯಂದ್ರಿ, ಅಥಣಿಯಿಂದ ಬಂದಿದೀವ್ರಿ.
2: ಹೆಸರ್ರಿ?
3: ಬರೆಪ್ಪ ರಾಯಗೊಂಡ ದುರ್ಗಣ್ಣ ಅವ್ರಿ.
2: ತಮ್ದು ಎಷ್ಟು ಎಕರೆ ಜಮೀನ್?
3: 4 ಎಕರೆ ಜಮೀನ್ ರೀ.
2: ನೀರಾವರಿ ಇದ್ರ ಅಥವಾ ಒಣಬೇಸಾಯ?
3: ಒಣಬೇಸಾಯ ಐತ್ರಿ.
2: ಒಣಬೇಸಾಯ. ಏನೇನ್ ಬಿತ್ತಿದ್ರಿ ಅಲ್ಲಿ?
3: ಏನ್ ತೊಗರಿ, ಗೊಂಜಾಳ, ಬಿಳಿ ಜೋಳ, ಗೋಧಿ, ಉದ್ದ ಎಲ್ಲ ಬೆಳಿತೀವಿ.
2: ಈಗ ನಿಮ್ಗ ಮನೆಯಲ್ಲಿ ರೈತಾಪಿ ಮಾಡ್ಲಿಕ್ಕೆ ಯಾರ್ಯಾರು ಸಹಕಾರ ಮಾಡ್ತಾರೆ?
3: ನಾವ್ ಒಬ್ಬನ ರೀ.
2: ನೀವು ಒಬ್ರೆ?
3: ಒಬ್ರೆ.
2: ಅಂದ್ರೆ ನೀವು ಮಕ್ಳು ಏನ್ ಮಾಡ್ತಾರೆ?
3: ಇಬ್ರಿ, ಒಬ್ರು ಇಲ್ಲಿ ಇದಾರ್ರಿ ಧಾರವಾಡದಾಗ, ಒಬ್ರು ಅಲ್ಲೇ ಮನೆಯೊಳಗ.
2: ಅಂದ್ರೆ ಅವ್ರೆ ನಿಮ್ಗೆ ಈ ಕೃಷಿಗೆ ಕೈ ಜೋಡಿಸಲ್ಲ?
3: ಅವರು ಜೋಡಿಸ್ತಾರೆ.
2: ಜೋಡಿಸ್ತಾರ? ಅಂದ್ರೆ ನೀವು ಒಟ್ಟಾರೆ ಎಲ್ಲರೂ ಸೇರಿ ಕುಟುಂಬದಿಂದ ಈಗ ಕೃಷಿ ಒಕ್ಕಲ್ತನ ಮಾಡ್ತಾ ಇದ್ದೀರಿ?
3: ಒಕ್ಕಲ್ತನ.
2: ತುಂಬಾ ಸಂತೋಷ. ಏನೇನ ಬೆಳೆಗಳಲ್ಲಿ ಈ ಕೃಷಿ ಮೇಳಕ್ ಬಂದಿದ್ರಲ್ಲ, ಎಷ್ಟು ವರ್ಷದಿಂದ ಬರ್ತಾ ಇದ್ರಿ?
3: ನಾವು ಇದೇ ವರ್ಷ ಬಂದಿದ್ದೀವಿ.
2: ಇದೇ ವರ್ಷ ಬಂದಿದ್ರಿ? ಏನ್ ಅನಿಸ್ತಾ ಇದೆ ನಿಮಗೆ?
3: ಏನ್ ಇನ್ನ ನೋಡ್ಲಾಕ್ ಹಚ್ಚಿದಿರ್ಲ ಏನ ತಿರುಗಾಡಿ?
2: ನಿನ್ನೆ ಬಂದಿಲ್ಲ ನೀವು?
3: ಇಲ್ರಿ, ಬಂದಿದ್ದೀವಿ.
2: ಈಗ ಅಲ್ಲಿ ಮೇಳಗಳನ್ನು ನೋಡಿದ್ರ?
3: ಏನೇನ ನೋಡಿಲ್ರಿ.
2: ಇನ್ನ ನೋಡಿಲ್ಲ ಅಡ್ಡಾಡ್ರಿ. ನೋಡ್ರಿ, ಸಾಕಷ್ಟು ಮಾಹಿತಿಗಳಿದಾವೆ ಇಲ್ಲಿ ಕೃಷಿಗೆ ಸಂಬಂಧಿಸಿದಂತ. ನೀವು ಏನೇನ್ ಅಳವಡಿಕೆ ಮಾಡ್ಕೋಬೇಕು ಅವನ್ನೆಲ್ಲ ಅದ್ರ ಬಗ್ಗೆ

0: ತಿಳಿಸ್ಕೊಡಂತವ್ರು. ಧನ್ಯವಾದಗಳು ತಮ್ಗೆ.
1: ಇಲ್ಲಿ ಸಾಕಷ್ಟು ಜನ ನಮ್ಮ ಮಹಿಳೆಯರು ಬಹಳ ಉತ್ಸಾಹದಿಂದ ಬಂದಾರ, ಅದು ಕೂಡ ಜಮಖಂಡಿ ತಾಲೂಕು ಬನಹಟ್ಟಿಯಿಂದ ಕೃಷಿ ಮೇಳ ನೋಡ್ಲಿಕ್ಕೆ ಅಂತ ಬಂದಾರ ಭಾರತೀಯ ಮಲ್ಲಿಕಾರ್ಜುನ್ ಪಟ್ಟಾರ ಅವರು. ಕೃಷಿ ಮೇಳ ನೋಡಿದ್ರಿ ಭಾರತೀಯವ್ರ? ಯಾವ್ಯಾವ ಮಳಿಗೆಗಳು ನಿಮ್ಗೆ ಇಷ್ಟ? ಅದು ಕೀಟ ಪ್ರಪಂಚ ಬಹಳ ಚಂದದ. ಸಮಯನೇ ಸಲ್ಲುದಿಲ್ಲ. ಧನ್ಯವಾದ ನೋಡ್ರಿ, ಕೃಷಿ ಮೇಳದ ಆನಂದವನ್ನ ಪಡೀರಿ. ಇಲ್ಲಿ ಮತ್ತೊಬ್ಬ ರೈತರಿದ್ದಾರ, ತಮ್ಮ ಹೆಸರು ಸರ್? ತಮ್ಮ ಹೆಸರು?
2: ನನ್ನ ಹೆಸರು ದೇವರಾಜ್ ಬಸಳಿಂಗಪ್ಪ ಕಲ್ಯಾಣಿ.
1: ಎಲ್ಲಿಂದ ಬಂದಿರಿ ದೇವರಾಜ್?
2: ಧಾರವಾಡದಿಂದ ರೀ, ಬೆಳಗಾವಿ ಡಿಸ್ಟ್ರಿಕ್ಟ್.
1: ಹೆಂಗ ಅನಿಸ್ತದ ಕೃಷಿ ಮೇಳ?
2: ಕೃಷಿ ಮೇಳ ರೈತರಿಗೆ ಬಹಳ ಅನುಕೂಲ ಅದ ರೀ. ವರ್ಷ ವರ್ಷ ಇದನ್ನ ಮುಂದೆ ಊಹಿಸಿದ ನಡೆಸಿಕೊಂಡು ಹೋಗ್ಬೇಕಾಗಿದೆ. ಇದರಿಂದ ಬಹಳ ಅನುಕೂಲ ಆಗ್ತದೆ ನಮಗ.
1: ಏನೇನ್ ಬೆಳೆಗಳನ್ನ ಬೆಳಿತೀರಿ?
2: ನಾವು ಕಬ್ಬ ಅದ ರೀ, ಮುಂದೆ ಈರುಳ್ಳಿ ಅದ, ಉಳ್ಳಾಗಡ್ಡಿ.
1: ಈ ಕೃಷಿ ಮೇಳದಿಂದ ಏನ್ ಉಪಯೋಗ ಪಡ್ಕೊಂಡಿರಿ?
2: ಈಗ ನಾವು ಬೀಜ ಒಯ್ಬೇಕಂತ ಬಂದೀವ್ರಿ ಇಲ್ಲಿ. ಮುಂದೆ ಇಲ್ಲಿ ಅನುಭವ ಏನೈತಿ ಎಲ್ಲಾ ತಗೊಂಡ್ ನಾವು ವರ್ಷ ಬರ್ತೀನಿ, ವರ್ಷ ಬಂದ್ ಇಲ್ಲಿ ಅನುಭವ ತಗೊಂಡ್ ಹೋಗ್ತೀನಿ.
1: ವರ್ಷ ವರ್ಷ ಬರ್ತಿರಲ್ಲ, ವ್ಯತ್ಯಾಸ ಬದಲಾವಣೆ ಏನ್
2: ಕಂಡ್ರಿ? ಏನ್ ಹೆಂಗ್ ಮಾಡ್ಬೇಕು, ಭೂಮಿ ಸಂರಕ್ಷಣೆ ಹೆಂಗ್ ಮಾಡ್ಬೇಕು, ಬೆಳೆ ಹೆಂಗ್ ಬೆಳಿಬೇಕು ಅನ್ನೋದು ಜ್ಞಾನ ಬರ್ತದ್ರಿ. ಆ ಜ್ಞಾನದಿಂದ ನಾವು ಇವತ್ ಮುಂದ್ ಹೋಗ್ತೀವಿ ಅಂತ ಹೇಳಿ ನಾ ಹೇಳಕ್ ಬಯಸ್ತೇನ್ರಿ.
1: ಒಟ್ಟಾರೆ ಉಪಯೋಗ ಆಗ್ಯದ ಕೃಷಿ ಮೇಳ?
2: ಉಪಯೋಗ ಬಹಳ ಉಪಯೋಗ ಆಗಿದ್ರಿ, ಸ್ವಲ್ಪ ಅಲ್ಲ ಬಹಳ ಉಪಯೋಗ. ಮತ್ ಇಲ್ಲಿ ಬರ್ತೀವಿ, ಬಾಗಲಕೋಟಿಗೆ ಹೋಗ್ತೇನ್ರಿ.
1: ಕೃಷಿ ಮೇಳದಾಗ ಯಾವ್ದು ಬಹಳ ಇಷ್ಟ ಆಗಿದ್ದು ತಮ್ಗ?
2: ಇದು ಫಲಪುಷ್ಪ ಪ್ರದರ್ಶನ ಮತ್ತು ಬೀಜ. ಬೀಜ ಏನ್ ಕೊಡ್ತಿರ್ಲ, ಈ ಬೀಜ ಮತ್ತು ಫಲಪುಷ್ಪ ಇದೇನು ಸ್ಥಳದೊಳಗೆ ಚಲೋ ಇದಾರೆ ನೋಡ್ಲಿಕ್ಕೆ.
1: ಒಳ್ಳೇದಾಯ್ತು, ಒಳ್ಳೇದಾಗ್ಲಿ ದೇವರಾಜ್ ಅವರ. ಧನ್ಯವಾದ. ಮತ್ತೊಬ್ಬ ರೈತರು ಇದ್ದಾರ ನಮ್ ಜೊತೆಗೆ?
0: ಇಲ್ಲಿ ಸಾಕಷ್ಟು ನಮ್ಮ ರೈತರು ಒಬ್ಬರಾದ್ಮೇಲೆ ಒಬ್ರು ತಾವು ಮಾತಾಡ್ಬೇಕು ತಾವು ಮಾತಾಡ್ಬೇಕು ಅಂತಂದು ಮುಂದುವರಿ ತಾವೇ ತಮ್ಮ ಸ್ವಇಚ್ಛೆಯಿಂದ ಬರ್ತಾ ಇದಾರೆ, ಅದು ನಮಗ್ ಖುಷಿ ಆಗ್ತಾ ಇದೆ. ತಮ್ಮ ಹೆಸರ್ರಿ?
3: ಸಿರಸೈಲ್.
0: ತಾವ್ ಯಾರ ಎಲ್ಲಿಂದ ಬಂದಿದ್ದೀರಿ?
3: ಹಿಂಡಿ ತಾಲೂಕದಿಂದ ತಡವಲಗ.
0: ತಮ್ದು ಎಷ್ಟ್ ಎಕರೆ ಇದೆ?
3: ನಮ್ದು ಒಂದು 10 ಎಕರೆ.
0: ನೀರಾವರಿ ಇದನ್ನ ಅಥವಾ ಒಣ ಬೇಸಾಯ?
3: ಅರ್ಧ ನೀರಾವರಿ ಅರ್ಧ ಒಣ ಬೇಸಾಯ.
0: ಏನೇನ್ ಬೆಳೆದಿದ್ದೀರಿ ಅಲ್ಲಿ?
3: ನಾವು ದಾಳಿಂಬ್ರಿ ಮತ್ತು ನಿಂಬಿ ತೊಗರಿ ಇಷ್ಟು.
0: ಮನೇಲಿ ಯಾರ್ಯಾರು ಕೈ ಜೋಡಿಸ್ತಾರೆ ತಮ್ಗೆ ಕೃಷಿ ಮಾಡ್ಲಿಕ್ಕೆ?
3: ಕೃಷಿ ಮೂಲಕ ನಮ್ಮ ಫ್ಯಾಮಿಲಿ ಎಲ್ಲರೂ
0: ಒಟ್ಟಿಗೆ ಕೆಲಸ ಮಾಡ್ತೇವೆ, ತುಂಬಾ ಸಂತೋಷ. ಮತ್ತೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಾ ಅಥವಾ ಸಾವಯವ ಗೊಬ್ಬರಗಳನ್ನು ಬಳಸ್ತೀರಾ?
3: ಸಾವಯವ ಗೊಬ್ಬರ ಜಾಸ್ತಿ
0: ಜಾಸ್ತಿ ಬಳಸ್ತೀರಿ. ಯಾಕೆ ಸಾವಯವ ಮಾಡ್ಬೇಕನ್ನಿಸ್ತು?
3: ರಾಸಾಯನಿಕ ಗೊಬ್ಬರ ರೀ, ನಮ್ಮ ನಿಂಬೆ ಹಣ್ಣು 30 ವರ್ಷವರೆಗೂ ಬಂದ್ರೆ 10 ವರ್ಷ. ಈ ರಾಸಾಯನಿಕ ಗೊಬ್ಬರದ್ರೆ 30 ವರ್ಷವರೆಗೂ ಬದಲಿ 10 ವರ್ಷನಾಗ ಫೇಲ್ ಆಗತ್ತಾರ ಗಿಡ. ಅದು ಹೋಗ್ರಿ
0: ಹೇಳ್ರಿ ಮತ್ತೆ.
3: ಆಯ್ತು, ಅದೇ ರಾಸಾಯನಿಕ.
0: ಪ್ರಥಮ ಹೆಸರೇನ್ರಿ?
3: ಸತೀಶ್ ಅವರ ಅದೇರಿ.
0: ಎಲ್ಲಿಂದ ಬಂದಿರಿ ತಾವು?
3: ಹತ್ತರಗದ್ದ.
0: ಎಷ್ಟ್ ಎಕರೆ ಇದೆ ತಮ್ದು?
3: 13 ಎಕರೆ. 7 ಎಕರೆ. 7 ಎಕರೆ ಅಂದ್ರಿ? 8 ಎಕರೆ ಅಂದ್ರಿ.
0: ಏನೇನ್ ಬೆಳಿತಾ ಇದ್ದೀರಿ ಅಲ್ಲಿ?
3: ತೊಗರಿ, ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಗೊಂಜಾಳ, ಲಿಂಬಿ ಗಿಡ ಅದಾವ್ರಿ.
0: ಓಕೆ,
3: ಚಲೋ ಅದಾರ ಸರ್.
0: ಓಕೆ ಓಕೆ, ಎಲ್ಲದನ್ನ ಸರಿಯಾಗಿ ಇದು ಮಾಡ್ತಾ ಇದ್ರೆ, ನಿರ್ವಹಣೆ ಮಾಡ್ತಾ
3: ಇದ್ರೆ.
0: ಆದಾಯ ಎಷ್ಟಿದ್ರಿ ತಮ್ದು ವಾರ್ಷಿಕ?
3: 5 ಎಕರೆ ಅದ್ರಿ. 5 ಎಕರೆ ರೀ.
0: ಅಲ್ಲ, ವಾರ್ಷಿಕವಾಗಿ ಎಷ್ಟು ಗಳಿಸ್ತೀರಿ ಅದ್ರಲ್ಲಿಂದ?
3: ಇನ್ನ ಹತ್ರ ಒಂದು 8 ಲಕ್ಷ.
0: 5 ಲಕ್ಷ ರೂಪಾಯಿ ಗಳಿಸ್ತೀರಿ. ಹಾ, ಸಂತೋಷ ಸಂತೋಷ. ಇನ್ನೊಬ್ಬ ನಮ್ಮ ಜೊತೆಗೆ ರೈತರಿದ್ದಾರೆ, ತಮ್ಮ ಹೆಸರು?
4: ಗಣೇಶ್ ಪೂಜಾರಿ ಅಂತೇಳಿ. ಮುಧೋಳ ತಾಲೂಕದಿಂದ
0: ತಾವು ಬಂದಿರೋದು?
4: ಮುಧೋಳ ತಾಲೂಕದಿಂದ. ರನ್ನ ಬೆಳಗಿಲಿ.
0: ರನ್ನ ಬೆಳಗಿನ?
4: ರನ್ನ ಬೆಳಗಿಲಿಂದ.
0: ಕೃಷಿ ಮೇಳ ಇದು ಎಷ್ಟು ತಮ್ದು?
4: 2ನೇ ವರ್ಷ.
0: 2ನೇ ವರ್ಷ. ತಾವು ಈ ಕೃಷಿ ಮೇಳ ನೋಡಿ ತಮ್ಗೆ ಏನ್ ಅನಿಸ್ತು?
4: ಸಂತೋಷ ಅನಿಸ್ತದೆ ಸರ್. ಇಲ್ಲದ ವಿಷಯಗಳು ತಿಳ್ಕೊಬಹುದ್ರಿ. ರೈತರು ಕೃಷಿ ಮಾಡೋದ್ರೊಳಗ ಒಂದರಿಂದ ಒಂದ್ ಅನುಭವ ಆಕತ್ರಿ, ಎಲ್ಲ ತಿಳ್ಕೊಬ ಖುಷಿ ಅನಿಸ್ತದೆ.
0: ನೀವು ಕೊನೆಗೆ ಕೃಷಿ ಮೇಳ ಲಾಸ್ಟ್ ಕೃಷಿ ಮೇಳ ನೋಡಿದ್ಕೂ ಈ ಕೃಷಿ ಮೇಳಕ್ಕೂ ಏನು ವ್ಯತ್ಯಾಸ ಇದೆ?
4: ಈಗ ನಾನ್ ಸ್ವಲ್ಪ ಇದೆ ಸರ್, ನೋಡ್ತಾ ಇದೀವಿ. ಹೋಸಲ ಫುಲ್ ನೋಡ್ತಾ ಇದ್ರಿ? ಈಗ ಪ್ರೆಸೆಂಟ್ ಬಂದಿದೆ ಸರ್. ಇನ್ನು ತಿರುಗಾಡಿಲ್ಲ.
0: ಅಂದ್ರೆ ಸಾಕಷ್ಟು ವಿಷಯಗಳನ್ನು ನೀವು ತಿಳ್ಕೊಬೇಕಾಗಿದೆ. ಧನ್ಯವಾದಗಳು. ಒಂದು ಈಗ ನಮ್ಮ ಜಾಹೀರಾತು ಒಂದು ಪ್ರಕಟಣೆ ಆದ ನಂತರ ಮತ್ತೆ ನಾವು ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಜಾಹೀರಾತ್ ಬಂತೇನೆ ನೋಡ್ರಿ.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಕುಮಾರ್ ಜಿ.
1: ಹಾ, ಎಲ್ರಿಗೂ ಸ್ವಾಗತ. ಮತ್ತೆ ರೈತ ಬಂಧುವರೇ, ಈ ನಮ್ಮ ನೇರ ಕಾರ್ಯಕ್ರಮದಲ್ಲಿ ಈಗ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿಯ ಕುರಿತು ಮಾತನಾಡಲಿಕ್ಕೆ ನಮ್ ಜೊತೆಗೆ ರೈತ ಮಹಿಳೆಯರಿದ್ದಾರೆ. ಹಾ, ಸಶಕ್ತ ಮಹಿಳೆಯರೇ ಇದ್ದಾರೆ, ಅದು ನಮ್ಗೆ ಬಹಳ ಸಂತೋಷ. ಅಮ್ಮ, ನಿಮ್ದು ಯಾವ್ರು?
2: ರಾಮದರ್ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರಾಮದರ್ ತಾಲೂಕು ರೀ, ಮುದಕವಿ. ನಾವು ಇಲ್ಲಿ ಕೃಷಿಗೆ ನೋಡಕ್ ಅಂತ ಬಂದ್ರೆ ನಮ್ಮಲ್ಲಿ ಅವಾರ್ಡ್ ಕೊಟ್ಟಾರೆ ನೋಡ, ಅವ್ರಿಗೆ ಕರ್ಕೊಂಡು ಈರೋವ ಶಿವಾನಂದ ಮಠಪತ್ರಿ
3: ಪ್ರಶಸ್ತಿ ಬಂದೈತೆ.
2: ಪ್ರಶಸ್ತಿ ಬಂದೈತೆ ನಮ್ಗ ಫಸ್ಟ್ ಗೆ, ಈಗ ರಾಜ್ಯ ಮಟ್ಟದ ಬಂದೊಂದು ಬಂದೈತ್ರಿ, ಇಲ್ಲಿ ನಮ್ಮಗ ಇಲ್ಲಿ ಎಲ್ಲ ಜಿಲ್ಲಾದೊಂದು ಬಂದೈತ್ರಿ, ಎರಡು ಬಂದವ್ರಿ.
1: ಅಭಿನಂದನೆಗಳು.
3: ನಮ್ಗೆ ಪ್ರಶಸ್ತಿ ಸಿಕ್ಕದ
2: ಅಂದ್ರ ಸ್ವಲ್ಪ ನೀರ್ನಾಗ ಒಂದ್ ಎರಡ ಇಂಚ ನೀರ್ನಾಗ 10 ಎಕರೆ ನೀರಾವರಿ ಮಾಡಿವ್ರಿ ನಾವು. ಹೌನ್ರಿ, ಅಂದ್ರ 10 ಎಕರೆ ನೀರಾವರಿ ಮಾಡಿದಕ್ಕ ಅವ್ರು ಅಲ್ಲಿದ್ದ ಬಂದು ನಾವು ಗುಡ್ಡಾ ಮಾಡಿವ್ರಿ ನಾವು. ಗುಡ್ಡ ಐತ್ರಿ ನಮ್ದು, ಹೊಲಗಳ ಎಲ್ಲ ಸ್ವಚ್ಛ ಮಾಡಿ ಅಷ್ಟು ಇದನ್ ಮಾಡ್ಕೊಂಡ ನಾವು ಕೃಷಿ ಮಾಡ 20 ವರ್ಷ ಹತ್ರ ನಾವು ಕೃಷಿ ಮಾಡಕತ್ತೆ. ನಾವು ಚುಕ್ಕೂರಿ, ಮಾವು, ನಿಂಬಿ, ದಳಾಂಬ್ರಿ, ಪೋರು, ಎಲ್ಲಾ ತರ ಬೆಳೆದವ್ರಿ.
3: ಎಲ್ಲಾ ತರದ ಹಣ್ಣು ಬೆಳಿ,
2: ಎಲ್ಲಾ ತರ ಹಣ್ಣು ಬೆಳಿತವ್ರಿ. ಎಲ್ಲಾ
3: ಸಾವಯವ,
2: ಎಲ್ಲಾ ಸಾವಯವರಿ, ಎಲ್ಲಾ ಸಾವಯವ ಮಾಡೇವ್ರಿ. ಈಗ ಉಪ್ಪಿನಕಾಯಿದ ಇಟ್ಕೊಂಡಿವ್ರಿ ನಾವು. ಈಗ ಯಾಕಂದ್ರ ಮಂಜ ಬಾಳ ಕಡಾಕತ್ತಿದ್ರೆ ಈಗೆಲ್ಲ ಉಪ್ಪಿನಕಾಯಿ ತಟ್ಟೆ ತೆಗೆದವ್ರಿ. ಈಗ ನಮ್ ಮನ್ಯಾಗ ಎಷ್ಟ್ ಮಂದಿ ಅಂದ್ರ ನಮ್ ಮನೆಯವ್ರಿಗೆ ರಾಜಮಟ್ಟದ ಮುಂದೈತ್ರಿ, ನಮಗ ರಾಷ್ಟ್ರ ಮಟ್ಟದ ಮುಂದೈತಿ, ನಮ್ಮ ಸೊಸಿಗೆ ನಮ್ಮ ಇದ್ರದ ರಾಮದಾಸ್ ತಾಲೂಕಿನ ಮುಂದೈತ್ರಿ. ನಮ್ಮ
1: ಬಹಳ ಬಹಳ ಸಂತೋಷ ಅಮ್ಮ, ಯಾಕಂದ್ರ ಒಂದು ಕುಟುಂಬದಲ್ಲಿ ಈ ತರ ಸಶಕ್ತ ಮಹಿಳೆಯರು ಸುಸ್ಥಿರ ಕೃಷಿಯಲ್ಲಿ ತೊಡಗಿದ್ದಾರೆ ಅನ್ನೋದೇ ನಮ್ಗೆ.
2: ನಮ್ಗ 3 ಮಂದಿ ಮಕ್ಕಳ್ರಿ, ನಮ್ ಮಕ್ಕಳನ್ನ ನಾವು ಶಾಲಿ ಕಲ್ಸಿಲ್ರಿ, ಯಾಕಂದ್ರ ಇದನ್ನ ಕೃಷಿ ಒಳಗನ ತಲೆಬೋದ್ರಿ ನಾವು. ಅಷ್ಟರು ಕೃಷಿನ ಮಾಡಕತ್ತೇವ್ರಿ, ಮಕ್ಕಳು ಕೃಷಿ ಮಾಡಕತ್ತೇವ್ರಿ, ನಾವು ಕೃಷಿ ಮಾಡಿ ಒಳಗ
1: ಸಂತೋಷ.
2: ಬಹಳ ಇದೈತ್ರಿ, ಮಂದೆಲ್ಲ ಮಾಡ್ಲಿಕ್ಕತ್ತಿರಲ್ಲ, ಅದನ್ನ ವಿದೇಶಕ್ಕೂ ಕಳಿಸ್ತಾ ಇದ್ದೀರಾ? ಹೌದ್ರಿ, ಈಗ 6 ಜಲಕ್ ಹೋಗತ್ರಿ, 6 ಜಲಕ್. ಮೊದಲು 1 ಕಿಂಟೋಲಿಂದ ಮಾಡಿದ್ರಿ
1: ಅಂದ್ರೆ ನಮ್ ದೇಶದಲ್ಲಿ ಇಲ್ಲ, ನಮ್ ಕರ್ನಾಟಕ ಕಳಿಸ್ತಾ ಇಲ್ಲ
2: ರಾಜ್ಯಕ್ಕಿಂತ ಇಲ್ರಿ. ಈಗ ಒಂದ್ ಎಂತ ತೋರ್ಸತ್ರಿ
1: ಮಾಡಲೇ ತಮ್ಮ ಈಗ ಕಾರ್ಯ ಸಾಧನೆ ಇನ್ನು ಯಶಸ್ ಆಗ್ಲಿ, ಇದು ದೇಶ ಹೊರದೇಶಗಳಲ್ಲೂ ತಮ್ಮ ಉಪ್ಪಿನಕಾಯಿ ಪ್ರಚಾರ ಆಗ್ಲಿ ಅನ್ನೋದು ನಮ್ಗೆ ಸಶಕ್ತರ ಆಗ್ಲಿ ಅನ್ನೋದೇ ನಮ್ಮ ಅನಿಸಿಕೆ.
4: ದುರ್ಗವ್ರೆ,
1: ತಾವು ಕೃಷಿ ಮಾಡ್ತಾ ಇದ್ದಾರೆ? ಎಷ್ಟು ಎಕರೆ ಇದೆ ತಮ್ಮಲ್ಲಿ?
4: 3 ಎಕರೆ ಐತೆ.
1: 3 ಎಕರೆ ಏನೇನ್ ಬೆಳಿತೀರಾ 3 ಎಕರೆಯಲ್ಲಿ?
4: ನಾವು ಇದನ್ನ ರೇಷ್ಮೆ ಬೆಳಿತೀರಿ, ತೆಂಗ್ ಐತ್ರಿ, ಮತ್ತೆ ಆಮೇಲೆ ನಿಂಬೆ ಐತ್ರಿ, ಎರಡು ದನಗಳು ಅದಾವ್ರಿ.
1: ಅಲ್ಲಿ ಬೇಗ ನಿನ್ಗೆ ವಯಸ್ಸು ಎಷ್ಟಿಗೆ?
4: ಈಗ 80
1: ಆದ್ರೂ ನೀವ ಕೃಷಿಯಲ್ಲಿ ತೊಡಕೊಳ್ತೀರಿ. ದೇವ್ರು ನಿಮಗೆ ಆರೋಗ್ಯ ಕೊಡ್ಲಿ, ಗಟ್ಟಿ ಇಡ್ಲಿ.
4: ಬದ್ದಾಗ ಕಳೆ ತೆಗಿತೀರಿ, ಗೊಬ್ಬರ ಹಾಕ್ತೀರಿ.
1: ಏನ್ ಹೇಳ್ತೀರಿ ಈಗಿನ ಯುವ ರೈತರಿಗೆ, ಯುವ ಯುವತಿಯರಿಗೆ ಈ ಕೃಷಿಯನ್ನ ಮಾಡ್ಬೇಕಂತ ಬಯಸ್ತಾರಲ್ಲ, ಅವ್ರಿಗೆ ಏನ್ ಹೇಳಿ ಬಯಸಿರ್ತಾವು?
4: ಅವ್ರಿಗೇನ್ ಹೇಳ್ಬೇಕ್ರಿ?
1: ಹಾ, ಅಲ್ಲ ನೀವ್ ಹೆಂಗ ದುಡ್ದಿರ ಹಂಗ ದುಡಿಯಕ್ ಹೇಳ್ತೀರ ಅಥವಾ ಮನೆ ಕುಂದ್ರ
4: ದುಡ್ಬಂಗ್ ದುಡಿ ಅಂತ ಹೇಳ್ತಾರೆ?
1: ಅದನ್ನ ಹೇಳ್ರಿ ಮತ್ತೆ.
4: ನಮ್ಮನ್ನು ದುಡಿಯ,
1: ಯಾಕಂದ್ರೆ ಈ ದುಡಿಮೆ ಮಾಡ್ಬೇಕನ್ನೋದು ಕಾಯಕವೇ ಕೈಲಾಸ ಅಂತಂದು ನಮ್ಮ ಬಸವಣ್ಣವರು ಹೇಳಿದ್ದಾರೆ. ಆ ಪರಿಪಾಲನೆಯಲ್ಲಿ ಎಲ್ಲರೂ ತಮ್ ತಮ್ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಇವತ್ತಿನ ಕೃಷಿ ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ನಮ್ಮ ದೇಶವನ್ನ ಇನ್ನೂ ಎತ್ತರಕ್ಕೆ ಸ್ಥಾನದಲ್ಲಿ ನಾವು ಕರೆದುಕೊಂಡು ಹೋಗ್ಬೋದು. ಯಾಕಮ್ಮ? ಹಾ, ನಿಮ್ಮ ಹೆಸರು?
5: ನಿರ್ಮಲ.
1: ನಿರ್ಮಲ ಅವರು ಎಲ್ಲಿಂದ ಬಂದಿದ್ದೀರಿ ತಾವು?
5: ನಾವು ಸೊರಟೂರಿಂದ ಬಂದಿದ್ದೀವಿ.
1: ಸೊರಟೂರಿಂದ ಬಂದಿದ್ದೀರಿ? ಎಷ್ಟು ಎಕರೆ ಇದೆ ತಮ್ದು?
5: ನಮ್ದು 3 ಎಕರೆ ಇದೆ.
1: 3 ಎಕರೆ?
5: ಇವ್ರು ನಮ್ಮ ಅತ್ತೆ. ನಮ್ಮನೆಯವ್ರು ಇಲ್ಲೇ ಹುಬ್ಳಿಯಲ್ಲೇ ಕೆಲಸ ಮಾಡ್ತಿದ್ರು, ಏನಿ ಆಫೀಸರ್ ಮಾಡ್ತಿದ್ರು. ನಮ್ಗೂ ಕೃಷಿ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮನೆಯವರು ಇಲ್ಲಿ ಅವರು ರೇಣಿ ಆಫೀಸರ್ ಆಗಿದ್ರಿಂದ ನಾವ್ ಇಲ್ಲಿ ಹುಬ್ಳಿಗೆ ಬಂದ್ವಿ. ಹುಬ್ಳಿ ಈಗ ನಮ್ಮ ಮೈದ್ನ ಅಲ್ಲೇ
1: ಊರಲ್ಲಿ. ನಿಮ್ಮ ಅತ್ತೆ ಮತ್ತು ಮೈದ್ನವರು ಕೃಷಿ ನೋಡ್ತಾ
5: ಇದ್ದಾರೆ,
1: ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ.
5: ಇದು 3 ಎಕರೆ.
1: 3 ಎಕರೆ ಅಂದ್ರೆ ಅವ್ರಿಗೆ ಕೃಷಿಗೆ ಬೇಕಾಗಿದ್ದೆಲ್ಲ ನೀವು ಸಹಾಯ ಮಾಡ್ತೀರಿ?
5: ಎಲ್ಲ ಸಹಾಯ ಮಾಡ್ತೀವಿ,
1: ಯಾಕಂದ್ರೆ ಅವ್ರು ಕೃಷಿ ರೈತರಾಗಿ ಅವ್ರಿಗೆ ದುಡಿತಾ ಇದಾರೆ ಅಲ್ಲಿ. ನಿಮ್ಮ ಮನೆಯವರು ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ?
5: ಸಪೋರ್ಟ್ ಮಾಡ್ತಾ ಇದ್ದೀರಿ,
1: ಬಹಳ ಸಂತೋಷಮ್ಮ. ಯಾಕಂದ್ರೆ ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು. ನೀವು ಅವರನ್ನ ಸಂರಕ್ಷಿಸಿ ಅವ್ರಿಗೆ ನೀವು ಪ್ರೀತಿ ಮತ್ತೆ ಎಲ್ಲದನ್ನ ದಾರಿ ಹೇಳಿದ್ರೆ ಖಂಡಿತ ನಮ್ಗೆ ಯಾವುದೇ ಒಂದು ಪ್ರಾಣಿಗಳಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ನಮ್ಮ ಇಡೀ ಸಮಾಜ, ಇಡೀ ಕುಟುಂಬ, ಇಡೀ ದೇಶ ನಾವು ಅನ್ನದಿಂದ ಇವತ್ತು ನಾವು ಯಾವುದಕ್ಕೂ ಕೊರತೆ ಆಗ್ಲಿಲ್ಲ. ನಾವೆಲ್ಲರೂ

0: ಆರಾಮಾಗಿರ್ಬೋದು. ಯಾಕಂದ್ರೆ ರೈತರು ಬೆಳೆದಂತ ಅನ್ನವೇ ಇವತ್ತು ನಮ್ಗೆ ನಾವೆಲ್ಲ ಉಸಿರಾಡ್ಲಿಕ್ಕೆ ಬದುಕಲಿಕ್ಕೆ ಕಾರಣ. ಇಲ್ಲ ಇನ್ನೊಬ್ಬರು ನಮ್ಮ ರೈತರ
1: ನಮ್ಮ ಹೆಸರು ಸರ್ ರಾಮನಗೌಡ ಪಾಟೀಲ್ ಸರ್. ನಾವು ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿಂದ ಬಂದೀವಿ. ನಮ್ದು ಕಬ್ಬು ಕೃಷಿ, ಕಬ್ಬನ್ನ ಬೆಳಿತೀವಿ. ಮತ್ತ ಒಂದ 10-15 ವರ್ಷ ನಾವು ನೈಸರ್ಗಿಕ ಕೃಷಿ ಒಳಗ್ ಮಾಡಿದೀವಿ. ಅದ ಅಷ್ಟು ನಮಗ ಇದು ಕಾಣಲಿಲ್ಲ. ಮತ್ತ ಈಗ ಬರ್ಬರ್ತೆ ಈಗ ಗೊಬ್ಬರ ಮತ್ತ ನೈಸರ್ಗಿಕ ಕೃಷಿ ಎರಡನ್ನ ಅಳವಡಿಸಿಕೊಂಡ ಮಾಡಕತ್ತೀವ್ರಿ. ತುಂಬಾ ಚೆನ್ನಾಗಿದೆ.
0: ಅಂದ್ರೆ ಕಬ್ಬು ನೀವು ಎಷ್ಟು ಎಕರೆದಲ್ಲಿ ಹಾಕಿದ್ರಿ?
1: ನಮ್ದು 12 ಎಕರೆ ಇದೆ ಸರ್.
0: 12 ಎಕರೆ ಪೂರ್ತಿ ಕಬ್ಬ ಇದೆ?
1: ಅಷ್ಟು ಕಬ್ಬ ಇದೆ ಸರ್. 12 ಎಕರೆ ಕಬ್ಬ ಇದೆ ರೀ. ಅದ್ರಾಗ ಒಂದ್ ಅರ್ಧ ನೈಸರ್ಗಿಕ ಕೃಷಿ ಮಾಡೀವಿ, ಒಂದ್ ಅರ್ಧ ರಾಸಾಯನಿಕ ಕೃಷಿ ಮಾಡೀವ್ರಿ. ತುಂಬಾ ಚೆನ್ನಾಗಿ ಬರ್ತದೆ. ಎಕರೆಕ ಈಗ 90-95 ಟನ್ನು 100 ಟನ್ನು ಸರ ಕಬ್ಬು ಬೆಳೆಸ್ತಾ ಇದೀವಿ.
0: ಅಂದ್ರೆ ವಾರ್ಷಿಕ ಆದಾಯ ಎಷ್ಟಿದೆ ತಮ್ದು?
1: ವಾರ್ಷಿಕ ಆದಾಯ 7-8 ಲಕ್ಷ.
0: 7-8 ಲಕ್ಷ ಎಲ್ಲ ಖರ್ಚು ವೆಚ್ಚ ಹೋಗಿ
1: ಹೋಗಿ ಸರ್.
0: ತುಂಬಾ ಸಂತೋಷ. ಮತ್ತೆ ಈ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ ಹೇಗೆ ಇದ್ರ ಜೊತೆಗೆ
1: ಸಮಗ್ರ ಕೃಷಿ ಕಬ್ಬ ಸರ್? ನಮ್ದು
0: ಅಲ್ಲ ಅದು ಮುಂದೆ ಮಾಡ್ಬೇಕನ್ನೋ ಯೋಚನೆ
1: ಇದೆ. ಸಮಗ್ರ ಕೃಷಿ ಅಂತ ನಮ್ಗೆ ಬಹು ಬೆಳೆ ಒಳಗ ಕಬ್ಬಿನೊಳಗ್ರಿ, ಗೋವಿನ ಜೋಳ ಮತ್ತ ಟೊಮ್ಯಾಟೊ ಈ ರೀತಿಯಾದಂತ ಬೆಳೆಗಳನ್ನ ಬಹು ಬೆಳೆಗಳನ್ನ ಮಾಡ್ಕೊಂಡು ಮಾಡ್ತೀವಿ ಸರ್.
0: ಧನ್ಯವಾದಗಳು ತಮ್ಗೆ. ಈಗ ನಮ್ಮ ಜೊತೆಗೆ ಸುರೇಖ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದಾರೆ, ಮಾತಾಡಿ.
2: ಕೃಷಿ ಮೇಳಕ್ಕೆ ಬಂದಿರುವಂತಹ ಒಬ್ಬ ಮಹಿಳೆ ಇಲ್ಲಿ ನಿಂತ್ಕೊಂಡಿದ್ದಾರೆ, ಸಶಕ್ತ ಮಹಿಳೆ. ತಮ್ಮ ಹೆಸರು? ಪ್ರಶಸ್ತಿ ಸಿಕ್ಕಿದೆ. ಯಾವ ವಿಷಯದ ಬಗ್ಗೆ?
3: ಸಾವಯವ ಕೃಷಿ.
2: ಸಾವಯವ ಕೃಷಿ. ಏನೇನ್ ಬೆಳೆ ಬೆಳಿತಿದ್ದೀರಾ?
3: ತೋಟಗಾರಿಕೆ ಐತ್ರಿ. ಮತ್ತ ಇನ್ನಿತರ ಓದ್ತಿದ್ರೆ ಎಲ್ಲ ಇದು ಮಾಡ್ತೇವ್ರಿ. ಆಮೇಲೆ ಜೇನು ಸಾಕಾಣಿಕೆ ಮಾಡಿಸ್ತೀರಿ, ಅದೆಲ್ಲ ಮಾಡಿಸ್ತೀರಿ. ಮತ್ತೆ ರಸಗೊಬ್ಬರಗಳನ್ನ ಮಾಡಿಸ್ತೀವಿ ನಾವು, ಸಾವಯವ ಗೊಬ್ಬರಗಳನ್ನ. ಮತ್ತೆ ನಮ್ಮ ಅತ್ತಿ ನಮ್ಮ ಮಾವರಿಂದನ ಸ್ಟಾರ್ಟ್ ಆಗೈತ್ರಿ ಸಾವಯವ ಕೃಷಿ ಮಾಡಿಸ್ತೀವಿ. ಆಮೇಲೆ ನಾವು ಮನೆಯಾಗ ಇರ್ತೀವಿ, ನಮ್ಮ ಅತ್ತಿ ಮಾವಾರಿ. ಆಮೇಲೆ ಅವ್ರಿಗೆ 3 ಜನ ಗಂಡ ಮಕ್ಕಳ್ರಿ. ನಾವು 3 ಜನ ಸೊತ್ತಿಂಗ್ರಿ. ನಾವೆಲ್ಲರೂ ಕೂಡ 8 ಜನ ಸಾವಯವ ಕೃಷಿನ ಮಾಡ್ತೀವ್ರಿ. ಯಾರಿಗೆ ನೌಕರಿ ಅನ್ನೋದಿಲ್ಲ, ಹೊರಗಡೆ ಎಲ್ಲಿ ಹೋಗೋದಿಲ್ಲ. ನಮ್ದು ಮಾಡಿದ್ರೆ ನಾವು ಮಾರಾಟ ಮಾಡ್ತೀವಿ.
2: ಈ ರಾಸಾಯನಿಕ ಉಪಯೋಗ ಮಾಡ್ತಿರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕಂತೀರಿ ನೀವು? ಸಾವಯವನೇ ಹೆಚ್ಚು ಉಪಯೋಗ ಮಾಡ್ಕೊತೀನಿ ಅಂತಿರ್ತೀರಿ?
3: ಏನ್ ಹೇಳ್ಬೇಕಂದ್ರೆ, ರಾಸಾಯನಿಕ ಮಾಡೋದ್ರಿಂದ ಅದು ವಿಷಮುಕ್ತ ಆಗ್ತದ್ರ. ಸಾವಯವ ಮಾಡಿದ್ರೆ ನಮ್ದು ಒಳ್ಳೆ ಆರೋಗ್ಯ ಆಗ್ತೈತ್ರಿ. ಎಲ್ಲರೂ ಸಾವಯವ ಕೃಷಿ ಮಾಡೋದ್ರಿಂದ ಒಳ್ಳೆ ರೀತಿಯಿಂದ ಇದು ಬರತ್ರಿ, ಫಲಾನು ಬರ್ತೈತಿ. ಯಾಕಂದ್ರೆ ನಾವು ಹಿಂದೆ
2: ಮಾಡ್ತೈತಿ ಕೂಡ
3: ಉಳಿತೈತ್ರಿ. ಹಳ್ಳಿ ಭೂಮಿಗೆ ಈಗ ಏನಕತ್ತಂದ್ರಿ, ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಕೀಟನಾಶಕಗಳೆಲ್ಲ ಸತ್ತು ಹೋಗ್ಬಿಡ್ತಾವ್ರಿ.
2: ಹೌದು,
3: ಈ ಸಾವಯವ ಕೃಷಿ ಮಾಡಿದ್ರೆ ಎಲ್ಲ ಕೀಟನಾಶಕ ಜಾಸ್ತಿ ಹಾಕೋದ್ರಿಂದ ಎರೆಹುಳುಗಳು ಜಾಸ್ತಿ ಆಗ್ತದ್ರಿ, ಮತ್ತೆ ಗೊಬ್ಬರ ಬರ್ತೈತಿ. ಹಿಂಗಾಗಿ ಎಲ್ಲರಿಗೂ ಎಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೋದೇನಪ್ಪ ಅಂದ್ರೆ, ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿ ಉಳಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತು.
2: ಮತ್ತೆ ಇನ್ನೊಂದು ನಾನ್ ಕೇಳ್ತೀನಿ, ಯಾಕಂದ್ರೆ ಈಗಿನ ಹೆಣ್ಮಕ್ಳೆಲ್ಲ ಬಹಳ ವಿದ್ಯೆ ಕಲಿತ್ರನೆ ದೊಡ್ಡವರು ಅಂತ ಅನ್ಕೊಳ್ತಿರ್ತಾರೆ, ಇದ್ರ ಬಗ್ಗೆ ಏನಂತೀರಾ ನೀವು?
3: ವಿದ್ಯೆ ಕಲೀಲ್ರಿ ಅಂತಲ್ಲ, ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ವಿದ್ಯೆನೂ ಬೇಕು, ಅಲ್ಲಿ ಸ್ವಲ್ಪ ನಮ್ಗೆ ಕೃಷಿನೂ ಬೇಕು, ನೌಕರಿನೂ ಬೇಕ್ರಿ. ಯಾಕಂದ್ರೆ ನೌಕರಿ ಬಿಟ್ಟ ಜೀವನ ಇಲ್ಲ, ಕೃಷಿ ಬಿಟ್ಟರೆ ಜೀವನ ಇಲ್ಲ. ಎರಡು ಕಲಿಬೇಕು, ಎರಡನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ
0: ಹೇಳ್ತೇನೆ. ಮೇಟಿ ವಿದ್ಯೆ ಮೇಲು ಅಂತ ಹೇಳಿದಾರೆ. ಯಾವಾಗಲೂ ನಾವು ಎಷ್ಟೇ ವಿದ್ಯೆ ಕಲ್ತರು ಈ ಮೇಟಿ ವಿದ್ಯೆ ಏನಿದೆ ಅಲ್ಲ, ಇದು ಯಾಕಂದ್ರೆ ನಮ್ಗೆ ಅನ್ನವನ್ನು ನೀಡುತ್ತೆ. ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಇದರ ಜೊತೆಗೆ ತಾವೇನು ಕೃಷಿ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ, ಅದರಲ್ಲೂ ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಇನ್ನೂ ನಮಗೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತೆ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ ಜೊತೆಗೆ ಇವಾಗ ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಅವರು ಇದಾರೆ. ತಮ್ಮ ಹೆಸರು?
4: ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಸರ್.
0: ಎಲ್ಲಿಂದ ಬಂದಿದ್ದೀರಿ?
4: ನಾವು ರಾಮದರ್ ತಾಲೂಕು ಮುದುಕವಿಂದ.
0: ಎಷ್ಟ್ ಎಕರೆ ಇದೆ ತಮ್ದು?
4: ನಂದು 5 ಎಕರೆ ಜಮೀನು ಇದೆ ಸರ್.
0: ಏನೇನ್ ಹಾಕಿದಿರ ಅಲ್ಲಿ?
4: ನಂದು ಸಮಗ್ರ ಕೃಷಿ ಇದೆ ಸರ್. ಹೂ ಇದೆ, ಹಣ್ಣು ಇದೆ, ಆಮೇಲೆ ಕಬ್ಬು ಇದೆ, ಗೋವಿನ ಜೋಳ ಇದೆ, ಶೇಂಗಾ ಇದೆ, ತಾಳೆ ಮರ ಇದೆ, ಆಡು, ಜೇನು ಸಾಕಾಣಿಕೆ, ಆಮೇಲೆ ಕೋಳಿ ಸಾಕಾಣಿಕೆ. ನಾವು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ.
0: ಸಮಗ್ರ ಕೃಷಿ
4: ಮತ್ತು ಸಾವಯವ ಮತ್ತು ನೈಸರ್ಗಿಕ.
0: ವಾ ವಾ ವಾ ವಾ. ಅಂದ್ರೆ ಈಗ ಸಮಗ್ರ ಕೃಷಿಯನ್ನ ನೀವು ಯಾಕೆ ಮಾಡ್ಬೇಕಂತ ಅನಿಸ್ತದ
4: ಅಂದ್ರೆ, ಸ್ವಾವಲಂಬಿ ಆಗ್ಬೇಕು ಸರ್ ರೈತ. ನಮ್ಗೆ ಪ್ರತಿದಿನ ಆದಾಯ ಬರ್ತಾ ಇರ್ಬೇಕು. ಅಂದ್ರೆ ಒಂದ್ 4 ತಿಂಗಳ ವರ್ಷ ಡಿಪೆಂಡ್ ಆಗ್ಬಾರ್ದು ಯಾವ್ದೋ ಬೆಳೆ ಮೇಲೆ. ಅದಕ್ಕೆ ಪ್ರತಿದಿನ ನಮಗ ಆದಾಯ ಬರ್ತಾ ಇದ್ರೆ ನಮಗ್ ಯಾವ್ದು ಹೊರೆ ಇರಲ್ಲ. ಮಕ್ಕಳ ಶಿಕ್ಷಣ ಆಗ್ಲಿ ಯಾವ್ದು ಆಗ್ಲಿ, ಪ್ರತಿದಿನ ನೀವು ಹೆಂಗ್ ಜಾಬ್ ನಿಮ್ಗೆ ಮಂತ್ಲಿ ಪೇಮೆಂಟ್ ಬರುತ್ತೆ. ನಾವು ರೈತರಿಗೆ ಡೈಲಿ ಪೇಮೆಂಟ್ ಬರುವಂಗ್ ಮಾಡ್ಕೋಬೇಕು ಅಂದ್ರೆ ನಾವು ಸಬಲೀಕರಣ ಆಗ್ತೇವೆ, ಆರ್ಥಿಕವಾಗಿ ಸದೃಢ ಆಗ್ತೇವೆ. ಆ ಉದ್ದೇಶಕ್ಕಾಗಿ ನಾನು ಕೋಳಿ ಎಲ್ಲಾ ಸಮಗ್ರ ಕೃಷಿ ಮಾಡ್ತಾ ಇದ್ರೆ, ಕೋಳಿ ಇದೆ, ಜೇನು ಇದೆ, ಆಡು ಇದೆ, ಆಕಳ ಇದೆ, ಹೈನುಗಾರಿಕೆ ಇದೆ, ಆಮೇಲೆ ಡೈಲಿ ನಂದು ಹೂ ಇದೆ. ಹೂನೊಳಗ ಒಂದು 10 ತರ ಹೂ ಮಾಡಿದೀನಿ ಸರ್. ನಾನು ಎಲ್ಲಾ ತರ ಹಣ್ಣು ಇದೆ, ಎಲ್ಲಾ ಸಮಗ್ರ ಮಾಡಿದೀನಿ ಸರ್.
0: ಅಂದ್ರೆ ಈಗ ವಾರ್ಷಿಕವಾಗಿ ಎಷ್ಟು ಆದಾಯ ಬರುತ್ತೆ?
4: 15 ಲಕ್ಷ ರೂಪಾಯಿ ಬರುತ್ತೆ.
0: 15 ಲಕ್ಷ ರೂಪಾಯಿ ಆರಾಮಾಗಿ
4: ಬರೋ. ಓನ್ಲಿ ನಾವು ಇಬ್ರು ಗಂಡ ಆಯ್ತು.

0: ನಾವು ನಮಗೂ ಈಗ ಅನ್ಸೋದು ಏನಂದ್ರೆ ನಾವು ಕೃಷಿ ಮಾಡ್ಬೇಕು, ಯಾಕಂದ್ರೆ ನಮ್ಮ ನೌಕರಿ ಇರೋದ್ರಿಂದ ಕೃಷಿ ಮಾಡಕ್ ಆಗಂಗಿಲ್ಲ.
1: ಜಮೀನಿಲ್ಲ.
0: ಹೌದು
1: ಜಮೀನ್ ಇದ್ರ
0: ನಮಗ್ ಜಮೀನಿಲ್ಲ, ನಾವು ಮಾಡ್ಬೇಕಂತ ಜಮೀನಿಲ್ಲ.
1: ಅದು ಜಮೀನ್ ಐತಲ್ರಿ, ನಮ್ಮ ಅದೃಷ್ಟ ಸರ್. ಅದೀಗ
0: ಅದು ನೀವು ಜಮೀನ್ ಇದ್ದವರು ಕೃಷಿಯಲ್ಲೇ ತೊಡಕೊಂಡು ಕೃಷಿಯನ್ನು ಮುಂದುವರಿಸಿದ್ರೆ ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತೆ. ಧನ್ಯವಾದಗಳು ತಮಗೆ.
2: ಏನದಲ್ಲ ಇದು ನಮ್ಮ ಉತ್ತರ ಕರ್ನಾಟಕದ ಕೃಷಿ ಮೇಳ ಅನ್ಸ್ಕೊಂಡ್ರು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಈಗ ದಾವಣಗೆರೆಯಿಂದ ಬಂದಿರುವಂತಹ ಮಲ್ಲಿಕಾರ್ಜುನ ಎಂಸಿ ಅವರಿದ್ದಾರ, ದಾವಣಗೆರೆ ಚನ್ನಗಿರಿಯಿಂದ ಬಂದಾರ. ಮಲ್ಲಿಕಾರ್ಜುನ ಅವರ ಕೃಷಿ ಮೇಳ ಹೆಂಗ ಅನಿಸ್ತು?
1: ಕೃಷಿ ಮೇಳ ರೈತ ಸಂಬಂಧಪಟ್ಟಂಗೆ ಎಲ್ಲಾ ಸಾಮಗ್ರಿಗಳು ಇಟ್ಟಿದ್ದಾರೆ, ಸರ ಖುಷಿ ಅನಿಸ್ತಾ ಇತ್ತು.
3: ನೀವೇನ್ ಉಪಯೋಗ ಪಡಿತೀರಿ?
1: ನಾವು ಟ್ರ್ಯಾಕ್ಟರ್ ನೋಡಿದ್ವಿ, ಕಲ್ಟಿವೇಶನ್ ಮಾಡೋದು, ಜೀರಾ ಕಲ್ಟಿವೇಶನ್ ಮಾಡ್ತೀವಲ್ಲ ಅದರಿಂದ ಅವೆಲ್ಲ ರೈತರಿಗೆ ಸಂಬಂಧಪಟ್ಟ ಅವೆಲ್ಲ ಚೆನ್ನಾಗಿದಾವೆ ಸಾಮಾನುಗಳು. ಆಮೇಲೆ ಇದು ಕೀಟಗಳ ಬಗ್ಗೆ, ಯಾವ್ಯಾವ ಕೀಟಗಳು ಏನೇನು ಸಿಂಪಡಿಸಿದ ಔಷಧಿ ಅದ್ರ ಬಗ್ಗೆ ಇದೆ, ಎಲ್ಲ ಚೆನ್ನಾಗಿದೆ. ನಮ್ ಕಡೆ ಅಡಿಕೆ ತೋಟ, ನಮ್ ಕಡೆ ಈ ಸತಿ ಎಲ್ಲ ನೀರಿಲ್ಲದ ಬಹಳ ತೊಂದರೆ ಆಗ್ತಾ ಐತೆ, ಮಳೆ ಇಲ್ಲ. ನಮ್ ಕಡೆ ಎಲ್ಲ ಇದು ರೈತರದ್ದು ಇದು ಭೂಮಿ ಕಡಿಮೆ ನಮ್ಗೆ ತೋಟ.
0: ಈಗ ನೀವು ಕುರ್ಕುಟಿವ್ರೆ, ಇದು ನೀವು ಮಳೆ ಬರಗಾಲ ಇದೆ ಅಂತಿರಲ್ಲ, ಈ ಬರಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ?
1: ಬರಗಾಲದಲ್ಲಿ ಈಗ ನಾವು ನೀರಾವರಿ ಮಾಡ್ಕೊಂಡಿದೀವಿ, ಡ್ರಿಪ್ ಬೋರ್ವೆಲ್ ಡ್ರಿಪ್. ನಮಗೆ ನೀರಾವರಿ ಸೌಲಭ್ಯ ಇದೆ. ಈ ವರ್ಷ ಎಲ್ಲ ಕಡಿಮೆ ಆಗಿದೆ, ಈ ವರ್ಷ ಮಳೆ ಬರಲಿದ್ರೆ 90% ಕಷ್ಟ ಆಗುತ್ತೆ.
0: ಅಂದ್ರೆ ಈಗ ನೀವು ನೀರಾವರಿ ಇರೋದ್ರಿಂದ ತೊಂದರೆ ಇಲ್ಲ,
1: ಈ ನೀರಾವರಿ ಬಿಟ್ಟಿರೋದ್ರಿಂದ ಇಲ್ಲಿವರೆಗೂ ಅನುಕೂಲ ಆಯ್ತು.
0: ಇಲ್ಲಿ ಕೃಷಿ ಮೇಳದಲ್ಲಿ ತಾವು ಈ ಮಳಿಗೆಗಳನ್ನ, ಈ ಸ್ಟಾಲ್ಗಳನ್ನ ಹಾಕಿರೋದನ್ನೆಲ್ಲ ಎಲ್ಲ ಗಮನಿಸಿದ್ದೀರಿ. ಈ ಯಾಂತ್ರಿಕವಾಗಿ ಅಂದ್ರೆ ತಾಂತ್ರಿಕವಾಗಿ ಇಲ್ಲಿ ಏನೇನು ಅಭಿವೃದ್ಧಿ ಆಗಿದಾವ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ತಾವು ಇದರಲ್ಲಿ ಯಾವ್ದನ್ನ ಅಳವಡಿಸ್ಕೋಬೇಕಂತೀರಿ?
1: ಏನ್ ನಮಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ನೀರಾವರಿ ಬಗ್ಗೆ ಈ ಇದನ್ ಮಾಡಿದಾರಲ್ಲ ನೀವು, ಅದು ಸೋಲಾರ್ ಸಿಸ್ಟಮ್ ಇದೆ, ಅದ್ರದ್ದು ಅನುಕೂಲ ಆಗುತ್ತೆ, ಟ್ಯಾಕ್ಟ್ರಿ ಅನುಕೂಲ ಆಗುತ್ತೆ. ನಮಗೆಲ್ಲ ಇದು ಅನುಕೂಲ ಆಗ ಅಂತ ರೈತರಿಗೆ ಅನುಕೂಲ ಅಂತ ಎಲ್ಲ 80% ಇದಾವೆ ಇಲ್ಲಿ.
0: ಅಂದ್ರೆ ಅವರು ಸಬ್ಸಿಡಿಯಲ್ಲಿ ಕೊಡ್ತಾ ಇದಾರೆ ಹೇಗೆ ತಾವು ವಿಚಾರಿಸಿದ್ರೆ?
1: ಸಬ್ಸಿಡಿ ಇದೆ.
2: ಬರ ಸಮಯದಲ್ಲಿ ಅನೇಕ ವಿಶೇಷ ತಳಿಗಳನ್ನು ಕೂಡ, ಆ ಸಮಯದಲ್ಲಿ ಬಿತ್ತನೆ ಮಾಡುವಂತಹ ತಳಿಗಳನ್ನು ಕೂಡ ಈಗ ಪ್ರಾತ್ಯಕ್ಷಿಕೆ ಮೂಲಕ ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಅದ್ರ ಬಗ್ಗೆ ಏನಂತೀರಾ?
1: ಈ ಕಡೆ ಬೆಳೆ ಅಂದ್ರೆ ರಾಗಿ, ಜೋಳ, ಮತ್ತೆ ಅಡಿಕೆ, ತೆಂಗು, ಬಾಳೆ, ವಿಳೆದೆಲೆ ಬಿಟ್ರೆ ನಮ್ಮಲ್ಲಿ ಏನು ಇತ್ತೀಚೆಗೆಲ್ಲ ಮೆಣಸು ಆಗ್ತಾ ಇದಾರೆ. ಆಮೇಲೆ ವೆನಿಲಾ ಅವೆಲ್ಲ ಇಲ್ಲ, ಮೆಣಸು ಅಷ್ಟೇ ಇತ್ತೀಚೆಗೆ. ನಮ್ಮಲ್ಲಿ ಬಾಳೆ, ಅಡಿಕೆ, ತೆಂಗು, ವಿಳೆದೆಲೆ ಇದೆ ನಮ್ದು. ರಾಗಿ ಜೋಳ 90% ಕಡಿಮೆ, ಅಡಿಕೆನೇ ಜಾಸ್ತಿ ನಮ್ದು.
0: ಧನ್ಯವಾದಗಳು. ತಮ್ಮ ಹೆಸರು ಎಲ್ಲಿಂದ?
1: ಚನ್ನಗಿರಿ.
0: ಚನ್ನಗಿರಿ ಚೂರು ಮಾತಾಡಿ.
1: ಚನ್ನಗಿರಿ ಪಾಂಡಮಟ್ಟಿ.
0: ಏನೇನು
1: ಬೆಳೆಗಳ ಅಡಿಕೆ, ಮೆಕ್ಕೆಜೋಳ, ರಾಗಿ, ಜೋಳದ್ದು ಅವೇ ಬೆಳೆಗಳು ಬೆಳಿತೀವಿ. ಮತ್ತಿನ್ನೇನು ವಿಶೇಷ ಅಂದ್ರೆ ಏನು, ಮತ್ತೆ ಬೇರೆ ಬೆಳೆ ಬೆಳೆಯಕ್ಕೆ ಆಗಲ್ಲ.
0: ನೀವು ಸಮಗ್ರ ಕೃಷಿ ಮಾಡಿಲ್ಲ?
1: ಸಮಗ್ರ ಮಾಡ್ತಿದೀವಿ.
0: ಮಾಡ್ತಾ ಇದ್ರಿ? ಕುರಿ ಸಾಕಾಣಿಕೆ
1: ಮಾಡ್ತಾ, ಜೀರಾ ಕಲ್ಟಿವೇಶನ್ ಮಾಡ್ತಾ ಇದೀವಿ. ಈಗ ಜೀರಾ ಕಲ್ಟಿವೇಶನ್ ಇಂದ ಬೆನಿಫಿಟ್ ಆಗ್ತದೆ, ಎರೆಹುಳು ಉತ್ಪಾದನೆ ಆಗ್ತದೆ. ಅಂದ್ರೆ ಒನ್ ಇಯರ್ ಆಯ್ತು ಕಳೆನಾಶಕ, ಒಂದು ವರ್ಷಕ್ಕೆ ಒಂದೇ ಟೈಮ್ ಮಾಡ್ತಿರೋದು ಕಳೆನಾಶಕ. ಒಂದು ಇಯರ್ ಮಾಡಿದೀವಿ, ಭೂಮಿ ಫಲವತ್ತತೆ ಹೆಚ್ಚಿದೆ. ಇಲ್ಲಿ ಸಾಮಗ್ರಿಗಳು ಡೆವಲಪ್ಮೆಂಟ್ ಮಾಡಕ್ಕೆ ಒಳ್ಳೆ ವಸ್ತುಗಳು ಸಿಗ್ತದಾವೆ. ಶಾಸ್ತ್ರ ಸರ್.
0: ತಮ್ಮ ಹೆಸರು?
4: ನಮ್ಮ ಹೆಸರು ಮಂಜುನಾಥ್ ಮಲ್ಲಪ್ಪ, ಕುತ್ಕೋಟಿ ಶಾಗೋಟಿಯಿಂದ ಬಂದಿದ್ದೀವಿ ಸರ್. ಈ ರೈತ ಪ್ರಾತ್ಯಕ್ಷಿಕೆಗಳೆಲ್ಲ ಎಲ್ಲ ನೋಡಿ ಬಹಳ ಆನಂದವಾಯ್ತು. ನಮ್ದು ಒಣ ಬೇಸಾಯನೂ ಐತಿ, ನೀರಾವರಿನೂ ಐತಿ ಸರ್. ನಾವೆಲ್ಲ ಸಮಗ್ರ ಬೆಳೆನೂ ಮಾಡ್ತೀವಿ ಸರ್. ಮತ್ತ ರೈತ ಲೆಕ್ಕವಿಲ್ಲದ ಒಕ್ಕಲಿಗ ಹಕ್ಕಲಾದಾನು ಅಂತೇಳಿ ಒಂದು ಆ ಒಂದು ಇದ್ರ ಮೇಲಿಂದ ನಾವು ರೈತಾಕಿ ಮಾಡ್ಕೊಂಡು ತೋಗ್ತಿದೀವಿ. ಕೋಳಿ ಸಾಕಿವಿ, ನೀರಾವರಿ ಐತಿ, ಒಣಬೇಸಾಯ ಐತಿ, ಮತ್ತ ಇಲ್ಲಿ ಬಂದ ಎಲ್ಲಾ ಅನುಕೂಲಗಳನ್ನ ನಡ್ಕಟ್ಟಿ ಕೂಗಿ ಎಲ್ಲಾ ಕುರಿಗಳನ್ನು ನೋಡಿವಿ. ನಾವು ಜವಾರಿ, ಸೋನಾಲಿ ಆ ತಳಿ ಸಾಕಾಕತ್ತೀವಿ. ಹೌದು, ಅದರಿ ಅದ್ರ ಬಗ್ಗೆ ಅವು ಚಲೋ ಇದಾರೆ. ಒಳ್ಳೆ ನಮ್ಮ ಏರಿಯಾಕ್ ಯಾವ ಸಂಬಂಧ ಪಡೆದ ಒಳ್ಳೆ ಇದಾಗ್ತೈತೆ ಅವ್ನು ತಗೊಂಡಿದೀವಿ. ಜಾನುವಾರು ಮೇಲೆ ನಾವು ಜಾನುವಾರು ಮಾಡ್ಲಿಕ್ಕೆ ಯಾರು ಇದಿಲ್ಲ ಮನೆಗೆ ಇಂಟ್ರೆಸ್ಟ್. ನೌಕರಿ ಮತ್ತು ನಮ್ದು 40 ಎಕರೆ ಹೊಲ ಇದಾರೆ ಊರೊಳಗೆ, ಶಾಗೋಟಿ ಒಳಗೆ. ನೀರಾವರಿನೂ ಐತಿ, ಇದನ್ನು ಐತಿ. ಇವ್ರು ನಮ್ ಬ್ರದರ್ ಇವರು.
0: ನಾವು
4: ಸಣ್ಣ
0: ಜೊತೆ
4: ಕಂಪನ ಮಾಡ್ತಾರೆ. ನಾವು ನೀರನ್ನ ಹಾಕ್ತೀವಿ, ಎಲ್ಲ
3: ಮಾಡ್ತೀವಿ.
4: ಬಾರಿ ಕಾಯಂ ಬರ್ತೀನಿ.
0: ಎಷ್ಟು ವರ್ಷದಿಂದ ಬರಾಕತ್ತೀರಿ?
4: ಅದೇ ಈಗ 30 ವರ್ಷದಿಂದ.
0: ಏನ್ ಅನಿಸ್ತದೆ ನಿಮಗೆ 30 ವರ್ಷದಿಂದ ತಾವು ಕೃಷಿ ಮೇಳ
4: ಬಹಳ ಚೆನ್ನಾಗಿ ಮಾಡ್ತಾರೆ?
0: ಅಂದ್ರೆ ಈ ಸಲ ಕೃಷಿ ಮೇಳ ವೈಶಿಷ್ಟ್ಯ ಇದೆ.
4: ಹಾ ಬಾಳ್ರಿ.

0: ಹೌದು ಸರ್ ಹೌದು. ಅವಾಗ ಈಗ ಟೆಕ್ನಾಲಜಿ ಜಾಸ್ತಿ ಐತಿ, ಆಮೇಲೆ ಅವಾಗೆಲ್ಲ ಕೆರಿಗೆ ಗಿರಿಗೆ ನೀರ್ ಬಿಡ್ಬೇಕಾದ್ರೆಲ್ಲ ಅರ್ಧ ನೀರ್ ಹಿಂಗ ಹೋಗ್ಬಿಡ್ತಿತ್ತು. ಈಗೆಲ್ಲ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹೆಂಗ ಯಾವ ರೀತಿ ಮಲ್ಟಿ ಇದು ಮಾಡ್ಬೇಕು ಅದನ್ನೆಲ್ಲ ಇದು ಮಾಡಿದ.
1: ಈಗ ನಮ್ ಜೊತೆ ತಾವು ಇಷ್ಟೊತ್ತನ ಮಾತಾಡ್ತಾ ಇದೀರಿ, ಇನ್ನು ಕೃಷಿ ಮೇಳದಲ್ಲಿ ಸಾಕಷ್ಟು ನೋಡೋದಿದೆ ಅಂತ ಹೇಳ್ತಾ ಇದೀರಿ, ತಾವೆಲ್ಲ ಇನ್ನು ತಿರುಗಾಡಿ ಬನ್ರಿ, ಏನೇನು ಕೃಷಿ ಮೇಳದಲ್ಲಿ ಇದಾವೆ ಅವನ್ನೆಲ್ಲ ಮಾಹಿತಿಗಳನ್ನ ಪಡ್ಕೊಳ್ರಿ, ಅದ್ರ ಬಗ್ಗೆ ತಿಳ್ಕೊಂಡು ತಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಅಭಿವೃದ್ಧಿಯನ್ನ ಕಾಣಬಹುದು ಅಂತ ಈ ಮೂಲಕ ಹೇಳ್ತಾ ಧನ್ಯವಾದಗಳು ತಮ್ಗೆ. ತಮ್ಮ ಹೆಸರ್ರಿ? ಮಾಯಾ ಅವ್ರೆ.
2: ಚಕ್ಲಿಯಿಂದ ಬಂದಿರುವಂತ ನಮ್ಮ ಶ್ರೋತೃಗಳಿದ್ದಾರೆ, ನೀವು ಎಲ್ಲಿ, ನಿಮ್ಮ ಹೆಸರೇನು?
3: ನಿಮ್ಮಪ್ಪ ಹನುಮಪ್ಪ ಹೊಸಳ್ಳಿ, ಸಚಿನ್ ಚಕ್ಲಿ.
2: ಹೆಂಗ್ ನಡೆದದ ತಮ್ಮ ಕೃಷಿ, ಮತ್ತೆ ಕೃಷಿ ಮೇಳದಿಂದ ಏನೇನ್ ಪಡ್ಕೊಂಡ್ರಿ?
3: ಕೃಷಿ ಮೇಳ ನೋಡಿದ್ರೆ ಭಾರತ ಕೃಷಿ ಪ್ರಧಾನವಾದಂತ ದೇಶ, ಉತ್ತಮವಾದಂತ ಬೆಳೆಗಳನ್ನು ಬೆಳೆದಿದ್ದೀವಿ. ಈಗ ಈ ನೋಡಿದ್ರೆ ದಿನಕ್ಕೆ ಬಂದು ಅಷ್ಟು ಪ್ರಮಾಣದಲ್ಲಿ ಆರ್ಧಾನ್ಯಗಳನ್ನು ಬೆಳೆಯುವಂತ ಸಂಪರ್ಕಗಳನ್ನು ಬೆಳಿತೀವಿ. ಇಂಥ ಕೃಷಿ ಮೇಳಗಳು ಒಳ್ಳೆಯದು, ಜನರಿಗೆ ಸಾಮಾನ್ಯ ಜ್ಞಾನ ಕೊಡ್ತಾವು, ತಿಳುವಳಿಕೆ ಕೊಡ್ತಾವು, ಇದು ಹೆಚ್ಚಿನ ಒಂದು ರಿಸಲ್ಟ್ ಬರ್ತದೆ ಅಂತ ಹೇಳಿ ನನ್ನ ವಿಶ್ವಾಸ.
2: ಧನ್ಯವಾದ ಸರ್. ಈಗೊಂದು ವಾಣಿಜ್ಯ ಜಾಹೀರಾತು, ಮತ್ತೆ ನಿಮ್ ಜೊತೆ ಮಾತಾಡ್ತೀವಿ.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: माया जी, हेलो माया जी,
1: ಹಲೋ. ಹಾ, ಮತ್ತೆ ನಾವು ನೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಬೇಸಾಯ ತಜ್ಞರಾಗಿರ್ತಕ್ಕಂತ ಡಾಕ್ಟರ್ ಬಸವರಾಜ ಏಣಗಿಯವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಬಸವರಾಜ ಏಣಗಿಯವರು, ನಮಸ್ಕಾರ.
2: ನಮಸ್ಕಾರ.
1: ನಮ್ಮ ಈ ಕೃಷಿ ಮೇಳದಲ್ಲಿ ತಾವೂನು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಕೈ ಜೋಡಿಸ್ತಾ ಇದ್ದೀರಿ, ಯಾಕಂದ್ರೆ ಕೃಷಿ ವಿಶ್ವವಿದ್ಯಾಲಯ ತಮ್ಮದು. ತಾವು ಏನನ್ನ ಹೇಳಿಕ್ ಬಯಸ್ತೀರಿ?
2: ವಿಶೇಷವಾಗಿ ರೈತರಿಗೆ ಹೇಳ್ಬೇಕಪ್ಪ ಅಂತಂದ್ರೆ, ಕೃಷಿಯಲ್ಲಿ ಹೊಸ ಉತ್ಸಾಹ, ನಂಬಿಕೆ, ಭರವಸೆ ಇನ್ನು ಮೂರನ್ನು ಈಡೇರಿಸುವುದಂತಂದ್ರೆ ನಮ್ಮ ಧಾರವಾಡ ಕೃಷಿ ಮೇಳ ಇದೊಂಥರ ಕಲ್ಪವೃಕ್ಷ ಇದ್ದಂಗ. ಇಲ್ಲಿ ಹೈನುಗಾರಿಕೆಯಿಂದ ಹಿಡಿದು ಬೀಜದಿಂದ ಹಿಡಿದು ರಸಗೊಬ್ಬರ ನಿರ್ವಹಣೆ, ನೀರು ನಿರ್ವಹಣೆ, ವಿಶೇಷವಾಗಿ ಕರ್ನಾಟಕ ಗಣ ಸರ್ಕಾರ ಕಳೆದ 2 ದಿನದ ಹಿಂದೆ 177 ತಾಲೂಕುಗಳನ್ನ ಬರಗ ಅಂತ ಘೋಷಿಸಿದೆ. ಅಂತ ಒಂದು ಸಂದರ್ಭದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಒಂದು ಅತ್ಯುತ್ತಮ ಪ್ರಾತ್ಯಕ್ಷಿಕೆ ನಮ್ಮ ಪ್ರದರ್ಶನದ ಪ್ರಾರಂಭದಲ್ಲಿ ಇರುವುದು, ಅದನ್ನು ನಮ್ಮ ಸಕಲ ಉತ್ತರ ಕರ್ನಾಟಕದ ರೈತರು ಅದನ್ನು ವೀಕ್ಷಿಸಿ ಈಗ ತಕ್ಷಣ ಹಿಂಗಾರಿ ಬೆಳೆ ಬೇಸಾಯದಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ನೀರು ಮತ್ತು ಮಣ್ಣು, ರೈತನ ಎರಡು ಕಣ್ಣು, ಮಣ್ಣು ಜೀವಂತಿದ್ರೆ ನಾವು ಜೀವಂತಿದ್ದಂಗ, ಆ ಒಂದು ದೃಷ್ಟಿಕೋನದಲ್ಲಿ ಈ ಕೃಷಿ ಮೇಳದಲ್ಲಿ ಸದುಪಯೋಗ ಪಡಿಸಿಕೊಂಡು ತಮ್ಮ ಊರಿಗೆ ತಾಂತ್ರಿಕತೆಯನ್ನು ತಕ್ಷಣ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಮುಂಗಾರಿಯಲ್ಲಿ ನಮ್ಮ ಆದಾಯ ಬಂದರೆ ಹಿಂಗಾರಿ ನಮ್ಮ ಜೀವನೋಪಾಯ ಅಂತ ಹೇಳ್ತೇವೆ. ಯಾಕಂದ್ರೆ ಹಿಂಗಾರಿಯಲ್ಲಿ ವಿಶೇಷವಾಗಿ ಜೋಳ, ಕಡಲೆ, ಗೋಧಿ, ಕುಸುಬೆಯನ್ನು ಬೆಳಿತೀವಿ. ಅದಕ್ಕೆ ವಿಶೇಷವಾದ ಬರ ತಾಂತ್ರಿಕತೆಗೆ ನಿರ್ವಹಣೆ ಮಾಡುವಂತ ತಳಿಗಳು ನಮ್ಮ ವಿಶ್ವವಿದ್ಯಾಲಯದ ಬೀಜ ಮಳಿಗೆಯಲ್ಲಿ ಇದಾವೆ. ಉದಾಹರಣೆ, ಜೋಳದಲ್ಲಿ SP 2217, ಕಡಲೆಯಲ್ಲಿ JAKI 9218, BGD 111-1, ಗೋಧಿಯಲ್ಲಿ Dharwad 162 ಮತ್ತು 304. ಅದೇ ರೀತಿ ಕುಸುಬೆಯಲ್ಲಿ ಅಣ್ಣಿಗೇರಿ 2020 D-Sharp, ಈ 4 ತಳಿಗಳನ್ನ ತಕ್ಷಣ ತಾಂತ್ರಿಕತೆ ಅಳವಡಿಕೆಗಾಗಿ ನಮ್ಮ ರೈತರು ಈ ಮೇಳದಲ್ಲಿ ತಾವು ಖರೀದಿ ಮಾಡಿಕೊಂಡು ತಮ್ಮ ಮಿತ್ರರಿಗೂ ಆದಷ್ಟು ಒಯ್ದು ಈ ತಾಂತ್ರಿಕತೆಗಳನ್ನ ಉತ್ತರ ಕರ್ನಾಟಕದ ಸಮಗ್ರ ಭಾಗದಲ್ಲಿ ಮಾಡಿ. ಯಾಕಂದ್ರೆ ಹಿಂಗಾರಿ ಅಂದ್ರೆ ನಮ್ಮ ಹೊಟ್ಟೆಯನ್ನು ಉಣಿಸುವಂತ ಧಾನ್ಯಗಳು, ಜೋಳ, ಕಡಲೆ, ಗೋಧಿ, ಕುಸುಬೆ, ಈ 4 ಆಹಾರ ಧಾನ್ಯಗಳನ್ನ ತಮ್ಮ ತಾಂತ್ರಿಕತೆಗೆ ಅಳವಡಿಸಿಕೊಂಡು ಇನ್ನು ಹೆಚ್ಚಿನ ಉತ್ಪಾದನೆ, ಯಾಕಂತಂದ್ರೆ ಮುಂಗಾರಿಯಲ್ಲಿ ಸ್ವಲ್ಪ ಭರವಸೆ ಕುಂಠಿತ ಆಗಿರಬಹುದು ನಮ್ಮ ರೈತರಿಗೆ, ಬಟ್ ಹಿಂಗಾರಿಯಲ್ಲಿ ಖಂಡಿತವಾಗಿ ಭರವಸೆನ ಇಟ್ಟುಕೊಂಡು ಮುನ್ನುಗ್ಗ ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೇನೆ.
3: ಕೃಷಿ ಮೇಳದ ಸ್ಪಂದನೆ ಹೆಂಗದ ಅಂತೀರಿ?
2: ವಿಶೇಷವಾಗಿ ಮೇಡಮ್ಮ, ಯಾವಾಗಿದ್ರು ನಾವು ಹೇಳ್ತಿರ್ತೇವೆ, ನಿನ್ನೆ ಮಂದಗತಿಯಲ್ಲಿ ಪ್ರಾರಂಭ ಆಗಿ ಇವತ್ತು ಅತ್ಯಂತ ತೀವ್ರಗತಿಯಲ್ಲಿ ತಾವು ನೋಡ್ತಿರ್ಬೋದು. ಮುಖ್ಯ ದಾರದಲ್ಲಿ ಅಂತಲ್ಲಿ ಒಳಗೆ ಬರ್ಲಿಕ್ಕೆ ಜಾಗ ಇಲ್ಲದಂತ ಸಂದರ್ಭ ಇದೆ. ನಾಳಿನೂ ಭಾನುವಾರ ಇದೆ, ಅದು ಉಳಿದವ್ರಿಗೆಲ್ಲರಿಗೂ ರಜಾ ದಿನ, ಆದ್ರೆ ಸೋಮವಾರ ನಮ್ಮ ರೈತರ ರಜಾ ದಿನ ಇದೆ. ಎರಡೂ ದಿನದಲ್ಲಿ ನಾವು ಇನ್ನೂ ಹೆಚ್ಚಿನ ವೇಗದಲ್ಲಿ ಜನರನ್ನ ಆಕರ್ಷಿಸುವಂತ ಒಂದು ಭರವಸೆ ಈ ಕೃಷಿ ಮೇಳಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ ಕಾರಣ ನಮ್ಮ ಉತ್ತರ ಕರ್ನಾಟಕದ ಇರ್ಬೋದು, ಯಾಕಂತಂದ್ರೆ ನಾವು ಮೊದಲ ವಿವಿಧ ಜಿಲ್ಲೆಗಳಿಂದ ನಿರೀಕ್ಷಿಸ್ತೀವಿ. ಇದು ದಕ್ಷಿಣ ಭಾರತದ ಮಹಾಸಂಗಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಜನರ ಮಹಾಪುರವನ್ನ ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೇವೆ. ನನಗೆ ಇಲ್ಲಿ ಅವಕಾಶ ಮಾಡಿಕೊಂಡು ಧಾರವಾಡ ಆಕಾಶವಾಣಿಯವರು ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನ

0: ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಮೇಳದಲ್ಲಿ ಬಂದಂತ ಎಲ್ಲಾ ರೈತ ಬಾಂಧವರು ತಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದೀರಿ, ತಮಗೆ ಅಭಿನಂದನೆಗಳು. ಹಾಗೇನೆ ಇಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ಸಾಕಷ್ಟು ಮಳಿಗೆಗಳು ಹಾಗೂ ಪ್ರದರ್ಶನಗಳು, ರೈತರು, ಯುವಜನರು, ವಿದ್ಯಾರ್ಥಿಗಳು, ಮಹಿಳೆಯರ ಆಗಮನ ಈ ಒಂದು ಆಕರ್ಷಣೆಯಿಂದ ಸೆಳಿತಾ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣವೇ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಎಲ್ಲೆಡೆ ಕೃಷಿ ಮೇಳದ ಸಂಭ್ರಮ ಮನೆ ಮಾಡಿದೆ. ಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ಜಾನುವಾರು ಪ್ರದರ್ಶನ ವೀಕ್ಷಕರನ್ನ ಸೆಳಿತಾ ಇದೆ. ವಿವಿಧ ತಳಿಯ ಜಾನುವಾರುಗಳು, ಅವುಗಳ ವಿಶೇಷತೆ, ಸಾಕಾಣಿಕೆ ವಿಧಾನ ಹಾಗೂ ವೈಜ್ಞಾನಿಕ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇದರೊಂದಿಗೆ ವಿಸ್ಮಯಕಾರಿ ಕೀಟ ಪ್ರದರ್ಶನ ವಿಶೇಷ ಗಮನ ಸೆಳಿತಾ ಇದೆ. ಕೃಷಿಗೆ ಉಪಯುಕ್ತ ಹಾಗೂ ಹಾನಿಕಾರಕ ಕೀಟಗಳು, ಅವುಗಳ ಜೀವನ ಕ್ರಮ, ಬೆಳೆಗಳ ಮೇಲೆ ಬೀರುವ ಪರಿಣಾಮ ಮತ್ತು ಕೀಟ ನಿಯಂತ್ರಣದ ವೈಜ್ಞಾನಿಕ ವಿಧಾನಗಳ ಕುರಿತು ಪ್ರದರ್ಶನದ ಮೂಲಕ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಹಾಗೂ ಯುವಜನರು ಕೀಟ ಪ್ರದರ್ಶನದತ್ತ ಹೆಚ್ಚಿನ ಆಸಕ್ತಿಯನ್ನು ತೋರ್ತಿರುವುದು ನಮ್ಗೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಫಲ ಮತ್ತು ಪುಷ್ಪ ಪ್ರದರ್ಶನ ಕೂಡ ಮೇಳಕ್ಕೆ ಮತ್ತಷ್ಟು ಮೆರಗನ್ನ ತಂದಿದೆ. ಕೃಷಿ ಮೇಳದಲ್ಲಿ ಹೊಸ ಹೊಸ ಕೃಷಿ ಸಂಶೋಧನೆಗಳು, ಆಧುನಿಕ ಕೃಷಿ ಯಂತ್ರೋಪಕರಣಗಳು, ನೂತನ ತಂತ್ರಜ್ಞಾನಗಳು ಹಾಗೂ ರೈತರಿಗೆ ಉಪಯುಕ್ತವಾದ ವೈಜ್ಞಾನಿಕ ವಿಧಾನಗಳ ಕುರಿತು ಇಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ತಾ ಇದೆ. ಈಗ ನಮ್ಮ ಜೊತೆಗೆ ಇನ್ನೊಬ್ಬ ರೈತರು ಇದ್ದಾರೆ. ತಮ್ಮ ಹೆಸರು?
1: ಸಿದ್ದಪ್ಪ ಚನ್ನಪ್ಪ, ಹತ್ತಿರಕ್ಕೆ.
2: ಇಸ್ಲಾಂಪುರ.
0: ಎಷ್ಟು ಎಕರೆ ತಮ್ಮ ಜಮೀನಿದೆ?
2: 5 ಎಕರೆ.
0: 5 ಎಕರೆ ಕೃಷಿ ಮೇಳಕ್ಕೆ ಯಾವಾಗ್ಲಿಂದ ಬರ್ತಾ ಇದ್ರಿ?
2: ನಾವು 90 ದಿನ ಬರ್ತೀವಿ.
0: ಅವಾಗಿನ ಕೃಷಿ ಮೇಳಕ್ಕೂ ಈಗಿನ ಕೃಷಿ ಮೇಳಕ್ಕೂ ಹೇಗೆ ಅನ್ಸುತ್ತೆ?
2: ವಿಸ್ತಾರ ಆಗಿದೆ. ಆಗಿಂದ ಈಗಿಂದ ಕಸಮನ ಫರ್ಕ ಹೇಳ್ತಾ ಇದೆ.
0: ಏನೇನ್ ನೋಡಿದಿರಿ ಕೃಷಿ ಮೇಳದಲ್ಲಿ?
2: ಎಲ್ಲ ಜಾನುವಾರುಗಳು, ಬೀಜ, ಔಷಧ ಉಪಚಾರ ಎಲ್ಲ ನೋಡಿದಿರಿ. ಗಲೆ ಉಪಕರಣಗಳು, ಟ್ರ್ಯಾಕ್ಟರ್ದು, ಮತ್ತೆ ರೈತರಿಗೆ ಬೇಕಾದಂತ ಸಾಮಗ್ರಿಗಳು ಎಲ್ಲ
0: ನೋಡಿದ್ರಿ. ಅಂದ್ರೆ ಈಗ ಕೃಷಿ ಮೇಳದಲ್ಲಿ ನೀವು ಇಲ್ಲಿ ಪ್ರತಿ ವರ್ಷ ಬಂದು ನೋಡ್ಕೊಂಡು ಹೋಗ್ತಿರಲ್ಲ, ಏನೇನ್ ಅಳವಡಿಸ್ಕೊಳ್ತೀರಿ? ಏನಾದ್ರೂ ತಮಗೆ ಉಪಯೋಗ ಆಗತ್ತಾ? ಹೇಗೆ
2: ಆಗತೈತಿರಿ? ನಾವು ಯಾವ ಪದ್ಧತಿ ಮಾಡಿರಿ, ಯಾವ ಬೇಸಾಯ ಬರ್ತೈತಿ, ಹೆಂಗ್ ಬರ್ತೈತಿ ಅನ್ನೋದೆಲ್ಲ ಮಾಡ್ತೀವಿ.
0: ಹೈನುಗಾರಿಕೆ ಮಾಡ್ತಾ ಇದೀರಿ?
2: ಹೈನುಗಾರಿಕೆ.
0: ಎಷ್ಟು ಆಕಳ ಎಮ್ಮೆ ಇದಾವೆ ತಮ್ಮ ಮನೆಯಲ್ಲಿ?
2: 4 ಎಮ್ಮೆ.
0: 4 ಎಮ್ಮೆ ಅವನ್ನೆಲ್ಲ ತಮ್ಮ ಸ್ವಂತಕ್ಕೆ ಬಳಸ್ತಾ ಇದ್ರ ಅಥವಾ ಡೈರಿಗೆಲ್ಲ ಹಾಲು ಕೊಡ್ತೀರ?
2: ಡೈರಿಗೆ ಸ್ವಲ್ಪ ಕೊಡ್ತೀವಿ, ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೋತೇವೆ.
0: ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಮಾಯಾ ಅವರು ನಮ್ಮ ಜೊತೆಗಿದ್ದಾರೆ. ಈಗ
3: ನಾನು ಆಗ್ಲೇ ಹೇಳಿಗತ್ತಿದ್ದೆ, ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನುವಂತಹ ಮಾತನ್ನ ನಮ್ಮ ಸಾಕಷ್ಟು ಜನ ಸಶಕ್ತ ಮಹಿಳೆಯರು ಈ ಕೃಷಿ ಮೇಳದ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಇಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ಲಿಕ್ಕತ್ತಾರ ಅಂತ ನಾ ಹೇಳಿದ್ದೆ. ಈಗ ಬೆಳಗಾವಿ ಜಿಲ್ಲೆಯ ರೈತರನ್ನ ನಾವು ಮಾತಾಡುತ್ತಿದ್ವಿ. ಶಿಲ್ಪಿಯಿಂದ ಬಂದಂತಹ ಗೌರಿ ಅವರಿದ್ದಾರೆ. ನಮಸ್ಕಾರ ಗೌರಿ, ಹೆಂಗ ಅನಿಸ್ಲಿಕ್ಕೆ ಕೃಷಿ ಮೇಳ?
4: ಕೃಷಿ ಮೇಳ ತುಂಬಾ ಖುಷಿ ಅನ್ಸ್ತದೆ. ಅಂದ್ರೆ ಎಲ್ಲಾ ಜಾನುವಾರುಗಳು ಅಥವಾ ನಮಗೆ ಕೃಷಿ ಗಿಡಗಳನ್ನು ನೋಡಿ, ಜೇನುಗಳನ್ನು ನೋಡಿ ತುಂಬಾ ಖುಷಿ ಅನಿಸ್ತದೆ. ನಮ್ಮ ಇದೇ ಫಸ್ಟ್ ಟೈಮ್ ಬಂದಿದ್ದು, ಅಂದ್ರೆ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಅನ್ಸ್ತದೆ ಮೇಳಕ್ಕೆ. ನಾವು ನಿಮ್ ಜೊತೆಗೆ ಲಕ್ಷ್ಮಿ ಇದ್ದಾರೆ, ವೇದ ಇದ್ದಾರೆ, ಗಾಯತ್ರಿ, ಲಕ್ಷ್ಮಿ, ನಾಗಪ್ಪ ಎಲ್ಲರೂ ಬಹಳ ಖುಷಿಯಿಂದ ಬಂದಿರಿ.
5: ಬಂದಿದ್ವಿ ಮೇಡಮ್. ಅಂದ್ರೆ ನಮ್ಗೆ ನಮ್ ಕೃಷಿಯರು ಕರ್ಕೊಂಡು ಬಂದಿದ್ವಿ. ಅಂದ್ರೆ ನೋಡ್ಲಿಕ್ಕೆ ನಮ್ಗೆ ಅದು ತುಂಬಾ ಹೆಮ್ಮೆ ಅನ್ಸು. ಅಂದ್ರೆ ಇಂಥ ಒಂದು ಅವಕಾಶವನ್ನ ನಾವು ಎಲ್ಲ ತಕ್ಕೊಳ್ತೇವೆ ಅಂತ ಅನ್ಕೊಂಡಿದ್ದೇವೆ.
3: ಇಲ್ಲ, ತಕ್ಕೊಳ್ತಾ ಇಲ್ಲ. ಈಗಂತೂ ಇನ್ನೂ 3 ದಿನ ಅದ, ಇವತ್ತು, ನಾಳೆ, ನಾಡಿದ್ದು. ಏನೇನ್ ನೋಡ್ಬೇಕಂತೀರಿ ಕೃಷಿ ಮೇಳದಾಗ?
5: ಕೃಷಿ ಮೇಳದಲ್ಲಿ ಗಿಡಗಳನ್ನು ಮತ್ತೆ ನಾವು ಜಾನುವಾರುಗಳನ್ನ ನೋಡಿದ್ದೇವೆ. ನಾವೆಲ್ಲ ನಮ್ಮ ಸಿರ್ಸಿ ಆ ಕಡೆ, ನಾವು ಅಂದ್ರೆ ನಾವು ದನಗಳನ್ನ ಇದನ್ನ ಸಾಕೋದು ಜಾಸ್ತಿ ಆ ಕಡೆ. ಜಾನುವಾರುಗಳನ್ನ ನಮ್ಗ್ ನೋಡಿ ತುಂಬಾ ಖುಷಿ ಅನ್ಸ. ಸಾಕ್ಬೇಕು.
3: ಜಾನುವಾರು ಪ್ರದರ್ಶನ ಬಹಳ ಚಂದದ
5: ನೋಡಿದ್ವಿ ಮೇಡಮ್.
3: ಸಾಕಿರಿ?
5: ನಾವೆಲ್ಲ ಹಳ್ಳಿದ ಅಂದ್ರೆ ಇದ್ರ ತಳಿ ಎಲ್ಲ ಸಾಕಿದ್ದು. ಅಂದ್ರೆ ನಾವು ಆ ಕಡೆ ಒಂದು 3-4 ಆ ಕಡೆ ಅಷ್ಟೇ. ಅಂದ್ರೆ ನಮ್ಗೆ ಹಿಂಗ ಜಾಸ್ತಿ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ.
3: ನೋಡಿದಾಗ ಸಾಕ್ಬೇಕು ಅಂತ
5: ಸಾಕ್ಬೇಕು ಅನ್ಸ್ತು.
3: ನಮ್ಮ ಹೆಸರು?
6: ನನ್ನ ಹೆಸರು ಗಾಯತ್ರಿ.
3: ಗಾಯತ್ರಿ, ಏನೇನ್ ಮಾಡ್ಕೊಂಡಿರಿ ಕೃಷಿ?
6: ಕೃಷಿ ಹೈನುಗಾರಿಕಾ ಇದೆ ಮನೆಯಲ್ಲಿ ಮಾಡ್ತಿರೋದು. ಇಲ್ಲ ನೋಡ್ತಾ ಇರೋದು ಅದನ್ನೇ. ಆದ್ರೆ ಇಲ್ಲಿ ಬೇರೆ ಬೇರೆ ತಳಿ ಎಲ್ಲ ಬರ್ತಾ ಇದೆ, ಅದು ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಮತ್ತೆ ಹೂವಿನ ಗಿಡ, ಮತ್ತೆ ಇಲ್ಲ ಜೇನು, ಮತ್ತೆ ಬಹಳ ಬಹಳ ಕೃಷಿ ಬಗ್ಗೆ ಬಹಳ ಮಾಡಿಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಭಾರಿ ಖುಷಿ
3: ಆಗುತ್ತೆ. ದನಗಳು ಮನೆ?
6: ನಮ್ಮಲ್ಲಿ ಒಂದು 8 ದನಗಳಿವೆ.
3: ನೀವೆಲ್ಲ ಮಾಡ್ಕೊತೀರಿ
6: ಕೃಷಿ? ಅಷ್ಟು ಕೆಲಸ ನಾವೇ ಮಾಡ್ಕೊಳ್ತೇವೆ. ಬರ್ತಾರೆ ಆಳುಗಳು, ಆದ್ರೂ ನಾವು ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದು. ಆದ್ರೆ ಹಂಗಾಗಿ ಇಲ್ಲಿ ನೋಡಿದಕ್ಕಾಗಿ ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟು. ಯಾವತ್ತು ನೋಡಕ್ ಮತ್ತೆ ಖುಷಿ ಆಯ್ತು.
3: ಕೃಷಿ ಮೇಳದಿಂದ ಏನ್ ಉಪಯೋಗ ಆಗ್ಲಿಕ್ಕದ ನಿಮ್ಗೆ ಅಂತೀರಿ?
6: ಇಲ್ಲಿಂದ ನಮ್ಗೆ ಹೈನುಗಾರಿಕೆ ನಮ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಒತ್ತಡ ಕೊಡೋದು. ಯಾವಾಗ್ಲೂ ಮೊದ್ಲು ಅದೇ, ಈಗ್ಲೂ ಅದೇ, ಇಲ್ಲಿ ಬಂದಾಗ ನಾ ನೋಡಿದ ಹೆಚ್ಚಿಗೆ ಕೃಷಿ ಅದ್ರ ಬಗ್ಗೆ, ಹೈನುಗಾರಿಕೆ ಬಗ್ಗೆನೆ ನಾ ನೋಡಿರೋದ. ಈಗ
3: ನಿಮ್ ಮುಖದ ಮೇಲೆ ಸಂತೋಷ ಕಾಣ್ಲಿಕ್ಕದ
6: ನಂಗೆ. ಯಾಕೆಂದ್ರೆ ಅವ್ರೆ ದನ ಕರ ಅಂತ ಬಹಳ ಇಷ್ಟ. ಯಾವಾಗ್ಲೂ ಎಮ್ಮೆ
3: ಎರಡು ಕಣ್ಣು ಸಾಲ್ಬಲ್ಲು ನೋಡ್ಲಿಕ್ಕೆ.
6: ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲ ನಮ್ಮ ರೈತ ಮಹಿಳೆಯರನ್ನ ನೋಡಿದಾಗ.
7: ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಲಕ್ಷ್ಮಿ ಕೆಪ್ಪನೆ. ಏನ್ ಹೇಳ್ಬೇಕಂತೀರಿ ಕೃಷಿ ಮೇಳದ ಬಗ್ಗೆ?
8: ನಮಗೆ ಧನದ ಬಗ್ಗೆ ರಾಶಿ ಸೂತ್ರ ಇಷ್ಟ ಇದೆ. ನಾವು ಮನೇಲಿ ಅದೇ
7: ಆರಿದ್ದಾವೆ,
8: ಕರುಗಳು 4, ನಾ 2 ಹಾಲು ಕರೆಯೋದು ಎಲ್ಲ ಇದ್ದಾವೆ.

0: ಮಾಡ್ತಾರೆ, ಆ ಕೆಲಸ ಮಾಡಕ್ಕೆ ಬಂದಿದೆ ಈಗ. ಇನ್ನು ನೋಡಿದೆ ಮತ್ತು ಖುಷಿನ ಆಯ್ತು. ಮತ್ತೆ ತೋಟ ಎಲ್ಲ ನಾವು ಮಾಡ್ತಾರೆ, ಆ ತೋಟ ಮೇನ್ ರಾಸಿ ಇದು ಅದೇ
1: ಗದ್ದೆ. ತೋಟದಾಗ ಏನ್ ಬೆಳಿತೀರಿ?
0: ನಮ್ದು ತೋಟದಲ್ಲಿ ನಮ್ಗೇನು ಇಲ್ಲ, ನಾವು ರೈತರ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ, ಅಡಿಕೆ ಸರಿಸರು, ಅಡಿಕೆ ಆರಿಸುತ್ತಾರೆ, ಕಳೆ ತೆಗಿತಾರು, ಈ ರೈತರು ಮತ್ತೆ ಗದ್ದೆ ನೆಟ್ಟೆ ಮಾಡ್ತಾರು, ಇದೆ ನಮ್ದು ಕೆಲಸ ಅಲ್ಲಿ.
1: ಮತ್ತೆ ಕೃಷಿ ಮೇಳ ನೋಡಿ ಹೆಂಗ ಅನಿಸ್ತು?
0: ಒಳ್ಳೆ ಎಲ್ಲ ಒಳ್ಳೆ ಆಯ್ತು ಎಲ್ಲದು, ತೋಟ ಗೀಟ ಎಲ್ಲ ನೋಡಿ, ಹೂವಿನ ಗಿಡ ನೋಡಿ ಒಳ್ಳೆ ಆಯ್ತು.
2: ಧನ್ಯವಾದಗಳು, ಧನ್ಯವಾದಗಳು. ಈಗ ನಮ್ಮ ಜೊತೆಗೆ ಇನ್ನೊಬ್ಬ ಇಲ್ಲಿ ಸಾಕಷ್ಟು ರೈತರು ಇನ್ನು ಮಾತನಾಡಲಿಕ್ಕೆ ನಮ್ಮ ಜೊತೆ ಕಾಯ್ತಾ ಇದ್ದಾರೆ. ಚಂದ್ರಶೇಖರ್ ಅವರೇ, ತಾವು ಯಾವಾಗ್ಲಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀರಿ? ಒಂದು ವರ್ಷದಿಂದ ನೋಡ್ತಾ ಇದ್ದೀರಿ?
3: ಏಳೆಂಟು ವರ್ಷದಿಂದ ನೋಡ್ತಾ ಇದ್ದಾರೆ.
2: ಎಷ್ಟು ಎಕರೆ ಜಮೀನ್ ಇದೆ ತಮ್ದು?
3: 8 ಎಕರೆ ಜಮೀನ್ ಇದೆ.
2: ಏನೇನು ಹಾಕಿದಿರಿ ಅಲ್ಲಿ?
3: ತೆಂಗಿನ ಗಿಡ, ಅಡಿಕೆ ತೋಟ ಮಾಡಿದೆ.
2: ತೆಂಗಿನ ಗಿಡ, ಅಡಿಕೆ ತೋಟ,
3: ಅದಕ್ಕೆ ಮೆಣಸಿನ ಗಿಡನೂ ಹಚ್ಚಿದೆ.
2: ಕಾಳು ಮೆಣಸು ಯಾವ್ರು ತಮ್ದು?
3: ನಮ್ಮ ದೀಕಲ್ಪಳ್ಳಿ, ದಾವಣಗೆರೆ ತಾಲೂಕು.
2: ದಾವಣಗೆರೆ ತಾಲೂಕು ಅಂದ್ರೆ ಅಲ್ಲಿಂದ ಬಂದಿದ್ದೀರಿ ಈಗ ನೋಡ್ಲಿಕ್ಕೆ?
3: ಹೌದು.
2: ಈ ಕೃಷಿ ಮೇಳ ತಮಗೆ ಅನುಕೂಲ ಆಗುತ್ತಾ? ಹೇಗೆ
3: ಅನುಕೂಲ? ಬಹಳ ಅನುಕೂಲ ಆಗ್ತದೆ.
2: ಯಾವ ತರದಲ್ಲಿ ಅನುಕೂಲ ಆಗುತ್ತೆ?
3: ಅಂದ್ರೆ ಇಲ್ಲಿ ನೋಡಿ ಕ್ಯಾಶ್ ವಸ್ತುಗಳೆಲ್ಲ ನೋಡಿ ತಗೊಂಡದ್ರಿ. ಹಂಗಾಗಿ ನಾವು ಸಹಾಯ ಕೃಷಿ ಮಾಡೋದ್ರಿಂದ ಕಟ್ಟಡ ತಗೊಂಡದ್ರಿ, ಹುಲ್ ಕಟ್ ಮಾಡೋದು. ಹಂಗಾಗಿ ನಮ್ಗೆ ಎಲ್ಲ ಅನುಕೂಲ ಆಗಿದೆ.
2: ಕಟ್ಟಡ ಅಂದ್ರೆ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಸಿಕ್ಕಿದೆ.
3: ಇಲ್ಲಿಂದ ಅರಸಿ ಗಿಡ ಒಯ್ದೇವಿ,
2: ಅನುಕೂಲ ಆಗಿದೆ.
3: ಒಯ್ದವಲ್ಲ,
2: ಒಯ್ದಿದ್ರ
3: 3 ವರ್ಷ
2: ಹಚ್ಚಿದೆ, ಎಲ್ಲ ಬೆಳೆ ಚೆನ್ನಾಗಿ ಬಂದಿದೆ. ತಮ್ಮ ಹೆಸರ್ರಿ?
4: ತಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ.
2: ಎಲ್ಲಿಂದ ಬಂದಿದ್ದೀರಿ?
4: ನಾವು ದಾವಣಗೆರೆಯಿಂದ.
2: ದಾವಣಗೆರೆಯಿಂದ ಬಂದಿದ್ರಿ. ತಮ್ದು ಹೊಲ ಎಷ್ಟಿದೆ?
4: ನಮ್ದು 6 ಎಕರೆ ಇದೆ.
2: 6 ಎಕರೆ ಏನೇನ್ ಹಾಕಿದಿರಿ?
4: ಅಡಿಕೆ, ಭತ್ತ.
2: ಹೆಚ್ಚು ನೀವು ಸಾವಯವ ಗೊಬ್ಬರ ಉಪಯೋಗಿಸ್ತೀರ ಅಥವಾ ರಾಸಾಯನಿಕ?
4: ಸಾವಯವ ಗೊಬ್ಬರ ಉಪಯೋಗಿಸ್ತೀವಿ.
2: ಸಾವಯವ ಸಾವಯವದಲ್ಲಿ ಯಾವ್ಯಾವ ರೀತಿ ಗೊಬ್ಬರಗಳನ್ನು ತಯಾರು ಮಾಡ್ತೀರಿ?
4: ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ,
2: ಜೀವಾಮೃತ
4: ಮಾಡ್ತಾವ.
2: ಯಾವ ತರ ಮಾಡ್ತೀರಿ ಜೀವಾಮೃತ?
4: ಜೀವಾಮೃತ ಟ್ಯಾಂಕ್ ಮಿಕ್ಸ್ ಮಾಡಿ ಗೋಮೂತ್ರ, ಸಗಣಿ ಮತ್ತು ಬೆಲ್ಲ, ದ್ವಿದಳ ಧಾನ್ಯದ ಪೌಡರ್ ಎಲ್ಲ ಮಾಡಿ ಹಾಕ್ತೀವಿ.
2: ಎಲ್ಲ ಅದನ್ನ ಒಟ್ಟಾಗಿ
4: ಮಿಕ್ಸ್ ಮಾಡಿ
2: ಅನಂತರ ಜೀವಾಮೃತ ರೆಡಿ ಮಾಡಿ ಹಾಕ್ತೇವೆ. ಡಿಪ್ಲಿಕೇಶನ್ ತರ ಮಾಡ್ತೀರ?
4: ಡಿಪ್ಲಿಕೇಶನ್ ಮಾಡ್ತಾರೆ.
2: ತುಂಬಾ ಸಂತೋಷ, ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದೀರಿ. ಸಾಕಷ್ಟು ಇಲ್ಲಿ ಇನ್ನು ಕೃಷಿ ಮೇಳದಲ್ಲಿ ನೋಡುವಂತದ್ದಿದೆ, ತಾವು ನೋಡ್ರಿ. ಇನ್ನೊಬ್ಬ ರೈತರು ನಮ್ಮ ಇದಾರೆ. ತಮ್ಮ ಹೆಸರು?
5: ಸರ್, ನನ್ನ ಹೆಸರು ಹೊನ್ನೂರು ಮುನಿಯಪ್ಪ ಅಂತ ಹೇಳಿ, ರೈತ ಮುಖಂಡ್ರು. ತುಂಬ ಒಂದು 6 ಎಕರೆ ಅಡಿಕೆ ತೋಟ ಇದೆ. ನಾವು ಇನ್ನು ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವ್ದು ಉಪಯೋಗ ಮಾಡ್ತಾ ಇಲ್ಲ. ನಾವು ಕೊಟ್ಟಿಗೆ ಗೊಬ್ಬರ, ನಾವು ಕುರಿ ಗೊಬ್ಬರದಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ ಈಗ.
2: ಈಗ ತುಂಬಾ ಸಂತೋಷ, ಯಾಕಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕುರಿ ಗೊಬ್ಬರ ಅಷ್ಟು ಇಳುವರಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ಮಂತ ರೈತರು ಮಾರ್ಗದರ್ಶಕರಾಗಬೇಕು ಉಳಿದವರಿಗೆ. ನಾವು ಏನೇನು ನೋಡಿದಿರಿ ಕೃಷಿ ಮೇಳ?
5: ಸರಿ, ಕೃಷಿ ಮೇಳದಲ್ಲಿ ರೈತರಿಗೆ ಏನ್ ಬೇಕಾದಂತ ಟ್ರಾಕ್ಟರ್ ಇರ್ಬೋದು, ಟ್ರಾಕ್ಟರ್ ಸಲಕರಣೆ ಇರ್ಬೋದು, ಈ ಔಷಧಿಗಳು ಇರ್ಬೋದು, ಬೇರೆ ಬೇರೆ ಎಲ್ಲ ಹಾಕಿದಾರ. ನಾವು ಅವನ್ನು ಕೂಡ ಮನ್ನಣೆ ತಗೊಳ್ಳಿಲ್ಲ. ಟ್ರಾಕ್ಟರ್ ಮಿಷಿನರಿ ಅವೆಲ್ಲ ತಗೊಂಡ್ವಿ. ಆಮೇಲೆ ಈಗ ಇನ್ನು ಬಟ್ಟೆ ಬರಿ ಎಲ್ಲ ಅವ್ರದ್ದು ಏನು ಕೃತಕವಾಗಿ ಏನ್ ಬೇಕೋ ಅದನ್ನ ಮಾಡ್ತಾ ಇದಾರೆ. ಅದೆಲ್ಲ ರೈತರಿಗೆ ಏನಿಲ್ಲ, ಏನ್ ಬಂದಿದಾರೆ ಅನ್ನೋದಕ್ಕೋಸ್ಕರ ಖರೀದಿ ಮಾಡ್ತಾ ಇದಾರೆ. ಇದು ಬೇಕಾಗಿದ್ರೆ ರೈತರಿಗೆ ಉಪಕರಣಗಳು, ಟ್ರಾಕ್ಟರ್ದೆಲ್ಲ ಬಹಳ ಚೆನ್ನಾಗಿ,
6: ಬಹಳ ರೈತರಿಗೆ ಉಪಯುಕ್ತ ಆಗುವಂತಹ ಅನೇಕ ಉಪಕರಣಗಳಿರ್ಬಹುದು, ರಸಗೊಬ್ಬರಗಳಿರ್ಬಹುದು, ಎಲ್ಲಾ ವಿಷಯದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮತ್ತ ಮಾರಾಟಕ್ಕೂ ಕೂಡ ಲಭ್ಯವ. ಧನ್ಯವಾದ ಸರ್. ಇನ್ನಷ್ಟು ಕೃಷಿ ಮೇಳವನ್ನ ಅಡ್ಡಾಡಿ ಆನಂದ ಪಡ್ಕೊಳ್ರಿ. ನಮ್ಮ ಕೃಷಿ ಮೇಳ ಅಂತಂದ್ರೆ ಸಣ್ಣವರಿಂದ ಹಿಡಿದು ಹಿರಿಯರ್ ತನಕ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅನ್ನೋದೇ ಬಹಳ ಸಂತೋಷದ ವಿಷಯ. ಸಣ್ಣ ಮಕ್ಕಳು ಕೂಡ ಕಾಣ್ತಾ ಇದ್ದಾರೆ, ಆದ್ರೆ ವಯಸ್ಸಾದವರು ಕೂಡ ಎಲ್ಲರಿಗಿಂತ ಸಣ್ಣ ಮಕ್ಕಳಿಗಿಂತ ಹುರುಪಿನಿಂದ ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ವಿದ್ಯಾರ್ಥಿ ಇದ್ದಾನೆ ಇಲ್ಲಿ, ಪ್ರವೀಣ್ ಹತ್ರಕಿ, ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಯವನು. ಪ್ರವೀಣ್,
0: ಬಹಳ ಸಂತೋಷ, ಯಾಕಂದ್ರೆ ಯುವಶಕ್ತಿ ಈಗ ಮುಂದೆ ಬರ್ಬೇಕಾಗಿದೆ. ಮೊದಲು ಗ್ರಾಮ ಭಾರತ ಇದ್ದದ್ದು, ಈಗ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳಿಗತ್ತೀವಿ. ಈ ಸಂದರ್ಭದೊಳಗೆ ನಮ್ಮ ಯುವಶಕ್ತಿಯನ್ನ ಮಾತಾಡಿಸೋದು ಬಹಳ.
6: ಯುವಶಕ್ತಿನೇ ಪ್ರೇರಕ, ಯಾಕಂತಂದ್ರೆ ಎಲ್ಲರಿಗೂ ಅವರು ಹೇಳ್ಕೊಟ್ಟಾಗ ಅವರ ಒಂದು ಬಲವರ್ಧನೆ ಇದ್ದಾಗ್ಲೇನೆ ಎಲ್ರಿಗೂ ಅನುಕೂಲ ಆಗುವಂತದ್ದು. ಏನ್ ಹೇಳ್ತೀರಾ ಪ್ರವೀಣ್?
7: ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಪ್ರವೀಣ್ ಅತ್ತರಿಕಿ ಅಂತ. ನಾನು BSc ಅಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿ. ನಾನು ಪ್ರಥಮ ಬಂದಾಗ ನಾನು ಕೂಡ ಕೃಷಿ ಮೇಳವನ್ನ ಕಂಡು ಸ್ವಲ್ಪ ಕಲ್ತಿದ್ದೇನೆ. ಮೊದಲನೇದಾಗಿ ನಮ್ಮ ಊರಿನ ಸೈಡ್, ನಮ್ದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು, ಅಲ್ಲಿ ರೈತರಿಗೆ ಸ್ವಲ್ಪ ಅರಿವಿರಲಿಲ್ಲ. ನಾ ಪ್ರಥಮವಾಗಿ ಬಂದಾಗ ಇಲ್ಲಿದ ನೋಡಿ ನಾನು ನಮ್ಮ ಗ್ರಾಮ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಸಭೆಯನ್ನ ಕರೆದ. ಅವಾಗ ರೈತರಿಗೆ ಅರಿವು ಮೂಡಿಸಿದೆ. ಅವರಿನ್ನು ನಮ್ಮ ರೈತರು ಟ್ರೆಡಿಷನಲ್ ಅಂದ್ರೆ ಟ್ರೆಡಿಷನಲ್ ಪದ್ಧತಿಯಲ್ಲೇ ಇದ್ದಾರೆ, ಅವರಿಗೆ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಅರಿವಿಲ್ಲ. ಹಾಗಾಗಿ ನಾನು ಒಂದು ಅಲ್ಲಿರುವಂತ ಮುಂದುವರಿಯುವಂತಿರೋ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಇಲ್ಲಿಂತ ವೈಜ್ಞಾನಿಕವಾಗಿ ಏನ್ ಮುಂದುವರಿದ್ದೇವೆ ಆ ವಿಧಾನಗಳನ್ನ ಫಾರ್ವರ್ಡ್ ಮಾಡೋದು, ಒಂದು ಸಭೆ ಮಾಡೋದು, ಅದನ್ನು ಮಾಡಿದೆ. ಈ ಪ್ರಥಮ ವರ್ಷ ನಂತರ 2ನೇ ವರ್ಷದಿಂದ ರೈತರ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಅಲ್ಲಿ ಸ್ವಲ್ಪ ನಮ್ಮ ಕಡೆ ಹೈನುಗಾರಿಕೆ ಜಾಸ್ತಿ, ನೀರಾವರಿ ಇರೋದ್ರಿಂದ ಹೈನುಗಾರಿಕೆ ತೋಟಗಾರಿಕೆ ಇವನ್ನೆಲ್ಲ ಮಾಡ್ತಾರ. ಇಲ್ಲಿರುವಂತ ಏನೇನು ಹೊಸ ಹೊಸ ನಮ್ಮ ಲೆಕ್ಚರ್ಸ್ ಆಗಿರ್ಬೋದು, ನಮ್ಮ ಪ್ರಾಧ್ಯಾಪಕರು ಏನ್ ಸಂಶೋಧನೆ ಮಾಡಿರ್ತಾರ ಅದನ್ನ ರೈತರಿಗೆ ಹೇಳಿ ಅವ್ರಿಗೆ ಅಳವಡಿಸ್ಕೊಳ್ಳಂತ ಹೇಳ್ತೀನಿ. ಈಗ ಸೈಲೇಜ್ ಆಗಿರ್ಬೋದು, ಅಜೋಲ್ ಆಗಿರ್ಬೋದು, ಇದು ಹೈನುಗಾರಿಕೆಯಲ್ಲಿ ಅತ್ಯಂತ

0: ಉತ್ತಮ ಉನ್ನತವಾದ ಗುಣಮಟ್ಟವನ್ನ ಹಾಲಿನ ಇಳುವರಿಯನ್ನು ಕೊಡುತ್ತಿದೆ. ಇವನ್ನೆಲ್ಲ ಹೇಳ್ಕೊಟ್ಟಾಗ ಅವ್ರ ರೈತರು ಕೂಡ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿ ನಮ್ಗ ಬೇಕಾದಷ್ಟು ಆಧುನಿಕ ತಂತ್ರಜ್ಞಾನಗಳನ್ನ ಹೇಳ್ಕೊಡಪ್ಪ, ನಾವು ಅಳವಡಿಸ್ಕೋತೀವಿ, ನೀವು ಎಲ್ಲಿ ಕರಿತೀರ ಅಲ್ಲಿ ಬರ್ತೀರ ಅಂತ ಹೇಳ್ಕೊಡ್ತಿದ್ದಾರೆ.
1: ಅಂತಂದ್ರೆ ಈಗ ನಾವು ಕಲಿಯುವ ವಿದ್ಯಾರ್ಥಿ ಆಗಿರೋದ್ರಿಂದ ಬರೀ ಒಂದು ಜವಾಬ್ದಾರಿ ಅಂತಲ್ಲ, ಆದ್ರೆ ನಾವು ಹುಟ್ಟಿರುವಂತಹ ಒಂದು ಊರಿಗೂ ಕೂಡ, ಗ್ರಾಮೀಣ ಪ್ರದೇಶಕ್ಕೂ ಕೂಡ ರೈತರು ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಬೇಕಾಗುತ್ತೆ.
2: ಮತ್ತೊಬ್ಬ ಯುವ ರೈತ ನಮ್ ಜೊತೆಗಿದ್ದಾರೆ, ಇವರು ಹಾವೇರಿ ಜಿಲ್ಲೆಯಿಂದ ಬಂದಾರ. ಪ್ರವೀಣ್ ಕುಮಾರ್, ಏನ್ ಮಾಡ್ತೀರಿ?
3: ನಾವು ಅಗ್ರಿಕಲ್ಚರ್ ಮೇಡಮ್, ಇಲ್ಲ ವ್ಯವಸಾಯ ಮಾಡ್ತಾ ಇದ್ದೀವಿ
1: ಮೇಡಮ್.
3: ನಾವು ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಹಣ್ಣು ಮತ್ತು ತರಕಾರಿಗಳನ್ನ ಬೆಳಿತಿದ್ದೀರಿ ಮೇಡಮ್.
1: ಕೃಷಿ ಮೇಳ,
3: ಕೃಷಿ ಮೇಳ ಚೆನ್ನಾಗಿದೆ
1: ಮೇಡಮ್.
3: ನಮಗೆ ಅಗ್ರಿಕಲ್ಚರ್ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ ಆಗ್ಲಿ, ಆಮೇಲೆ ಬೆಳೆಯತಕ್ಕಂತ ಬೀಜೋತ್ಪಕರಣಗಳಾಗ್ಲಿ, ಆಮೇಲೆ ಡ್ರಿಪ್ ಇರಿಗೇಷನ್ ಆಗ್ಲಿ, ನೀರಾವರಿ ಎಲ್ಲದ್ರ ಬಗ್ಗೆನು ಒಂದು ಅರಿವಾಗಿದೆ ಆಗಿದೆ ಮೇಡಮ್. ನಾವೆಲ್ಲ ಈಗ ಫ್ರೂಟ್ ಅನ್ನ ಬೆಳೀತಾ ಇದ್ದೀವಿ. ಬಟರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಪೇರ್ಲಿ, ಪಪ್ಪಾಯಿ, ಇತರ ಇನ್ನು ಹಣ್ಣುಗಳನ್ನ ಬೆಳಿಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಅದಕ್ಕೋಸ್ಕರ ಕೃಷಿ ಮೇಳದಲ್ಲಿ ಮಾಹಿತಿ ಸಿಕ್ತಿ ಮೇಡಮ್. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ಸಿಕ್ಲಿ ಅಂತಂದ ಹೇಳಿ, ಇನ್ನು ಹೆಚ್ಚು ಬೆಳಿಲಿ ಅಂತ ಹೇಳಿ ಕೃಷಿ ಮೇಳ ಶುಭ ಹಾರೈಸ್ತೇನೆ ಮೇಡಮ್.
1: ಹೊಸ ಹೊಸ ತಳಿಗಳು ಕೂಡ ಈಗ ಕಂಡು ಬರ್ತಾ ಇದಾವೆ ಕೃಷಿ ಮೇಳದಲ್ಲಿ, ಹಣ್ಣಿನ ಬಗ್ಗೆ ಇದ್ರ ಬಗ್ಗೆ
3: ನಮ್ದು ಆಸಕ್ತಿ ಇದೆ ಮೇಡಮ್ ಮಾಡ್ಬೇಕು ಅಂತ ಹೇಳಿ. ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಇನ್ನು ಹೆಚ್ಚಿನ ರೀತಿಯಾಗಿ ಮಾಡ್ಬೇಕು ಅಂತ ಆಸೆ ಇದೆ, ಮಾಡ್ತೀವಿ ಮೇಡಮ್.
1: ಪ್ರವೀಣ್ ಕುಮಾರ್ ಒಳ್ಳೇದಾಗ್ಲಿ. ಇನ್ನಷ್ಟು ರೈತರು ಇದ್ದಾರೆ ನಮ್ ಜೊತೆಗೆ, ತಮ್ಮ ಹೆಸರು?
4: ನಮ್ಮ ಹೆಸರು ಪುರುಸಪ್ಪ ಹಿರೇಬಿದ್ರಿ, ರಣಮಿನ ಸ್ಥಳಕ್ಕ. ನಾವು ಭತ್ತ, ಗೋಂಜಾಳ, ಮೆಕ್ಕೆಜೋಳ ಬೆಳಿತೇವ್ರಿ. ಊಟ ಜೋಳ ಬೆಳಿತೇವ್ರಿ. ಎಲ್ಲಾ ನೋಡಿದ್ರಿ, ಅಡ್ಡಿ ಅಲ್ರಿ, ಚೆನ್ನಾಗ ಆಗೈತಿ. ಸುರೇಶ್ ಅಂತ
1: ರೀ,
4: ನಾವು ರಣಮೃತ ಕಿರಿಯಬಿರಿದ್ದ. ನಾವು ಬೆಳೆದ ಭತ್ತ, ಸೋಯಾಬೀನ್, ಹತ್ತಿ, ಗೋಂಜಾಳ ಮತ್ತೆ ಅಡಿಕೆ ಎಲ್ಲ ಕೃಷಿ ಮೇಳ ಬಂದು ಇನ್ನಷ್ಟು ಅನುಭವ ತಗೊಂಡವ್ರಿ. ಅದ ಇಲ್ಲೆಲ್ಲ ಎಲ್ಲ ಅನುಭವ ತಗೊಂಡವ್ರಿ.
1: ಒಳ್ಳೇದಾಗ್ಲಿ. ಒಬ್ಬ ವಿದ್ಯಾರ್ಥಿ ಇದ್ದಾರೆ, ನಿಮ್ ಹೆಸರು?
5: ಸುನೀತಾ.
1: ಏನ್ ಮಾಡ್ತೀರಿ?
5: ನಾವು ಕಂಪ್ಯೂಟರ್ ಎಕ್ಸಾಮ್ ಫೇಸ್.
1: ಕೃಷಿ ಮೇಳ ನೋಡಿದ್ರಿ? ಮಧ್ಯ ಬಂದಿದ್ರೆ ಅಥವಾ ಇವತ್ತು ಬಂದಿಲ್ಲ?
5: ಮೂರು ವರ್ಷ ಕಂಟಿನ್ಯೂ ಆಗಿ ಕೃಷಿ ಮೇಳಕ್ಕೆ ಬಂದಿದ್ವಿ.
1: ಅವತ್ತಿನ ಕೃಷಿ ಮೇಳಕ್ಕೂ ಇವತ್ತಿಗೂ ಏನ್ ವ್ಯತ್ಯಾಸ ಅದ?
5: ಅಂದ್ರೆ ವರ್ಷ ವರ್ಷ ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಇದೆ, ಟೆಕ್ನಿಕಲ್ ಆಗಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂತಿದ್ದಾರೆ, ಮತ್ತ ಹಾರ್ಟಿಕಲ್ಚರ್ ಇರ್ಬೋದು, ಫ್ಲೋರಿಕಲ್ಚರ್ ಇರ್ಬೋದು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ, ಈಗ ಚಿತ್ತೇಗದ್ ಇರ್ಬೋದು, ಈ ತರ ಎಲ್ಲ ಅಗ್ರಿಕಲ್ಚರ್ ಅಲ್ಲದೆ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದಿದ್ದಾರೆ.
1: ಖುಷಿ ಆಯ್ತು ನೋಡಿ,
5: ಖುಷಿ ಆಗಿತ್ತು. ಯಾಕಂದ್ರೆ ಅಲ್ಲಿರುವಂತಹ ಚಿತ್ತೆಗಳಲ್ಲಿ ಯಾವ್ಯಾವ ರೀತಿ ಪ್ರಭೇದಗಳಿವೆ, ಮತ್ತು ಅಲ್ಲಿರುವಂತಹ ಸಸ್ಯಗಳಿಂದ ಅದರಿಂದ ಯಾವ ರೀತಿ ಆಹಾರವನ್ನ ತಯಾರಿಸ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಬಳಸ್ತಾರೆ, ಇವೆಲ್ಲದರ ಬಗ್ಗೆನು ಇನ್ಫಾರ್ಮೇಶನ್ ಸಿಕ್ಕಿದೆ. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ನಮ್ಗೆ ಎದಕ್ಕೆ ಯೂಸ್ ಆಗತ್ತೆ ಅಂದ್ರೆ, ರಾಸಾಯನಿಕ ಕೃಷಿಯನ್ನ ಬಳಸುವುದರಿಂದ ಕೃಷಿಯನ್ನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಯೂಸ್ ಆಗತ್ತೆ ಮೇಡಮ್.
1: ಧನ್ಯವಾದ. ಮತ್ತೊಬ್ಬ ಯುವತಿ ಇದಾರೆ, ತನ್ನ ಹೆಸರು?
6: ಜ್ಯೋತಿ ಪಾಟೀಲ್.
1: ಜ್ಯೋತಿ, ಎಲ್ಲಿಂದ ಬಂದಿರಿ?
6: ಬೆಳಗಾವಿ.
1: ಏನೇನ್ ಮಾಡಿದ್ರಿ, ಏನೇನ್ ಮಾಡಿದ್ರಿ ಕೃಷಿ ಮೇಳದಾಗ?
6: ಕೃಷಿ ಮೇಳದಾಗ ಯಾವ ತರ ವೆಹಿಕಲ್ ಒಳಗ ಯಾವ ತರ ಮಷಿನ್ ಗಳೆಲ್ಲ ಯೂಸ್ ಮಾಡ್ಕೋಬೇಕಂತ ನೋಡಿದ್ವಿ. ಹೊಸ ಆಗಿರೋದನ್ನ ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಗೊಬ್ಬರಗಳೆಲ್ಲ ಯಾವ ರೀತಿ ನಾವು ಅದನ್ನ ಅಳವಡಿಸ್ಕೋಬೇಕು ಅಂದ್ರೆ, ರಾಸಾಯನಿಕನ ಕಡಿಮೆ ಮಾಡ್ಕೊಂಡು
1: ಸಾವಯವ ಕೃಷಿಯತ್ತ ತಮ್ಮ ಗಮನ. ಒಳ್ಳೇದಾಗ್ಲಿ ಜ್ಯೋತಿ. ಕುಮಾರ್, ಸುರೇಖಾ, ಬಹಳ ಖುಷಿ ಅನಿಸ್ತು ಕೃಷಿ ಮೇಳ ನೋಡಿದಾಗ. ಸಾಕಷ್ಟು ಜನರ ಒಂದು ಬಹಳ ತೀವ್ರ ಸ್ಪಂದನೆಯಾದ ಜನರು ಹಂಗ ಬಾರ್ದು ಬರ್ಲಿಕ್ಕತ್ತಾರ. ಇವತ್ತ, ನಾಳೆ, ನಾಡಿದ್ದು ಕೂಡ ಕೃಷಿ ಮೇಳ, ನಾಳೆ ರವಿವಾರ, ಇನ್ನು ತುಂಬಾ ಜನ ಸಾಗರವೇ ಹರಿದು ಬರ್ತದೆ ಈ ಕೃಷಿ ಮೇಳಕ್ಕೆ. ಮತ್ತೊಮ್ಮೆ ನಾವು ಇನ್ನೂ ಅಷ್ಟು ಜನ ಹೆಚ್ಚೆಚ್ಚು ಬರ್ಲಿ ಅಂತೇಳಿ ಹಾರೈಸೋಣ. ಮಾಯ,
4: ಖಂಡಿತ ಸುರೇಖ ಅವರೇ, ತಾವು ಹೇಳ್ತಾ ಇರೋದು ನಿಜಕ್ಕೂ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕೃಷಿ ಮೇಳ ನೋಡಿದ್ರೆ ಇದು 4 ದಿನ ಕೃಷಿ ಮೇಳ ಸಾಕಾಗೋದಿಲ್ಲ. ಈ ಜನ ಸಂದಣಿ, ಈ ಜನ ಆಸಕ್ತಿ ವಹಿಸ್ತಾ ಇರೋದನ್ನ ನೋಡಿದ್ರೆ ಈ ಕೃಷಿ ಮೇಳ 2026 ಒಂದು ಉತ್ತಮ ಜ್ಞಾನ ವೇದಿಕೆ ಆಗಿದೆ. ಸೆಪ್ಟೆಂಬರ್ 25ರಿಂದ 28ರವರೆಗೆ ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ನಿನ್ನೆಯಿಂದನೂ ಇದು ನಡೀತಾ ಇದೆ. ಜನ ಇವತ್ತಂತೂ ತುಂಬಾ ಸಾಕಷ್ಟು ಜನ ಇಲ್ಲಿ ಹರಿದು ಬರ್ತಾ ಇದ್ದಾರೆ. ರೈತರು, ಕೃಷಿ ಆಸಕ್ತರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಇನ್ನೂ ಹೆಚ್ಚಾಗಿ ಮತ್ತೆ ಈ ವಿಜ್ಞಾನ ರೈತನ ಕೈ ಸೇರಿದಾಗ ಕೃಷಿ ಸಮೃದ್ಧಿ ಆಗ್ತದೆ. ರೈತನ ಸಮೃದ್ಧಿ ಆದಾಗ ನಾಡು ಸಮೃದ್ಧಿ ಆಗ್ತದೆ. ಕೃಷಿ ಬೆಳೆಯಲ್ಲಿ ರೈತ ಸಮೃದ್ಧನಾಗಲಿ, ನಮ್ಮ ನಾಡು ಸಮೃದ್ಧ ಆಗ್ಲಿ ಅಂತ ಈ ಮೂಲಕ ಹಾರೈಸ್ತಾ ನಾವು ಮಾಯಾವರೇ ಈಗ ಹೊತ್ತಾಯ್ತು. ನಾವು ಕಾರ್ಯಕ್ರಮ ಮುಗಿಸೋದು, ತಮ್ಮ ಕೊನೆಯ ಮಾತು ನಮ್ಮ ರೈತ ಬಾಂಧವರಿಗೆ.
1: ನಾವು ನಮ್ಮ ಶ್ರೋತೃ ಬಾಂಧವರಿಗೆ ಕೃಷಿ ಮೇಳ 2026 ಒಂದು ಚಿತ್ರಣವನ್ನ ಕೊಟ್ಟಿವಿ. ಬಹುಶಃ ತಮ್ಮ ಮನೆಯೊಳಗ ಕೂತು ಕೃಷಿ ಮೇಳ ಹೆಂಗ ನಡೆದದ ಅನ್ನೋದನ್ನ ಅವರು ವೀಕ್ಷಿಸಿದ್ರು, ಕೇಳಿದ್ರು ಅಂತ ಹೇಳ್ತೀವಿ.
4: ನಾಳೆನು ಕೂಡ ನಮ್ಮ ಕೃಷಿ ನೇರ ಪ್ರಸಾರ, ಇದು ಕೃಷಿ ಮೇಳದ ನೇರ ಪ್ರಸಾರ ಇರುತ್ತೆ. ಅದನ್ನ ತಾವು ಹೇಳಿ ನಮ್ಮ ರೈತ
1: ಶ್ರೋತೃ ಬಾಂಧವರು ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಕೃಷಿ ಮೇಳ 2020

ಕೇಳುಗರೆ, ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ತಾಂತ್ರಿಕ ನೆರವು ಎಂಕೆ ಬೈಜು, ಉಮೇಶ್ ತಲವಾಯಿ ಹಾಗೂ ನದೀಂ ಅಣ್ಣಿಗೇರಿ. ಸಹಕಾರ ರಾಕಿ ಹಾನ್ಗಲ್, ಸುಮಾ ಸುರೇಶ್, ಅನಂತ ಪಾಟೀಲ್, ತ್ರಿವೇಣಿ ಬಟಗೇರಿ, ಮಧುಕೇಶ್ ಖಾನಾಪುರ್, ಸತೀಶ್ ಬೂದಪ್ಪನವರ್ ಹಾಗೂ ಅಪೂರ್ವ ಕುಲಕರ್ಣಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 1:25. ಇಂದು ಮಧ್ಯಾಹ್ನ 1:30 ಪ್ರಚಲಿತ, 3 ಗಂಟೆಗೆ ರೂಪಕ ನಾನು ಸಿಂಧು ತಾಯಿ ಸಫ್ಕಾಲ್, ರಚನೆ ದೀಪ ಡಿಗೇಕರ್. 3:30ಕ್ಕೆ ನಾಟಕ ಹಳ್ಳಿಯಾದ ರೇಣು ಶಿವ, ರಚನೆ ಎಸ್ ಟಿ ಶಿವಮ ಶಂಕರ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್.
1: 6ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.

ಶ್ರೋತೃಗಳ ಗಮನಿಸಿ, ಇಂದು ಮಧ್ಯಾಹ್ನ 1:30 ಪ್ರಚಲಿತ, 3 ಗಂಟೆಗೆ ನಾಟಕ ನಾನು ಸಿಂಧು ತಾಯಿ ಸಫ್ಕಾಲ್ ರೂಪಕ ಕೇಳಲಿದ್ದೀರಿ. ಇದರ ರಚನೆ ದೀಪಾ ಡಿಗೇಕರ್. 3:30 ನಾಟಕ ಹಳ್ಳಿಯಾದ ರೇಣು ಶಿವ, ರಚನೆ ST ಶಿವಶಂಕರ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ನಮ್ಮ ನಿಲಯದಿಂದ. ಇಂದು 5 ಗಂಟೆಗೆ ನಮ್ಮ ನಿಲಯದಿಂದ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ನಡೆಸಿದ ಮಾತುಕತೆಯ ಮೊದಲ ಭಾಗ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ಸಂಖ್ಯೆ 2285558, ಎಸ್ಟಡಿ ಕೋಡ್ 08272. ಇಂದು 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬೂಟನ್ ಮತ್ತು ಮ್ಯಾಂಗೋಸ್

ಐಸ್ಕ್ರೀಂ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಂದು ಸಂಜೆ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಬೆಂಗಳೂರು ಕೇಂದ್ರದಿಂದ. ಸಿರಿಗಂಧ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ 8:00. 9:15 ಭಾವಗೀತೆಗಳು. 9:30 ಯುವವಾಣಿ. ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಮಾಯಾರಾಮನ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ಧಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್, ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಧ್ವನಿ ಮತ್ತು ಪ್ರಾತಿನಿಧ್ಯ ಖಚಿತಪಡಿಸಿಕೊಳ್ಳಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಯ ಅಗತ್ಯವಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದಲ್ಲಿ G77 ವಿದೇಶಾಂಗ ಸಚಿವರ 50ನೇ ವಾರ್ಷಿಕ ಸಭೆಯಲ್ಲಿ ಭಾರತದ ಹೇಳಿಕೆಯನ್ನು ಮಂಡಿಸಿದ ಅವರು, ಅಭಿವೃದ್ಧಿ ಕೇಂದ್ರಿತ ಬಹುಪಕ್ಷೀಯತೆಯನ್ನು ಮುನ್ನಡೆಸುವಲ್ಲಿ G77ನ ನಿರಂತರ ಪ್ರಸ್ತುತತೆಯನ್ನು ಒತ್ತಿ ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಪರಿಣಾಮಗಳು ಮತ್ತು ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಸಾಗರ ವಲಯ ಭದ್ರತೆಯ ಮಹತ್ವ ಕುರಿತು ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆ ಸಂಪನ್ಮೂಲಗಳು ಎಲ್ಲ ದೇಶಗಳಿಗೆ ಪ್ರಜಾಸತ್ತಾತ್ಮಕವಾಗಿ ದೊರೆಯಬೇಕು. ಸುರಕ್ಷತೆ, ನಂಬಿಕೆ, ಮಾನವನ ಸಾಮರ್ಥ್ಯ ಹಾಗೂ ಸಮಾಜಕ್ಕೆ ಒಳಿತಾಗುವ ಆರ್ಥಿಕ ಬೆಳವಣಿಗೆಗೆ ಕೃತಕ ಬುದ್ಧಿಮತ್ತೆ ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗಬೇಕು ಎಂದು ಹೇಳಿದರು. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಹಾಗೂ ಮೇಲ್ವಿಚಾರಣಾ ವ್ಯವಸ್ಥೆಯ 52ನೇ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು 2.42 ಲಕ್ಷಕ್ಕೂ ಅಧಿಕ ಕುಂದುಕೊರತೆಗಳನ್ನು ಪರಿಹರಿಸಿದ್ದು, ಇವುಗಳ ಇತ್ಯರ್ಥಕ್ಕೆ ಸರಾಸರಿ 13 ದಿನಗಳ ಸಮಯ ತೆಗೆದುಕೊಂಡಿವೆ. ಶ್ರೇಯಾಂಕ ಪಟ್ಟಿಯಲ್ಲಿ ಅಂಚೆ ಇಲಾಖೆ, ದೂರಸಂಪರ್ಕ ಇಲಾಖೆ ಹಾಗೂ ಹಣಕಾಸು ಸೇವೆಗಳ ಇಲಾಖೆ ವಿಮಾ ವಿಭಾಗ ಎ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿವೆ. ಅದೇ ರೀತಿ ಬಿ ಗುಂಪಿನ ವಿಭಾಗದಲ್ಲಿ ಉಕ್ಕು ಸಚಿವಾಲಯ, ಹಡಗು ಸಾರಿಗೆ

0: ಹಾಗೂ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯಗಳು ಮುಂಚೂಣಿಯಲ್ಲಿವೆ. ಕಳೆದ ತಿಂಗಳು 1.38 ಲಕ್ಷಕ್ಕೂ ಅಧಿಕ ಹೊಸ ಬಳಕೆದಾರರು ನೋಂದಾಯಿಸಿಕೊಂಡಿದ್ದು ಪಶ್ಚಿಮ ಬಂಗಾಳದಿಂದ ಗರಿಷ್ಠ ಸಂಖ್ಯೆಯ ನೋಂದಣಿಗಳು ನಡೆದಿವೆ. ಇಲಾಖೆಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯ 49ನೇ ವರದಿಯನ್ನು ಇದೇ ವೇಳೆ ಬಿಡುಗಡೆ ಮಾಡಿದ್ದು, ಕಳೆದ ತಿಂಗಳು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಂದ 98,000ಕ್ಕೂ ಅಧಿಕ ಪ್ರಕರಣಗಳನ್ನು ಸ್ವೀಕರಿಸಿ 79,000ಕ್ಕೂ ಹೆಚ್ಚು ಕುಂದುಕೊರತೆಗಳನ್ನು ಪರಿಹರಿಸಿವೆ ಎಂದು ವರದಿ ತಿಳಿಸಿದೆ. ಬೆಂಗಳೂರಿನಲ್ಲಿಂದು ಎನ್ಡಿಎ ಪ್ರಮುಖರ ಸಭೆ ಪ್ರಗತಿಯಲ್ಲಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದಾರೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19ರಷ್ಟಿದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಜನ್ಮದಿನ. ದೇಶದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದ ಹಾಗೂ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಡಾ ಮನಮೋಹನ್ ಸಿಂಗ್ ಅವರನ್ನು ದೇಶ ಇಂದು ಸ್ಮರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಗೆ ಜನ್ಮದಿನದಂದು ಗೌರವಪೂರ್ವಕ ನಮನಗಳು. ಅವರು ಸಾರ್ವಜನಿಕ ಜೀವನದಲ್ಲಿ ದೀರ್ಘಕಾಲ ಕಳೆದಿದ್ದು ದೇಶಕ್ಕೆ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೋಟಿವ್ ಟೆಕ್ನಾಲಜಿ ICAT ಭಾರತದಲ್ಲಿ ತನ್ನ ವಾಹನ ಉದ್ಯಮ ಆರಂಭಿಸಿ 20 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಹರಿಯಾಣದ ಮಾನೇಸರ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ, ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ ವರ್ಮ ಪಾಲ್ಗೊಂಡರು. ಇದೇ ವೇಳೆ ಸ್ವಚ್ಛ, ಸುಸ್ಥಿರ ಮತ್ತು ಸ್ವಾವಲಂಬಿ ಸಾರಿಗೆ ವ್ಯವಸ್ಥೆಯತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರೂಪಿಸಲಾದ ಪ್ರಮುಖ ಉಪಕ್ರಮ ಪಿಎಂ ಇ ಡ್ರೈವ್ ಯೋಜನೆಯ ಕುರಿತು ಉದ್ಯಮ ವಲಯದ ಸಂವಾದ ನಡೆಯಿತು. ಎಚ್ಡಿ ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಕೃಷಿ ಆಧುನೀಕರಣಕ್ಕಾಗಿ ವಿಶ್ವಾಸಾರ್ಹ ಮತ್ತು ಪ್ರಮಾಣೀಕೃತ ಉಪಕರಣಗಳನ್ನು ಒದಗಿಸುವ ಮೂಲಕ ರೈತರಿಗೆ ಬೆಂಬಲ ನೀಡುವ ಗುರಿ ಹೊಂದಿರುವ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೃಷಿ ಯಂತ್ರೋಪಕರಣಗಳ ಪರೀಕ್ಷಾ ಸೌಲಭ್ಯವನ್ನು ಉದ್ಘಾಟಿಸಿದರು.

ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಮಹಿಳಾ ಕಬ್ಬಡಿ ತಂಡ 2018ರ ಚಾಂಪಿಯನ್ ಇರಾನ್ ತಂಡವನ್ನು 37-34 ಅಂಕಗಳ ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿದೆ. ಬಳಿಕ ಮಾತನಾಡಿದ ಭಾರತ ಕಬಡ್ಡಿ ತಂಡದ ನಾಯಕಿ ಪುಷ್ಪಾ ರಾಣಾ, ಕಾಮನ್ವೆಲ್ತ್ ಮತ್ತು ಒಲಿಂಪಿಕ್ ಗೇಮ್ಸ್ಗಳಲ್ಲಿ ಕಬಡ್ಡಿ ತಂಡವನ್ನು ಸೇರಿಸುವಂತೆ ಕರೆ ನೀಡಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಮಹಿಳೆಯರ ಸಿಂಗಲ್ ಸ್ಕ್ವಾಷ್ ವಿಭಾಗದಲ್ಲಿ ಭಾರತದ ಅನಾ ಹತ್ಸಿಂಗ್ ಜಪಾನ್ನ ಆಟಗಾರ್ತಿ ಸತೋಮಿ ವಟಾನಬೆ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟರ್ಗಳು ಬೆಳ್ಳಿ ಪದಕ ಗಳಿಸಿದ್ದಾರೆ. ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ತಂಡ 1763 ಅಂಕಗಳನ್ನು ಗಳಿಸಿತು. ಚಿನ್ನದ ಪದಕ ಗೆದ್ದ ಚೀನಾ 1773 ಹಾಗೂ ಕಜಕಿಸ್ತಾನ 1754 ಅಂಕ ಗಳಿಸಿ ಕಂಚಿನ ಪದಕ ಗಳಿಸಿತು. ವೈಯಕ್ತಿಕ ವಿಭಾಗದಲ್ಲಿ ತಿಲೋತ್ತಮ್ ಸೇನ್ 337.3 ಅಂಕ ಗಳಿಸಿ ನಾಲ್ಕನೇ ಸ್ಥಾನ ಪಡೆದು ಕಂಚಿನ ಪದಕದಿಂದ ವಂಚಿತರಾದರು. ವಿದರ್ಶಾ ವಿನೋದ್ 5ನೇ ಸ್ಥಾನ ಪಡೆದರು.

ಸಿಂಗ್ ಜಪಾನ್ನ ಆಟಗಾರ್ತಿ ಸತೋಮಿ ವಟಾನಬೆ ವಿರುದ್ದ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟರ್ಗಳು ಬೆಳ್ಳಿ ಪದಕ ಗಳಿಸಿದ್ದಾರೆ. ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ತಂಡ 1763 ಅಂಕಗಳನ್ನು ಗಳಿಸಿತು. ಚಿನ್ನದ ಪದಕ ಗೆದ್ದ ಚೀನಾ 1773 ಹಾಗೂ ಕಜಕಿಸ್ತಾನ 1754 ಅಂಕ ಗಳಿಸಿ ಕಂಚಿನ ಪದಕ ಗಳಿಸಿತು. ವೈಯಕ್ತಿಕ ವಿಭಾಗದಲ್ಲಿ ತಿಲೋತ್ತಮ್ ಸೇನ್ 337.3 ಅಂಕ ಗಳಿಸಿ ನಾಲ್ಕನೇ ಸ್ಥಾನ ಪಡೆದು ಕಂಚಿನ ಪದಕದಿಂದ ವಂಚಿತರಾದರು. ವಿದರ್ಶಾ ವಿನೋದ್ 5ನೇ ಸ್ಥಾನ ಪಡೆದರು. ಏಷ್ಯನ್ ಗೇಮ್ಸ್ 2026 ಪುರುಷರ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸಾವನ್ ಬರ್ವಾಲ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕ್ರೀಡಾಪಟುವಿನ ಅಸಾಧಾರಣ ಸಾಧನೆ, 4 ದಶಕಗಳ ನಂತರ ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನ ಪದಕ ವೇದಿಕೆಗೆ ಭಾರತದ ಮರಳುವಿಕೆಯನ್ನು ಸೂಚಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ಅವರನ್ನು ರಾಷ್ಟಪತಿಯವರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ದಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಆಕಾಶವಾಣಿ ಸಮಯ ಸರಿಯಾಗಿ 1:20:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಮಾತನಾಡುವವರು ಡಾ ಕೆ ಮಾಲತಿ.
2: ಹಬ್ಬಗಳ ಸಾಲು ಸಾಲು ಎಂದು ಗೃಹಿಣಿ ಕೈಚೀಲ ಹಿಡಿದು ಹೊರಟರೆ ಹಣ್ಣು ತರಕಾರಿಗಳ ಬೆಲೆ ದುಬಾರಿ. ಈರುಳ್ಳಿಯಂತೂ ಮನೆಯೊಳಗೆ ಮಾತ್ರವಲ್ಲ ಮನೆಯಾಚೆಗೂ ಕಣ್ಣೀರು ತರಿಸುತ್ತದೆ ಎಂದು ಮಧ್ಯಮ ವರ್ಗದ ಜನ ಗೊಣಗುಟ್ಟುತ್ತಾರೆ. ಇನ್ನೊಂದೆಡೆ ಹಣ್ಣು ತರಕಾರಿ ಬೆಳೆದ ರೈತನ ಸಂಕಷ್ಟ ಇನ್ನೊಂದು ರೀತಿ. ಕಳೆದ 20 ದಿನಗಳಲ್ಲಿ ಕಟಾವು ಮಾಡಿ ಮಾರಾಟ ಮಾಡಿದ ಹಣ್ಣು ತರಕಾರಿಗಳು ನನಗೆ ಬೊಗಸೆ ತುಂಬಾ ಹಣ ತರಲಿಲ್ಲ, ಈಗ ಎಷ್ಟೊಂದು ಬೆಲೆಯಾಗಿದೆ ಎಂದು ನಿಟ್ಟುಸಿರು ಬಿಡುತ್ತಾನೆ. ಈ ಇಬ್ಬರಿಗೂ ಸಮನ್ವಯ ತರುವುದು ಹೇಗೆ ಎಂಬ ಪ್ರಶ್ನೆಗೆ ಪರಿಹಾರ ಇಲ್ಲಿದೆ. ಇಬ್ಬರ ಬದುಕು ಹಸಿರಾಗಿರುವಂತೆ ಯೋಜಿಸಿರುವ ಕ್ರಮವೇ ಆಪರೇಷನ್ ಗ್ರೀನ್ ಯೋಜನೆ. 2018-19 ಸಾಲಿನಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದಿಂದ ಇದನ್ನು ಆರಂಭಿಸಲಾಗಿದೆ. ರೈತರಿಗೆ ಲಾಭ ಹೆಚ್ಚಿಸುವುದು ಮತ್ತು ಕೃಷಿ ಮಾರುಕಟ್ಟೆ ವಲಯವನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕೊರೋನಾ ಅವಧಿಯಲ್ಲಿ ರೈತರಿಗೆ ಗರಿಷ್ಠ ಪರಿಹಾರವನ್ನು ಒದಗಿಸಲು ಇದನ್ನು ಪ್ರಾರಂಭಿಸಲಾಯಿತು. ಶೀಘ್ರವಾಗಿ ನಾಶವಾಗುವ ಬೆಳೆಗಳ ಇಳುವರಿಯಲ್ಲಿ ರೈತರಿಗೆ ಲಾಭವನ್ನು ಒದಗಿಸುವುದು ಪ್ರಮುಖ ಧ್ಯೇಯವಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಟಿಒಪಿ ಬೆಳೆಗಳು ಅಂದರೆ ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆಗೆ ಮಾತ್ರ ಇದು ಅನ್ವಯವಾಗಿತ್ತು. ನಂತರ ಇದನ್ನು ಹಣ್ಣು ತರಕಾರಿಗಳವರೆಗೂ ವಿಸ್ತರಿಸಲಾಯಿತು. ಟಾಪ್ ಟು ಟೋಟಲ್ ಕಾರ್ಯಕ್ರಮ ರೈತರಿಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡುವುದು ಮತ್ತು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ತರಕಾರಿ ಸಿಗುವಂತೆ ವ್ಯವಸ್ಥೆಗೊಳಿಸುವುದು ಅಂದರೆ ಬೆಲೆಯಲ್ಲಿ ಸ್ಥಿರತೆ ಸಾಧಿಸುವುದು, ಕೊಯ್ಲು ನಂತರದ ನಷ್ಟವನ್ನು ಕಡಿಮೆ ಮಾಡುವುದು, ರೈತರನ್ನು ನೇರವಾಗಿ ಮಾರುಕಟ್ಟೆ ಮತ್ತು ಸಂಸ್ಕರಣಾ ಘಟಕಗಳಿಗೆ ಜೋಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ವಾಸ್ತವ ಬೇಡಿಕೆ ಮತ್ತು ಪೂರೈಕೆಯ ಅಂಕಿಅಂಶಗಳನ್ನು ಗಮನಿಸಿ ರೈತನು ಸೂಕ್ತ ನಿರ್ಧಾರ ಕೈಗೊಳ್ಳುವ ಮಾರುಕಟ್ಟೆಯ ಕೌಶಲ್ಯವನ್ನು ವೃದ್ಧಿಗೊಳಿಸಿಕೊಳ್ಳಲಾಗುವುದು. ರೈತರೊಂದಿಗೆ ರೈತ

ಉತ್ಪಾದಕ ಸಂಸ್ಥೆಗಳಿಗೆ ಕೃಷಿ ಲಾಜಿಸ್ಟಿಕ್ಸ್ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲು ಸಹಾಯಧನ ನೀಡಲಾಗುತ್ತದೆ. ಟಾಪ್ ಕ್ಲಸ್ಟರ್ಸ್ಗಳಲ್ಲಿ ಸರಿಯಾದ ಉತ್ಪಾದನಾ ಯೋಜನೆ ಮತ್ತು ಎರಡು ಬಳಕೆಯ ಪ್ರಭೇದಗಳನ್ನು ಪರಿಚಯಿಸುವ ಮೂಲಕ ಉತ್ಪಾದಕರು ಮತ್ತು ಗ್ರಾಹಕರಿಗೆ ಬೆಲೆ ಸ್ಥಿರೀಕರಣಗೊಳಿಸುವುದು, ಆಹಾರ ಸಂಸ್ಕರಣಾ ಸಾಮರ್ಥ್ಯಗಳಲ್ಲಿ ಹೆಚ್ಚಳ ಮತ್ತು ಉತ್ಪಾದನಾ ಸಮೂಹಗಳೊಂದಿಗೆ ದೃಢವಾದ ಸಂಪರ್ಕದೊಂದಿಗೆ ಉನ್ನತ ಮೌಲ್ಯ ಸರಪಣಿಯಲ್ಲಿ ಮೌಲ್ಯವರ್ಧನೆಗೊಳಿಸುವುದು, ಅಗ್ರ ಬೆಳೆಗಳ ಬೇಡಿಕೆ ಮತ್ತು ಪೂರೈಕೆ ಮತ್ತು ಬೆಲೆಯ ಕುರಿತು ನೈಜ ಸಮಯದ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಒಟ್ಟುಗೂಡಿಸಲು ಮಾರುಕಟ್ಟೆ ಗುಪ್ತಚರ ಜಾಲವನ್ನು ಸ್ಥಾಪಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಬೆಲೆ ಸ್ಥಿರೀಕರಣ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ನಾಫೆಡ್ ಅಂದರೆ ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತದೆ. ಸಚಿವಾಲಯವು ನಿರ್ಧರಿಸಿದ ಕ್ರಮಗಳ ಸರಣಿಯಲ್ಲಿ ಅಲ್ಪಾವಧಿ ಬೆಲೆ ಸ್ಥಿರೀಕರಣ ಕ್ರಮ ಮತ್ತು ದೀರ್ಘಾವಧಿಯ ಸಮಗ್ರ ಮೌಲ್ಯ ಸರಪಳಿ ಅಭಿವೃದ್ಧಿ ಯೋಜನೆಗಳು ಪ್ರಾಮುಖ್ಯತೆ ಪಡೆದು ಚಾಲನೆಗೊಳ್ಳುತ್ತವೆ. ಬಾಳೆಹಣ್ಣು, ಮಾವು, ಪೇರಳೆ, ಕಿವಿ, ಲಿಚಿ, ಮೋಸಂಬಿ, ಕಿತ್ತಳೆ, ನಿಂಬೆ, ಪಪ್ಪಾಯಿ, ಅನಾನಸ್, ದಾಳಿಂಬೆ, ಹಲಸು, ಸೇಬು, ಬಾದಾಮಿ, ಸಿಹಿ ಆಲೂಗೆಡ್ಡೆ, ಸಪೋಟ, ಪ್ಯಾಷನ್ ಹಣ್ಣು ಇತ್ಯಾದಿಗಳು. ತರಕಾರಿಗಳಲ್ಲಿ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆಗಳೊಂದಿಗೆ ಫ್ರೆಂಚ್ ಬೀನ್ಸ್, ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಸೌತೆಕಾಯಿ, ಬಟಾಣಿ, ದೊಡ್ಡ ಏಲಕ್ಕಿ, ಕುಂಬಳಕಾಯಿ, ಶುಂಠಿ, ಅರಿಶಿನ, ಎಲೆಕೋಸು ಮುಂತಾದವು. ಕೃಷಿ ಸಚಿವಾಲಯ ಅಥವಾ ರಾಜ್ಯ ಸರ್ಕಾರದ ಶಿಫಾರಸಿನ ಆಧಾರದ ಮೇಲೆ ಭವಿಷ್ಯದಲ್ಲಿ ಯಾವುದೇ ಇತರ ಹಣ್ಣು ತರಕಾರಿಗಳನ್ನು ಇಲ್ಲಿ ಸೇರಿಸಬಹುದಾಗಿದೆ. ಬೇಗನೆ ಹಾಳಾಗಬಹುದಾದ ಈ ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹಿಸಿಡಲು ಮತ್ತು ಸೂಕ್ತ ಮಾರಾಟಕ್ಕಾಗಿ ಸಾಗಾಣಿಕೆ ವೆಚ್ಚ ಮತ್ತು ಉತ್ಪಾದನಾ ವೆಚ್ಚದ ಭಾರವನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರವು 500 ಕೋಟಿ ರೂಗಳನ್ನು ಮೀಸಲಿಟ್ಟಿದೆ. ಒಟ್ಟು ವೆಚ್ಚದ ಶೇಕಡ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಮಾರ್ಕೆಟಿಂಗ್ ಫೆಡರೇಷನ್, ಸ್ವಸಹಾಯ ಸಂಘ ಮತ್ತು ಆಹಾರ ಸಂಸ್ಕರಣಾ ಕಂಪನಿಗಳು ಅನುದಾನ ಪಡೆಯುತ್ತವೆ. ಈ ಯೋಜನೆಯು ರೈತರಿಗೆ ಮಾತ್ರವಲ್ಲದೆ ಗ್ರಾಹಕರಿಗೂ ಪ್ರಯೋಜನ ನೀಡುತ್ತದೆ. ರೈತರು ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಇದರಿಂದ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿಗಳು ಗ್ರಾಹಕರಿಗೆ ಲಭ್ಯವಾಗುತ್ತದೆ. ಜೊತೆಗೆ ಅನಾವಶ್ಯಕ ಮಧ್ಯವರ್ತಿಗಳ ವೆಚ್ಚದ ಭಾರವೂ ಇಲ್ಲವಾಗುತ್ತದೆ. ಈ ಯೋಜನೆಯಿಂದ ರೈತರಿಗೆ ಲಭ್ಯವಾಗುವ ಪ್ರಮುಖ ಉಪಯೋಗಗಳನ್ನು ಹೀಗೆ ಕ್ರೋಢೀಕರಿಸಬಹುದು. ಆಪರೇಷನ್ ಗ್ರೀನ್ ಮೂಲಕ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು. ಅನಿವಾರ್ಯವಾಗಿ ಕಡಿಮೆ ಬೆಲೆಗೆ ಮಾರಿ ನಷ್ಟಕ್ಕೆ ಸಿಲುಕಬಾರದು. ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು, ರೈತರ ಆದಾಯ ಹೆಚ್ಚಿಸಲು ಮತ್ತು ಗರಿಷ್ಠ ಪ್ರಯೋಜನ ನೀಡುವ ಉದ್ದೇಶದಿಂದ ಇದನ್ನು ಆರಂಭಿಸಲಾಗಿದೆ. ಒಟ್ಟು ವೆಚ್ಚದ ಶೇಕಡ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ ಅಥವಾ ಗೋದಾಮುಗಳಲ್ಲಿ ಸಂಗ್ರಹಿಸಿಡುವ ಸೌಲಭ್ಯವಿದೆ. ಇಂತಹ ಮಳಿಗೆಗೆ ಶೇಕಡ 50%ರಷ್ಟು ಸಹಾಯಧನದ ವ್ಯವಸ್ಥೆ ಮಾಡಲಾಗಿದೆ. ನ್ಯಾಯಯುತ ಬೆಲೆ ಒದಗಿಸಲು 500 ಕೋಟಿ ರು ಮೀಸಲಾಗಿ ಇಡಲಾಗಿದೆ. ಮುಖ್ಯವಾಗಿ ಇದರ ಪ್ರಯೋಜನ ಪಡೆಯುವ ಸಂಸ್ಥೆಗಳೆಂದರೆ ಆಹಾರ ಸಂಸ್ಕರಣಾ ಘಟಕ, ರೈತ ಉತ್ಪಾದಕ ಸಂಸ್ಥೆ, ಸಹಕಾರ ಸಂಘಗಳು, ರೈತರು, ಬೆಳೆಗಳ ರಫ್ತುದಾರರು, ಪರವಾನಗಿ ಪಡೆದ ಕಮಿಷನ್ ಏಜೆಂಟ್, ರಾಜ್ಯ ಮಾರ್ಕೆಟಿಂಗ್ ಅಸೋಸಿಯೇಷನ್, ಸಂಸ್ಕರಣೆ ಮತ್ತು ಮಾರುಕಟ್ಟೆಯ ಚಿಲ್ಲರೆ ವ್ಯಾಪಾರಿಗಳು ಇಲ್ಲಿ ಸೇರುತ್ತಾರೆ. ಉತ್ಪಾದನಾ ಅಂಕಿಅಂಶಗಳ ಪ್ರಕಾರ ದೇಶದ ಜಿಲ್ಲೆಗಳಲ್ಲಿ ಸರಾಸರಿ 6,000 ಹೆಕ್ಟೇರ್ ಭೂಮಿಯಲ್ಲಿ 1.20 ಲಕ್ಷ ಟನ್ ತರಕಾರಿಗಳನ್ನು ಉತ್ಪಾದಿಸಲಾಗುವುದರಿಂದ ಈ ಸವಲತ್ತು ಅವಶ್ಯಕವೂ ನ್ಯಾಯಯುತವೂ ಆಗಿದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯ. ವಾಸಸ್ಥಳದ ಪುರಾವೆ ನೀಡಲು ವಿದ್ಯುತ್ ಬಿಲ್, ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಸಲ್ಲಿಸಬಹುದು. ಪ್ಯಾನ್ ಕಾರ್ಡ್ ಹೊಂದಿರಬೇಕು. ಮೊಬೈಲ್ ಸಂಖ್ಯೆ ಹೊಂದಿರಬೇಕು, ಏಕೆಂದರೆ ಎಲ್ಲಾ ಮಾಹಿತಿಯು ಸಂದೇಶದ ಮೂಲಕ ಬರುತ್ತದೆ. ಯಾವುದೇ ರೈತರು ಈ ಯೋಜನೆಯ ಲಾಭ ಪಡೆಯಲು ಅರ್ಜಿ ಸಲ್ಲಿಸಬಯಸಿದರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನಂತರ ಅಲ್ಲಿ ಆಪರೇಷನ್ ಗ್ರೀನ್ ಯೋಜನೆಯ ಸಬ್ಸಿಡಿ ಅರ್ಜಿ ಫಾರಂ ತೆರೆಯಬೇಕು. ಈ ಫಾರಂನಲ್ಲಿ ಅರ್ಜಿದಾರರಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಯನ್ನು ಕೇಳಲಾಗುತ್ತದೆ. ಅದನ್ನು ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟನ್ ಬಟನ್ ಒತ್ತಬೇಕು. ಅರ್ಜಿ ಸ್ವೀಕರಿಸಿದ ನಂತರ

0: ರೈತರ ಸಬ್ಸಿಡಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು.
1: ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾಕ್ಟರ್ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
3: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
2: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 1:30:27.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
2: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲು, ಈ ಭೂಮಿ ನಮ್ಮದು ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗಳಿಗೂ ಸೇರಿದ್ದು ಅಂತ ಕೇಳಿದ್ರಿ ಅಲ್ವಾ? ಯಾಕೆ ಅದಾಗಿರ್ಬೋದು? ಇಂದು ನಾವು ವಿಶ್ವ ಪರಿಸರ ಆರೋಗ್ಯ ದಿನ ಅಂದರೆ ವರ್ಲ್ಡ್ ಎನ್ವೈರನ್ಮೆಂಟಲ್ ಹೆಲ್ತ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಜೊತೆಗೆ ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಸಂಪೂರ್ಣ ನಿರ್ಮೂಲನಾ ದಿನ, ಶಾಂತಿ ಮತ್ತು ಅಸ್ತಿತ್ವದ ತುರ್ತು ಕರೆ, ಎರಡು ದಿನಗಳನ್ನು ಆಚರಿಸ್ತಾ ಇದ್ದೀವಿ. ಮೊದಲಿಗೆ ನಾವು ವಿಶ್ವ ಪರಿಸರ ಆರೋಗ್ಯ ದಿನದ ಬಗ್ಗೆ ಮಾತಾಡೋಣ. ಪರಿಸರ ಮತ್ತು ನಮ್ಮ ಮಾನವನ ಆರೋಗ್ಯದ ನಡುವೆ ಇರುವಂತಹ ನಿಕಟ ಸಂಬಂಧದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಇದು ಹೇಗೆ ಪ್ರಾರಂಭ ಆಯಿತು? ಆ ಕುತೂಹಲ ಎಲ್ಲರಿಗೂ ಇದೆ ಅಲ್ವಾ? ಅದನ್ನು ತಿಳ್ಕೊಳ್ಳೋ ಮೊದಲು ಒಂದು ಸುಂದರವಾದ ಗೀತೆಯನ್ನು ಕೇಳೋಣ. SNSL ಭಟ್ ಅವರ ರಚನೆಯ ಒಂದು ಗೀತೆ ಇದು. ಸಂಗೀತ ಅಳವಡಿಸಿದ್ದಾರೆ L ವೈದ್ಯನಾಥನ್. ಸುಮಧುರವಾಗಿ ಹಾಡಿದ್ದಾರೆ ವಾಣಿ ಜೈರಾಮ್.

ನಾವು ಮಾತಾಡ್ತಾ ಇದ್ವಿ ವಿಶ್ವ ಪರಿಸರ ಆರೋಗ್ಯದ ಬಗ್ಗೆ ಅಲ್ವಾ. ಇದನ್ನು ಹೇಗೆ ಪ್ರಾರಂಭ ಮಾಡಿದರು, ಯಾವಾಗ ಪ್ರಾರಂಭ ಮಾಡಿದರು? 2011 IFEH ಅನ್ನೋ ಇದರ ಮೂಲಕ ಈ ದಿನಾಚರಣೆನ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಏನಿದು IFEH? ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಎನ್ವಿರಾನ್ಮೆಂಟಲ್ ಹೆಲ್ತ್. ಯಾಕೆ ಇದನ್ನು ಪ್ರಾರಂಭವನ್ನು ಮಾಡಿದರು ಅಂತ ಹೇಳಿದ್ರೆ, ಉದ್ದೇಶ ಏನು? ಸಾರ್ವಜನಿಕರ ಆರೋಗ್ಯ ರಕ್ಷಣೆ, ಹವಾಮಾನ ವೈಪರೀತ್ಯದ ತಡೆ, ಹಾಗೆ ಮುಂದಿನ ಪೀಳಿಗೆಗಾಗಿ ಜಾಗೃತಿ ಮೂಡಿಸೋದು. ಅಂದರೆ ಇರೋದನ್ನು ನಾವು ಈಗಲೇ ಖಾಲಿ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ಏನನ್ನು ನಾವು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಸಹ ಮೂಡಿಸೋಕ್ಕೋಸ್ಕರ. ಈಗ ಒಂದು

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿರುವಂಥ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಎಂ ಎನ್ ವ್ಯಾಸರಾವ್, ಸಂಗೀತ ರಾಜ್ಕೋಟಿ.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ಈಗ ಸಮಯ 1:44 ಕಾರ್ಯಕ್ರಮನ ಮುಂದುವರಿಸೋಣ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಜಗತ್ತಿನ ಕಾಲು ಭಾಗದಷ್ಟು ಕಾಯಿಲೆಗಳಿಗೆ ಹದೆಗೊಡುತ್ತಿರುವಂಥ ಈ ನಮ್ಮ ಪರಿಸರವೇ ಕಾರಣ ಆಗಿದೆ. ಅದರಿಂದ ನಾವು ಕೆಲವು ಅಂಶಗಳ ಕಡೆಗೆ ಗಮನವನ್ನು ಹರಿಸಿದರೆ ಈ ಪರಿಸರ ಮಾಲಿನ್ಯವನ್ನು, ಈ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಅವು ಯಾವ್ಯಾವು? ಮೊದಲನಾಗಿ ಶುದ್ಧ ಗಾಳಿ ಮತ್ತು ನೀರಿನ ಲಭ್ಯತೆ, ಸಮರ್ಪಕ ಒಳಚರಂಡಿ ಮತ್ತು ನೈರ್ಮಲ್ಯ ವ್ಯವಸ್ಥೆ, ರಾಸಾಯನಿಕ ಹಾಗೂ ವಿಷಕಾರಿ ತ್ಯಾಜ್ಯಗಳ ನಿರ್ವಹಣೆ, ಸುರಕ್ಷಿತ ಮತ್ತು ಆರೋಗ್ಯದ ಬಗ್ಗೆ. ಇದನ್ನು ಸವಿಸ್ತಾರವಾಗಿ ಹೇಳ್ತಾ ಹೋದರೆ ಸಮಯದ ಅಭಾವ ಇರೋದರಿಂದ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಈ 4 ಮುಖ್ಯ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ನಾವು ಹದಗೆಡುತ್ತಿರುವಂಥ ಈ ಪರಿಸರವನ್ನು ನಮ್ಮ ಕೈಲಾದ ಮಟ್ಟಿಗೆ ತಡೆಯಲು ಸಹಾಯ ಮಾಡ್ಬೋದು. ಈಗ ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಸಂಗೀತ ಅಳವಡಿಸಿರುವ H2O ಚಿತ್ರದ ಗೀತೆಯನ್ನು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳೋಣ.

ಸುಂದರವಾದ ಗೀತೆಯನ್ನೇನು ಕೇಳಿದ್ರಿ. ಹಾಗಾದರೆ ಈ ವರ್ಷದ ಘೋಷವಾಕ್ಯ ಏನಿರ್ಬೋದು ಅಂತ ಹೇಳಿದ್ರೆ, ಪರಿಸರ ಆರೋಗ್ಯ ಸಮುದಾಯಗಳನ್ನು ರಕ್ಷಿಸಲು ವಿಜ್ಞಾನದೊಂದಿಗೆ ನಿಲ್ಲುವುದು. ಇದು ನಿಜವಾಗಿಯೂ ಅತ್ಯಂತ ಪ್ರಸ್ತುತವಾಗಿದೆ. ಯಾಕೆ ಅಂತ ಹೇಳಿದ್ರೆ, ವಾಯುಮಾಲಿನ್ಯ, ಹವಾಮಾನ ಬದಲಾವಣೆ, ರಾಸಾಯನಿಕ ತ್ಯಾಜ್ಯಗಳಂತ ಇಂಥ ಸಂಕೀರ್ಣ ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ಸರ್ಕಾರ ಕೆಲವು ರಾಜಕೀಯ ನಿರ್ಧಾರಗಳನ್ನು ಕೈಗೊಳ್ಳದೆ ಈ ವೈಜ್ಞಾನಿಕ ಪುರಾವೆಗಳು ಅಂದರೆ ಸೈಂಟಿಫಿಕ್ ಎವಿಡೆನ್ಸ್ ಈ ಮೂಲಕ ಕಠಿಣ ನಿಯಮಗಳನ್ನು ರೂಪಿಸಬೇಕು ಅನ್ನೋದು ಇದರ ಉದ್ದೇಶ. ಈಗ ಎಲ್ಲ ಕಡೆ ಒನ್ ಹೆಲ್ತ್ ಅಭಿಯಾನಕ್ಕೆ ಹೆಚ್ಚು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಏನದು ಒನ್ ಹೆಲ್ತ್ ಅಂದರೆ, ಮನುಷ್ಯರು, ಪ್ರಾಣಿಗಳು ಮತ್ತು ಪ್ರಕೃತಿ, ಈ ಮೂರು ಜನರ ಆರೋಗ್ಯವು ಒಂದಕ್ಕೊಂದು ಬೆಸ್ಕೊಂಡಿದೆ. ಕಾಡು ನಾಶವಾದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹೊಸ ಹೊಸ ವೈರಸ್ ಕಾಯಿಲೆಗಳು ಬರುತ್ತೆ. ಉದಾಹರಣೆಗೆ ಕೊರೋನಾ, ಮಂಕಿ ಫ್ಲಾಕ್ ಈ ಥರದ್ದು. ಅದೇ ಪ್ರಕೃತಿ ಆರೋಗ್ಯವಾಗಿದ್ದರೆ ಮಾತ್ರ ಮನುಷ್ಯ ಮತ್ತು ಪ್ರಾಣಿಗೆ ಬದುಕಕ್ಕೆ ಸಾಧ್ಯ. ಹಾಗಾದ್ರೆ ನಾವು ವೈಯಕ್ತಿಕವಾಗಿ ಏನು ಮಾಡಬಹುದು? ಸಂಕ್ಷಿಪ್ತವಾಗಿ ಹೇಳ್ತೀನಿ. ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸ್ಬೋದು, ತ್ಯಾಜ್ಯ ವಿಂಗಡೆಯನ್ನು ಸರಿಯಾಗಿ ಮಾಡುವಂಥದ್ದು, ನೀರಿನ ಮಿತ ಬಳಕೆ, ಹೀಗೆ ಇತ್ಯಾದಿಗಳನ್ನು ಮಾಡೋದರ ಮೂಲಕ ನಾವು ನಮ್ಮ ಪರಿಸರ ಆರೋಗ್ಯವನ್ನು ಕಾಪಾಡ್ಬೋದು ಅಂತ ಹೇಳ್ತಾ ಈಗ ದೇವರಾಜ್ ಅವರ ಸಾಹಿತ್ಯಕ್ಕೆ

ಈ ಮೊದಲು ನಾವು ಹೇಳಿದ್ವಿ, ಇಂದು ವಿಶ್ವ ಪರಿಸರ ಆರೋಗ್ಯ ದಿನ ಹಾಗೂ ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಸಂಪೂರ್ಣ ನಿರ್ಮೂಲನೆ ದಿನ, ಶಾಂತಿ ಮತ್ತು ಅಸ್ತಿತ್ವದ ತುರ್ತು ಕರೆ ಅಂತ. ಈಗ ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಸಂಪೂರ್ಣ ನಿರ್ಮೂಲನಾ ದಿನ ಮತ್ತು ಶಾಂತಿ ಮತ್ತು ಅಸ್ತಿತ್ವದ ತುರ್ತು ಕರೆ ಬಗ್ಗೆ ಮಾತಾಡೋಣ ಸಂಕ್ಷಿಪ್ತವಾಗಿ. ಯಾಕೆ ನಾವು ಈ ವಿಷಯದ ಬಗ್ಗೆ ಗಮನ ಕೊಡಬೇಕು ಅಂದರೆ, ಇದು ನಮಗೆ ಸವಾಲುಗಳನ್ನು ಎದುರಿಸೋಕ್ಕೆ ಶಕ್ತಿಯನ್ನು ಕೊಡುವಂಥದ್ದಲ್ಲ, ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಯಾಕೆ ನಾವು ಇದರ ಬಗ್ಗೆ ಗಮನವನ್ನು ಕೊಡಬೇಕು, ನಮ್ಮ ಉದ್ದೇಶ ಏನು? ಶಾಂತಿ ಮತ್ತು ಭದ್ರತೆ ಕಾಪಾಡಬೇಕು, ಅಸಮಾನತೆ ನಿವಾರಣೆ, ಹವಾಮಾನ ಬದಲಾವಣೆ ಮತ್ತು ಎಐ ಪರಿಣಾಮಗಳನ್ನು ಎದುರಿಸೋದು ನಮ್ಮ ಮುಂದಿರುವಂತಹ ಬಹುದೊಡ್ಡ ಸವಾಲುಗಳು. ಇವು ಒಂದಕ್ಕೊಂದು ಬೆಸೆದುಕೊಂಡಿದೆ. ಯುದ್ಧದ ಅಸಮಾನತೆಯನ್ನು ಹೊಂದುತ್ತೆ, ಇದು ಹೆಚ್ಚಿಸುತ್ತಾ ಹೋಗುತ್ತೆ, ಅಭಿವೃದ್ಧಿಯನ್ನು ನಾಶ ಮಾಡುತ್ತೆ, ಹಸಿವನ್ನು

ತೀವ್ರಗೊಳಿಸುತ್ತೆ. ಏಯೇ ಈ ಎಲ್ಲ ಸವಾಲುಗಳನ್ನು ಬಗೆಹರಿಸಬಹುದು ಅಥವಾ ಇನ್ನಷ್ಟು ತೀವ್ರಗೊಳಿಸ್ಬೋದು. ಹಾಗಾದರೆ ನಾವೇನು ಮಾಡಬೇಕು? ಶಾಂತಿಯುತವಾಗಿ ನಮ್ಮಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಮಾಲಿನ್ಯ ಮಾಡಿದವರೇ ದಂಡ ತೆರಬೇಕು ಅನ್ನುವಂಥ ಕಾನೂನನ್ನು ತಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇದರ ಬಗ್ಗೆ ಹೇಳ್ತಾ ಹೋದರೆ ಸಮಯ ಸಾಕಾಗೋದಿಲ್ಲ, ಆದರೆ ಸಮಯ ಮುಗಿತಾ ಬಂದಿರೋದ್ರಿಂದ ಕಾರ್ಯಕ್ರಮನ ಮುಗಿಸ್ಲೇಬೇಕು. ಹಾಗಾಗಿ ನಾವು ಶಾಂತಿಯುತವಾಗಿ ನಾವು ಇರೋಣ, ಶಾಂತಿಯನ್ನು ಕಾಪಾಡೋಣ ಅಂತ ಹೇಳ್ತಾ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ವಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನಲ್ಲಿಂದು ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿ ಮಾಡಿ ಹಾಲಿನ ದರ ಏರಿಕೆ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಿನ್ನೆ ನಡೆದ ಹಾಲು ಒಕ್ಕೂಟಗಳ ಸಭೆಯಲ್ಲಿ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಲಾಗಿತ್ತು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್, ಕೋಲಾರ ಹಾಲು ಒಕ್ಕೂಟದ ಕೆವೈ ನಂಜೇಗೌಡ ಸೇರಿದಂತೆ ಎಲ್ಲಾ ಒಕ್ಕೂಟದ ಅಧ್ಯಕ್ಷರು ಹಾಗೂ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಸ್ಟಿ ಸುರೇಶ್, ಆಡಳಿತಾಧಿಕಾರಿ ಎಂವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರು ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಯೋಗದ ಸ್ವಾಯತ್ತತೆ ರಕ್ಷಿಸಲು ಮುಖ್ಯ ಚುನಾವಣಾ ಆಯುಕ್ತರನ್ನು ವಜಾಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು. ಚುನಾವಣಾ ಆಯೋಗ ಸಂವಿಧಾನಕ್ಕೆ ನಿಷ್ಠವಾಗಿರಬೇಕೇ ಹೊರತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರಬಾರದು ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸರ್ಕಾರದ ನಿಯಮಗಳಿಂದ ಗ್ರಾಮೀಣ ಮಹಿಳೆಯರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ. ಕೂಡಲೇ ಗೃಹಲಕ್ಷ್ಮಿ ಯೋಜನೆಗಿರುವ ಜಟಿಲ ನಿಯಮಗಳನ್ನು ಕೈಬಿಟ್ಟು ವಿಳಂಬ ನೀತಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಅರ್ಹ ಗೃಹಲಕ್ಷ್ಮಿಗೆ ಬಾಕಿ ಇರುವ ಸಂಪೂರ್ಣ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಳಗಾವಿಯಲ್ಲಿಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಜ್ಞಾನ ಸಂಗಮ ಆವರಣದಲ್ಲಿ 26ನೇ ಘಟಿಕೋತ್ಸವ ಹಾಗೂ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಸಬಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಲಾಯಿತು. ಚಾಮರಾಜನಗರ ತಾಲೂಕು ಬಡಗಲಪುರದಲ್ಲಿ ರೈತ ಬಸವಣ್ಣ ಎಂಬುವರ ಮೇಲೆ ದಾಳಿ ಮಾಡಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ

0: ಸೆರೆ ಹಿಡಿದಿದೆ. ಚಾಮರಾಜನಗರ ತಾಲೂಕು ತಾವರೆಕಟ್ಟೆ ಮೋಳೆ ಗ್ರಾಮದ ಮರಗದ ಕೆರೆ ಬಳಿ ಸಾಕಾನೆಗಳಾದ ಕಂಜನ್ ಮತ್ತು ಈಶ್ವರ್ ಸಹಾಯದಿಂದ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ವ್ಯಾಘ್ರವು ಗಂಡಾಗಿದ್ದು 6-7 ವರ್ಷದ್ದು ಎಂದು ಅಂದಾಜಿಸಲಾಗಿದೆ. 2 ದ್ರೋಣ್, ಶ್ವಾನದಳ ಮತ್ತು ಹುಲಿ ಜಾಡು ಪತ್ತೆ ಹಚ್ಚುವ ನುರಿತ ಗಿರಿಜನರು ಸೇರಿದಂತೆ 65ಕ್ಕೂ ಅಧಿಕ ಮಂದಿ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಹುಲಿಯನ್ನು ರವಾನಿಸಲಾಗಿದೆ ಎಂದು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಿಎಸ್ ಶ್ರೀಪತಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀರಿನ ಸಂಗ್ರಹ 4 TMCಯಷ್ಟು ಕಡಿಮೆ ಇದೆ. ನವೆಂಬರ್ ಬಳಿಕ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಹುದೆಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನವೆಂಬರ್ ನಂತರ ನೀರಿನ ಲಭ್ಯತೆ ಕಡಿಮೆಯಾಗಲಿದ್ದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಕುಡಿಯುವ ನೀರಿನ ಬೇಡಿಕೆ ತೀವ್ರಗೊಳ್ಳಲಿದೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಕಾಲುವೆಗೆ ನೀರು ಹರಿಸಲು ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮುಂದಿನ ವರ್ಷ July 15ರವರೆಗಿನ ನೀರಿನ ಅವಶ್ಯಕತೆಯ ಸಂಪೂರ್ಣ ನೀಲನಕ್ಷೆಯನ್ನು ಸಿದ್ದಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಸ್ತುತ ನಾಟಿ ಮಾಡಿರುವ ಮೊದಲ ಬೆಳೆಗೆ ಬಹುತೇಕ ನೀರು ಲಭ್ಯವಾಗಲಿದೆ. ಮಳೆಯಾಗದಿದ್ದರೆ ಎರಡನೇ ಬೆಳೆಗೆ ನೀರು ದೊರೆಯುವ ಸಂಭವ ಕಡಿಮೆ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ %50 ಇರಬೇಕು. ಎಲ್ಲಾ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡಲು ಸುರಕ್ಷತಾ ಕ್ರಮಗಳೊಂದಿಗೆ ಅನುಮತಿ ನೀಡಲಾಗಿದೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿಂದು ಮಾಜಿ ಪ್ರಧಾನಿ ದಿವಂಗತ ಡಾ ಮನಮೋಹನ್ ಸಿಂಗ್ ಅವರ 94ನೇ ಜನ್ಮದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಐಸೆಕ್ನ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಕೃಷ್ಣರಾಜ್ ಮಾತನಾಡಿ, ಗಂಭೀರ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಮುಳುಗಿದ್ದ ಭಾರತ ದೇಶವನ್ನು ಕ್ರಾಂತಿಕಾರಕ ಸುಧಾರಣೆಯ ಮೂಲಕ ಅಗಾಧ ಪ್ರಗತಿಯತ್ತ ಮುನ್ನಡೆಸಿದ ಡಾ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರ ಭಾರತ ರತ್ನ ಗೌರವ ನೀಡಬೇಕೆಂದು ಪ್ರತಿಪಾದಿಸಿದರು. ಕೇಂದ್ರ ಹಣಕಾಸು ಸಚಿವರಾಗಿ ಅವರು 1991ರಲ್ಲಿ ಜಾರಿಗೊಳಿಸಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ನೀತಿಯ ಫಲವಾಗಿ ಭಾರತ ಇಂದು ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಬಲಿಷ್ಠ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ವಿಶ್ಲೇಷಿಸಿದರು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಶಿಕ್ಷಣ ಹಕ್ಕು, ಮಾಹಿತಿ ಹಕ್ಕು ಮುಂತಾದ ಅನೇಕ ಮಹತ್ವದ ಶಾಸನಗಳ ಮೂಲಕ ಡಾ ಮನಮೋಹನ್ ಸಿಂಗ್ ದೇಶದ ಸುಸ್ಥಿರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದರು ಎಂದು ಸ್ಮರಿಸಿದರು. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಕಳೆದ ರಾತ್ರಿ ಗೌರಿ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 6 ಮಂದಿ ಗಾಯಗೊಂಡಿದ್ದಾರೆ. ಮಧ್ಯರಾತ್ರಿ ಮಂಟಪಗಳ ಮೆರವಣಿಗೆ ಸಾಗುತ್ತಿದ್ದ ವೇಳೆ ಮಂಟಪದ ಮೇಲೆ ಕುಳಿತಿದ್ದ ಧಾರವಾಡ ಮೂಲದ ಕಾರ್ಮಿಕರಿಗೆ ವಿದ್ಯುತ್ ತಂತಿ ಸ್ಪರ್ಶಗೊಂಡಿತ್ತು. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. 4ರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ ತನಿಖೆ ಕೈಗೊಳ್ಳಲಾಗಿದೆ ಎಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬರಗಾಲದಿಂದ ತತ್ತರಿಸಿರುವ ರೈತರಿಂದ ಬ್ಯಾಂಕುಗಳು ಯಾವುದೇ ಕಾರಣಕ್ಕೂ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಎಂದು

ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಂತೃಪ್ತಿಗಿಂತ ಶ್ರೇಷ್ಠವಾದ ಸಂಪತ್ತು ಮತ್ತೊಂದಿಲ್ಲ ಎಂದು ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಎಚ್ ಅಣ್ಣಯ್ಯನವರ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಸಮಾಜಕ್ಕೆ ನ್ಯಾಯ ಮತ್ತು ಸೇವೆ ಒದಗಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಏನಣ್ಣ, ತುಂಬಾ ದಿನಗಳ ನಂತರ?
3: ಹೌದಣ್ಣ. ಅರೆ, ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
2: ಅರೆ, ಅದೇ 60 ರೂಪಾಯಿ ಅಲ್ವಾ?
3: ಅರೆ, ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
2: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
3: ಮತ್ತೆ ಎರಡನೇದು?
2: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
3: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
2: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM Rainbow 101.3 MHz ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com. This is Akashwani. Children's Hour. In today's program, let us listen to Ideas That Spark. Young innovators showcase their scientific ideas at Avishkar 2026. Hello children, how are you all? Hope all of you had your lunch today. What comes to your mind when you hear the word science? Experiments, machines, formulae, or maybe those big difficult words in your textbooks. But science is actually much more than that. It begins with a simple question: why, how, what if? And when children start asking these questions, some really wonderful ideas are born. Recently, I had the opportunity to visit Avishkar 2026, the All India Bhavan School Science Exhibition held at Bhavan Bengaluru Press School here in Bangalore. And believe me, there were ideas everywhere. Models, experiments, working projects, and most importantly, a lot of curious young minds. So, instead of me telling you about their project,

0: ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಅಕೌಂಟ್ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এসে

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ। ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ।
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ। ಶ್ರೋತೃಗಳೇ, ಈಗ ರೇಡಿಯೋ ಸಮಯ 3:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ
0: ರೂಪಕ ನಾನು ಸಿಂಧು ತಾಯಿ ಸಪ್ಕಾಳ್,
4: ರಚನೆ ದೀಪಾ ಡಿಗ್ಗಿಕರ್,
5: ನಾನು ಸಿಂಧು ತಾಯಿ ಸಪ್ಕಾಳ್ ಎಂದು ಹೆಮ್ಮೆಯಿಂದ ಹೇಳುವ ಈ ತಾಯಿಯ ಮಾತನ್ನು ಸಾವಿರಾರು ಮಕ್ಕಳು ಕೇಳುತ್ತಿದ್ದಾರೆ। ಈ ನೂರಾರು ಸಾವಿರಾರು ಮಕ್ಕಳಿಗೆ ಈಕೆ ತಾಯಿ, ಈ ಮಹಾಮಾತೆ ಈ ಜಗಕ್ಕೆ ಮಾದರಿ। ಈಕೆಯ ಜೀವನಗಾಥೆ ಎಂಥ ಕಲ್ಲು ಹೃದಯಗಳಲ್ಲೂ ಕರುಣೆಯ ಸೆಲೆಯೊಡೆಯುವಂತೆ ಮಾಡುತ್ತದೆ। ಆ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಈಕೆಯು ಮಹಾಮಾತೆಯಾಗಿ ರೂಪುಗೊಂಡಿದ್ದುದು ಒಂದು ಅಗಾಧವಾದ ಅಚ್ಚರಿ। ಸಿಂಧು ತಾಯಿಯ ಜೀವನದ ಎಲ್ಲಾ ಬಾಗಿಲುಗಳು ಮುಚ್ಚಿಕೊಂಡಾಗ ಆಕೆ ಅಧೈರ್ಯಗೊಳ್ಳದೆ ಸ್ಮಶಾನದಿಂದಲೇ ತನ್ನ ಜೀವನವನ್ನು ಆರಂಭಿಸಿ ಸಾವಿರಾರು ಮಕ್ಕಳಿಗೆ ಅನ್ನದಾತೆಯಾಗಿ ವಿದ್ಯಾದಾತೆಯಾಗಿ ಅವರ ಜೀವನವನ್ನು ರೂಪಿಸಿದ ಶಕ್ತಿರೂಪಿಣಿ ಈಕೆ। ಕರ್ನಾಟಕ ಸರ್ಕಾರವೂ ಸಹ ಈಕೆಯ ಸೇವೆಯನ್ನು ಬಸವ ಜಯಂತಿಯ ಸಂದರ್ಭದಲ್ಲಿ ಬಸವ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅವರ ಮೇರು ವ್ಯಕ್ತಿತ್ವವನ್ನು ನಮ್ಮ ನಾಡಿಗೆ ಪರಿಚಯಿಸಿದೆ।

0: ಸಿಂಧು ತಾಯಿಯವರ ಪತಿಯ ಊರು ಮಹಾರಾಷ್ಟ್ರದ ನವರ್ಗಾಂವ್. ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿ ಬಂದ ಸಿಂಧು ತಾಯಿಯವರು ಮೂರನೆಯ ಮಗುವಿಗೆ ಗರ್ಭಿಣಿಯಾಗಿದ್ದರು. ನವರ್ಗಾಂವ್ ಅರಣ್ಯ ಪ್ರದೇಶದಲ್ಲಿ ಸಗಣಿಯತ್ತಿ ಬದುಕು ಸಾಗಿಸುತ್ತಿದ್ದ ಬಡ ಮಹಿಳೆಯರ ಮೇಲೆ ಜಮೀನ್ದಾರರು ಮತ್ತು ಅರಣ್ಯ ಅಧಿಕಾರಿಗಳು ದೌರ್ಜನ್ಯ ಎಸಗುತ್ತಿದ್ದರು. ಈ ಮಹಿಳೆಯರೊಂದಿಗೆ ದುಡಿಯುತ್ತಿದ್ದ ಸಿಂಧು ಅವರು ಈ ದೌರ್ಜನ್ಯದ ವಿರುದ್ಧ ಪ್ರತಿಭಟಿಸಿದರು. ಆಗ ಈ ಜಮೀನ್ದಾರರು ಮತ್ತು ಅರಣ್ಯ ಅಧಿಕಾರಿಗಳು ಸಿಂಧು ತಾಯಿಯವರ ವಿರುದ್ಧ ಅನೈತಿಕ ಸಂಬಂಧದ ಅಪವಾದ ಹೊರಿಸಿ ಆಕೆಯ ಗಂಡನ ಕಿವಿ ಊದುತ್ತಾರೆ. ಊರಲ್ಲಿಯೂ ಅಪಪ್ರಚಾರ ಮಾಡುತ್ತಾರೆ. ತುಂಬು ಗರ್ಭಿಣಿ ಸಿಂಧು ತಾಯಿಯನ್ನು ಆಕೆಯ ಗಂಡ ಹೊಡೆದು ಬಡಿದು ಹೊರಹಾಕುತ್ತಾನೆ. ದಿನ ತುಂಬಿದ ಆಕೆಗೆ ತಮ್ಮ ಮನೆಯ ದನದ ಕೊಟ್ಟಿಗೆಯಲ್ಲಿಯೇ ಹೆರಿಗೆ ಆಗುತ್ತದೆ.
1: ಊರವರ್ಯಾರು ಆಕೆಯ

0: ಸಹಾಯಕ್ಕೆ ಬರಲಿಲ್ಲ. ಅತ್ಯಂತ ಅಸಹಾಯಕತೆಯ ಪರಿಸ್ಥಿತಿಯಲ್ಲಿ ಹತ್ತಿರದಲ್ಲಿಯೇ ಇದ್ದ ತನ್ನ ತವರಿಗೆ ಹೋದರು.
1: ಅಮ್ಮ, ಅಪ್ಪ, ನಾನು ನಿಮ್ ಮಗಳು ಸಿಂಧು ಬಂದಿನಪ್ಪ. ಬಾಗಿಲು ತೆಗಿ ಅಮ್ಮ, ಅಮ್ಮ ಬಾಗಿಲು ತೆಗಿ ಅಮ್ಮ.
2: ಮಾನಿಗೆ ಹೆಣ್ಣಿಗೆ ನಮ್ಮ ಮನೆಗೆ ಜಾಗ ಇಲ್ಲ, ಹೋಗು.
1: ಎಲ್ಲಾದ್ರೂ ಹಾಳಾಗಿ ಹೋಗು, ಮತ್ತಿಲ್ಲಿ ಬರಬೇಡ.
3: ಹಸುವಿನಿಂದ ಕಂಗೆಟ್ಟು ಅತ್ಯಂತ ನಿಶಕ್ತಳಾಗಿದ್ದ ಸಿಂಧು ತಾಯಿ ಅಲ್ಲಿಯೇ ಸಮೀಪದಲ್ಲಿದ್ದ ಸ್ಮಶಾನದಲ್ಲಿ ಕೂತುಕೊಂಡು ಬಿಕ್ಕಿ ಬಿಕ್ಕಿ ಅತ್ತರು.
1: ದೇವ್ರೆ, ನಾನೇನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ? ಈ ಪುಟ್ಟ ಜೀವವನ್ನು ಕಟ್ಟಿಕೊಂಡು ಹೇಗ್ ಬದುಕ್ಲಿ, ಹೆಂಗ್ ಬದುಕ್ಲಿ?
3: ಅಷ್ಟರಲ್ಲಿ ಸ್ಮಶಾನದಲ್ಲಿ ಜನರು ಬರುತ್ತಾರೆ. ಸಂಸ್ಕಾರವನ್ನ ಮುಗಿಸಿ ಜನರೆಲ್ಲ ಹೋದ ಮೇಲೆ ಅಲ್ಲಿಟ್ಟ ಅನ್ನವನ್ನು ಗಬಗಬನೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ. ಕಣ್ಣಲ್ಲಿ ಧಾರಾಕಾರ ನೀರು, ಮನದೊಳಗೆ ಸಂಕಟ, ಭಯ. ನನಗ್ಯಾರೂ ಇಲ್ಲವಲ್ಲ ಈ ಪ್ರಪಂಚದಲ್ಲಿ, ನಾನು ಒಬ್ಬಂಟಿ, ನಾನು ಅನಾಥೆ, ಹೇಗೆ ಬದುಕಲಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ತನಗಾಗಿ ತನ್ನ ಮಗುವಿಗಾಗಿ ಬದುಕುವ ಗಟ್ಟಿ ನಿರ್ಧಾರ ಮಾಡುತ್ತಾರೆ. ಏನಾದರಾಗಲಿ, ಯಾವ ತಪ್ಪೂ ಮಾಡದ ನನ್ನನ್ನು ನನ್ನವರೇ ಶಿಕ್ಷಿಸುತ್ತಿದ್ದಾರೆ. ನಾನು ಧೃತಿಗೆಡಬಾರದು, ನಾನು ಬದುಕಬೇಕು. ಭಿಕ್ಷೆ ಬೇಡಿಯಾದರೂ ನಾನು ಬದುಕಬೇಕು ಎಂದು ನಿರ್ಣಯಿಸಿ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ನಲ್ಲಿ ಭಜನೆಗಳನ್ನು ಹಾಡುತ್ತಾ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ.

0: ಹೀಗೆ ಸಿಂಧು ತಾಯಿಯವರು ಭಿಕ್ಷೆ ಬೇಡಿ ದಿನವೂ ಸ್ಟೇಷನ್ನಲ್ಲಿ ಊಟ ಮಾಡುವಾಗ ಬೇರೆ ಅನಾಥ ಮಕ್ಕಳು ಸಹ ಇವರ ಸನಿಹ ಕೂತು ಊಟ ಮಾಡುತ್ತಿದ್ದರು. ಆಗ ಕೆಲ ಮಕ್ಕಳಿಗೆ ಅನ್ನ ಕಡಿಮೆ ಬಿದ್ದಾಗ ತಮ್ಮಲ್ಲಿಯೇ ಇದ್ದ ಊಟವನ್ನು ಆ ಮಕ್ಕಳಿಗೆ ಕೊಡುತ್ತಿದ್ದರು. ಹೀಗೆ ಹಂಚಿಕೊಂಡು ತಿನ್ನುವಾಗ ಆ ಮಕ್ಕಳು ಇವರಿಗೆ ಹತ್ತಿರವಾದವು. ಆಗ ಸಿಂಧು ತಾಯಿಯವರು,
1: ನಾನು ಯಾಕೆ ಈ ಮಕ್ಕಳಿಗೆ ತಾಯಿಯಾಗಬಾರದು? ಅನಾಥ ಮಕ್ಕಳು ಪ್ರೀತಿಯಿಂದ ವಂಚಿತರಾಗಿ ಬಾಳ್ಲಿಕತ್ತಾರ. ಈ ಮಕ್ಕಳಿಗೆ ನಾನು ತಾಯಿ ಆಗ್ತೀನಿ.
2: ಹೀಗೆ ನಿರ್ಧರಿಸಿ ಆ ಮಕ್ಕಳನ್ನು ಕರೆದುಕೊಂಡು ಚಿಕ್ಕ ಗುಡಿಸಲನ್ನ ನಿರ್ಮಿಸಿ ಅವರೊಂದಿಗೆ ಜೀವನ ಮಾಡಲು ಪ್ರಾರಂಭಿಸಿದರು ಸಿಂಧು ತಾಯಿ. ಮಕ್ಕಳಂತೂ ಭದ್ರತೆಯ ಭಾವನೆಯೊಂದಿಗೆ ಖುಷಿಯಿಂದ ಅವರೊಂದಿಗೆ

0: ಸಿಂಧು ತಾಯಿಯವರು ತಮ್ಮ ಜೊತೆಗಿದ್ದ ಮಕ್ಕಳಿಗೆ ಅಕ್ಕ ರಸ್ತೆ ತೋರುತ್ತಾ,
1: ಮಕ್ಕಳೇ, ನಿಮ್ಮಂಗ ಇನ್ನೂ ಅನೇಕ ಮಕ್ಕಳು ಇರಬಹುದು. ಹಾಂಗ ನಿಮಗೆಲ್ಲಾದರೂ ಕಂಡ್ರೆ ನಮ್ಮ ಗುಡಿಸಲಿಗೆ ಕರ್ಕೊಂಬರ್ರಿ. ಮಕ್ಕಳು ಅನಾಥರಂತೆ ಬಾಳಬಾರದು.
2: ಅವರ ಈ ಹೃದಯ ವೈಶಾಲ್ಯತೆಯಿಂದ ಇನ್ನಷ್ಟು ಮಕ್ಕಳು ಅವರ ಗುಡಿಸಲಿಗೆ ಬರುವಂತಾಯಿತು. ಈ ಮಕ್ಕಳಲ್ಲಿ 13 ವರ್ಷದ ಬಾಲಕ ದೀಪಕ್ ಕೂಡ ಒಬ್ಬನು. ದೀಪಕ್ ಸಿಂಧು ತಾಯಿಯವರ ಎಲ್ಲ ಕೆಲಸಗಳಿಗೆ ಬೆಂಬಲವಾಗಿ ನಿಂತನು. ಮಕ್ಕಳ ಸಂಖ್ಯೆ ಜಾಸ್ತಿಯಾಗುತ್ತಿದ್ದಂತೆ ಗುಡಿಸಲು ಚಿಕ್ಕದಾಯಿತು. ಆಗ ಸಿಂಧು ತಾಯಿಯವರ ಮನಸ್ಸಿನಲ್ಲಿ ವಿಚಾರವೊಂದು ಬಂತು.
1: ನಾನು ನನ್ನ ಮಗಳನ್ನ ಬೇರೆ ಅನಾಥಾಶ್ರಮದಲ್ಲಿ ಬಿಡುವುದು ಒಳ್ಳೆಯದು. ನನ್ನ ಮಗಳನ್ನು ವಿಶೇಷವಾಗಿ ನೋಡ್ಕೋತೀನಿ ಅನ್ನುವ ಭಾವನೆ ಬೇರೆ ಮಕ್ಕಳಿಗೆ ಬರಬಾರದು
2: ಎಂದು ನಿರ್ಧರಿಸಿ ತಮ್ಮ ಮಗಳನ್ನು ಪುಣೆಯ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದರು.

0: ಇದೇ ಸಂದರ್ಭದಲ್ಲಿ ಸಿಂಧೂ ತಾಯಿಯವರ ಸೇವೆಯನ್ನು ಗಮನಿಸುತ್ತಾ ಬಂದ ಗಣ್ಯರು,
1: ಅಮ್ಮ, ನೀವು ಮಾಡ್ತಿರೋ ಕೆಲಸ ನಮಗೆ ಖುಷಿ ತಂದದ. ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತೀವಿ. ಮಕ್ಕಳಿಗೆ ನಿಮ್ಗೆ ಒಳ್ಳೇದಾಗಲಿ.
2: ಸಾಹೇಬ್ರೆ, ಈ ಮಕ್ಕಳ ಭವಿಷ್ಯ ಬೆಳಗಲಿ ಅಂತ ಸತತ ಪ್ರಯತ್ನ ಮಾಡ್ತೀನಿ. ನೀವು ಹಿಂಗೆ ಸಹಾಯ ಮಾಡಿದ್ರೆ ನನ್ನ ಈ ಮಕ್ಕಳನ್ನ ಶಾಲೆಗೆ ಕಳಿಸ್ತೀನಿ, ವಿದ್ಯಾವಂತರನ್ನಾಗಿ ಮಾಡ್ತೀನಿ. ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲು ಹಂಗ ಮಾಡ್ತೀನಿ.
3: ಗಣ್ಯರ ಈ ಸಹಾಯದಿಂದ ಮಕ್ಕಳು ಶಾಲೆಗೆ ಹೋಗಲು ಪ್ರಾರಂಭಿಸಿದರು. ಆಗ ವಿದ್ಯಾವಂತ ಸಹೃದಯರು,
4: ಮಾಯಿ, ನೀವು ಮಾಡ್ತಾ ಇರೋ ಕೆಲಸ ಮಹಾನ್ವಾದದ್ದು. ನಿಮ್ಮ ಕಷ್ಟಗಳನ್ನ ಮರೆತು ಮಕ್ಕಳನ್ನ ಸಲಹುತ್ತಾ ಇದ್ದೀರಿ, ಶಿಕ್ಷಣವನ್ನೂ ಕೊಡಿಸ್ತಾ ಇದ್ದೀರಿ. ನಾವು ಕೂಡ ಕೆಲ ಮಕ್ಕಳ ಶಿಕ್ಷಣದ ಭಾರವನ್ನ ಹೊರ್ತೀವಿ, ನಿಮ್ಮೊಂದಿಗೆ ಕೈ ಜೋಡಿಸ್ತೀವಿ. ನಮ್ಮ ಅಳಿಲು ಸೇವೆಗೆ ಅವಕಾಶ ಮಾಡಿಕೊಡ್ರಿ ಮಾಯಿ.
3: ಹೀಗೆ ಸಮಾಜದ ಗಣ್ಯರು, ಸಾಮಾಜಿಕ ಕಳಕಳಿ ಹೊಂದಿದವರು ಸಿಂಧೂ ತಾಯಿಯವರಿಗೆ ಬಟ್ಟೆ ಬರೆ, ದವಸ ಧಾನ್ಯ, ಹಣ ಎಲ್ಲ ರೀತಿಯಿಂದ ಸಹಾಯ ಮಾಡಲು ಮುಂದೆ ಬಂದರು. ಈ ನಡುವೆ ದೀಪಕ್ ಎನ್ನುವ ಬಾಲಕನಿಗೆ ಆತನ ಮನೆಯಿಂದ ಸ್ವಲ್ಪ ಆಸ್ತಿ ದೊರೆತು ಅನಾಥಾಲಯವನ್ನು ಸ್ಥಾಪನೆ ಮಾಡಿದರು. ಆಗ ಸಿಂಧೂ ತಾಯಿಯವರು,
2: ಮಗು ದೀಪಕ್, ನನಗ ಗೋರಕ್ಷಣಾ ಕೇಂದ್ರವನ್ನ ಸ್ಥಾಪಿಸಬೇಕು ಅಂತ ಬಹಳ ಆಸೆಯಾಗಿದೆ.
5: ಯಾಕೆ ಅಂತ ಕೇಳಬಹುದ ಮಾಯಿ?
2: ಮಗು, ಅದಕ್ಕೊಂದು ಬಲವಾದ ಕಾರಣದ. ನಾನು ಮನೆಯಿಂದ ಹೊರದುಡಲ್ಪಟ್ಟಾಗ ದನದ ಕೊಟ್ಟಿಗೆಯಲ್ಲಿಯೇ ಗೋವುಗಳ ಮಧ್ಯದಲ್ಲಿಯೇ ಹೆರಿಗೆ ಆಗಿ ಮಗಳು ಹುಟ್ಟಿದ್ಲು. ಆ ಗೋವುಗಳು ನಮ್ಮಿಬ್ಬರನ್ನ ರಕ್ಷಿಸ್ಯಾವ. ಆ ಒಂದು ಸ್ಮರಣೆಗಾಗಿ ನಾನು ಕೊನೆಯವರೆಗೂ ಗೋವುಗಳನ್ನ ರಕ್ಷಣೆ ಮಾಡಬೇಕು ಅಂತ ಅನಿಸ್ಲಿಕ್ಕತ್ತದ.
5: ಆಯ್ತು ಮಾಯಿ, ಗೋವುಗಳ ರಕ್ಷಣಾ ಕೇಂದ್ರ ಆರಂಭ ಮಾಡೋಣಂತ. ಮಾಯಿ, ನೀನು ಮಹಾಮಾತೆ. ಮನುಷ್ಯರನ್ನಷ್ಟೇ ಅಲ್ಲ, ಮೂಕ ಪ್ರಾಣಿಗಳನ್ನ ಸಹ ಅದೆಷ್ಟು ಪ್ರೀತಿಸ್ತಿದ್ಯಾ. ನಿನ್ನಂತಹ ತಾಯಿ ನನಗೆ ದೊರಕಿರುವುದು ನನ್ನ ಪುಣ್ಯ ಮಾಯಿ.

0: ಒಂದು ದಿನ ಗೋವುಗಳಿಗೆ ಹುಲ್ಲು ತಿನ್ನಿಸುತ್ತಾ ನಿಂತಾಗ ಸಿಂಧು ತಾಯಿಯ ಗಂಡ ಶ್ರೀಹರಿ ಸಪ್ಕಾಳ್ ಆಕೆಯನ್ನು ಹುಡುಕಿಕೊಂಡು ಬರುತ್ತಾನೆ.
1: ಸಿಂಧು, ನನ್ನ ಗುರುತು ಹಿಡಿದೆ? ನಿನ್ನ ಗಂಡ ನಾನು, ಮಹಾಪಾಪಿ. ಇಲ್ಲ ಸಲ್ಲದ ಆರೋಪ ಹೊರಿಸಿ ನಿನಗೆ ಬಹಳ ತೊಂದರೆ ಕೊಟ್ಟೆ.
2: ಇಷ್ಟು ವರ್ಷದ ಮೇಲೆ ಯಾಕೆ ಬಂದ್ರಿ? ಎಲ್ಲಿಯೂ ನೆಲೆಸಿಗ್ಲಾರ್ದಕ್ಕೆ ಬಂದ್ರೇನು?
1: ನನ್ನನ್ನು ಕ್ಷಮಿಸಿಬಿಡು, ನಿನ್ನೊಂದಿಗೆ ಇರುವುದಕ್ಕೆ ಅವಕಾಶ ಮಾಡಿಕೊಡು.
2: ಏನು ನನ್ನ ಕರ್ಮ, ಆಗಿದ್ದೆಲ್ಲ ಒಳ್ಳೇದಾಗ್ಯದ. ನೂರಾರು ಮಕ್ಕಳಿಗೆ ನಾನು ತಾಯಿಯಾಗೇನಿ. ನೀವು ಸಹಿತ ಈ ಮಕ್ಕಳಂಗ ಇಲ್ಲಿರ್ಲಿಕ್ಕೆ ಸಾಧ್ಯ ಆದ್ರೆ ಇರಬಹುದು, ಇಲ್ಲಾಂದ್ರೆ ಬೇಡ. ಗಂಡನಿಗೆ ಸಿಗೋ ಯಾವುದೇ ವಿಶೇಷ ಸವಲತ್ತುಗಳು ನಿಮಗೆ ಸಿಗುವುದಿಲ್ಲ.
1: ಆಗಲಿ, ನಿಮ್ಮೊಂದಿಗೆ ನಾನು ಸಹಿತ ನನ್ನ ಕೈಲಾದ ಕೆಲಸ ಮಾಡ್ತೀನಿ. ಇಲ್ಲಿ ಸೇವೆ ಮಾಡುವುದಕ್ಕೆ ನನಗೂ ಅವಕಾಶ ಕೊಡು.
2: ಸರಿ, ಈ ಗೋಪಿಕಾ ಗೋವುಗಳ ಕೇಂದ್ರದ ಜವಾಬ್ದಾರಿಯನ್ನು ನೋಡಿಕೊಂಡು, ಗೋವುಗಳ ಕೆಲಸವನ್ನೆಲ್ಲ ಮಾಡಿಕೊಂಡು, ಗೋವುಗಳನ್ನೆಲ್ಲ ಪ್ರೀತಿಯಿಂದ ನೋಡಿಕೊಂಡು ಇರಬೇಕು ಅನಿಸಿದ್ರೆ ಇರಬಹುದು.
3: ಈ ತಾಯಿಯ ಹೃದಯ ವೈಶಾಲ್ಯವೇ ಅಂಥದ್ದು. ಎಲ್ಲರಿಗೂ ಬದುಕುವ ದಾರಿಯನ್ನು ತೋರಿಸುವ ಮಾನವತಾವಾದಿ ಇವರು. ಒಮ್ಮೆ ಅತುಲ್ ಎಂಬ ಯುವಕ ಉದ್ಯೋಗ ಸಿಗದೆ ನಿರಾಶನಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ಆತನಲ್ಲಿ ಧೈರ್ಯ ತುಂಬಿ ಉದ್ಯೋಗ ಪಡೆಯುವ ದಾರಿ ತೋರಿ ಛಲ ಆತ್ಮವಿಶ್ವಾಸದೊಂದಿಗೆ ಜೀವನವನ್ನು ಎದುರಿಸುವ ಮಾರ್ಗವನ್ನು ತೋರಿಸಿದರು.
0: ಸ್ವತಃ ಅವಿದ್ಯಾವಂತರಾದರೂ ತಾನು ಬೆಳೆಸಿದ ಎಲ್ಲಾ ಮಕ್ಕಳಿಗೂ ಶಿಕ್ಷಣ ನೀಡಿ ಅವರವರ ಇಚ್ಛೆಯಂತೆ ಓದಲು ಅನುವು ಮಾಡಿಕೊಡುತ್ತಿದ್ದಾರೆ. ಅನಾಥಾಲಯಗಳ ಸಂಖ್ಯೆ ಈಗ 4ಕ್ಕೆ ಏರಿದೆ. ಗಂಡನ ಮನೆಯಲ್ಲಿ ಕಿರುಕುಳ ತಾಳದೆ ಜಿಗುಪ್ಸೆ ಹೊಂದಿರುವ ಮಹಿಳೆಯರಿಗೆ ಸಿಂಧು ತಾಯಿಯವರು ಸಾಂತ್ವನ ಹೇಳಿ ಕಷ್ಟಪಟ್ಟು

0: ಸಿಂಧು ತಾಯಿಯವರ ಸ್ವಂತ ಮಗಳು ಮಮತಾ ಈಗ ಪದವೀಧರೆ. ವಿವಾಹದ ನಂತರ ತಾಯಿಯ ಈ ಮಹತ್ತರ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ.
1: ಅಮ್ಮ, ನಾನೀಗ ವಯಸ್ಕಳಾಗಿರುವೆ, ವಿದ್ಯಾವಂತೆಯಾಗಿರುವೆ, ಎಲ್ಲದಕ್ಕೂ ನಿನ್ನ ಆಶೀರ್ವಾದವೇ ಕಾರಣ ಅಮ್ಮ. ನಾನು ಸಹ ನಿನ್ನಂಗ ಈ ಮಕ್ಕಳ ಜವಾಬ್ದಾರಿ ಹೊತ್ಕೋತೀನಿ. ಕಷ್ಟಪಟ್ಟು ಕಟ್ಟಿದ ಈ ಅನಾಥಾಲಯಗಳ ಜವಾಬ್ದಾರಿಯನ್ನು ನಾನು ಕೊನೆ ತನಕ ನಿಭಾಯಿಸ್ತೀನಿ. ಇನ್ನಷ್ಟು ಈ ಸೇವೆ ವಿಸ್ತಾರಗೊಳ್ಳುವಂತೆ ಮಾಡ್ತೀನಿ ಅಮ್ಮ.
2: ಮಗಳೇ, ಎಲ್ಲ ಮಕ್ಕಳಂಗ ನಿನಗೂ ನನ್ನ ಆಶೀರ್ವಾದ ಅದ. ನಿನ್ನ ಮನದಾಳದ ಮಾತು ಕೇಳಿ ನನಗೆ ಬಹಳ ಖುಷಿಯಾಗ್ಯದ. ನನ್ನ ಜೀವನ ಸಾರ್ಥಕ ಆಯ್ತು. ಎಲ್ಲ ಮಕ್ಕಳು ಒಂದೇ, ಎಲ್ಲರನ್ನ ಒಟ್ಟಾಗಿ ಕರ್ಕೊಂಡು ಮುಂದೆ ಹೋಗೋಣ.

0: ಸಿಂಧು ತಾಯಿಯವರಿಗೆ ಈಗ 75 ವರ್ಷಗಳಾಗುತ್ತಿದ್ದರೂ ಇನ್ನೂ ನಿರಂತರವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ತುಂಬಾ ಶಿಸ್ತಿನಿಂದ ಕೂಡಿದ ಜೀವನ ಅವರದು. ತಮ್ಮ ಮಕ್ಕಳಿಗೆ ಏನಾದರೂ ಅವಮಾನವಾದರೆ, ಬೇರೆಯವರಿಂದ ತೊಂದರೆಯಾದರೆ ಸಿಡಿದೇಳುತ್ತಾರೆ. ಕಾರ್ಯಕ್ರಮದಲ್ಲಿ ಇವರನ್ನು ಮಕ್ಕಳನ್ನು ಕರೆದು ಬೇರೆ ಬೇರೆ ಕೂಡಿಸಿದರೆ ಇವರು ಸಹಿಸುವುದಿಲ್ಲ. ಈ ವಯಸ್ಸಿನಲ್ಲಿಯೂ ಊರೂರು ತಿರುಗಿ ಉಪನ್ಯಾಸ ನೀಡುತ್ತಾ ಆಶ್ರಮಗಳಿಗೆ ಹಣ ಸಂಗ್ರಹ ಮಾಡುತ್ತಾರೆ. ತಮ್ಮ ಮಕ್ಕಳೊಂದಿಗೆ ಊಟ ನಿದ್ರೆ ಎಲ್ಲವೂ. ಸಿಂಧು ತಾಯಿಯವರಿಗೆ ಸಂದ ಗೌರವ ಪುರಸ್ಕಾರಗಳು ನೂರಾರು. ಇವರ ಸೇವೆಯನ್ನು ಗುರುತಿಸಿ ವಿವಿಧ ಸಂಘ ಸಂಸ್ಥೆಗಳು ಸುಮಾರು 800ರವರೆಗೆ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಇವರ ಬದುಕನ್ನಾಧರಿಸಿ ಮರಾಠಿಯಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಬಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ.
1: ಜಿಸ್ಕಾ ಕೋಯ್ನೆ ಉಸ್ಕಿ ಮೈ ಮಾ ಬನಿ ಜಿಸ್ಕಾ ಕೋಯ್ನೆ ಉಸ್ಕೋ ಮೈನೆ ಅಪ್ನೆ ಪಲ್ಲು ಮಿಲಿಯ ಉಸ್ಕೋ ಬಿಲಾಯ ಖಿಲಾಯ ಘರ್ ವಾಲೆನು ಛೋಡ್ ದಿಯಾ ಮೈಕಾನೆ ಹಕಲ್ ದಿಯಾ ತಬ್ ಮೈ ಅನಾಥ ಥಿ ಬೇವಾರಸ್ ಔರ್ ಬೇವಾರಸ್ ಹೋನೆ ಕೆ ಬಾದ್ ಮೈನೆ ಯೇ ಸಬ್ ಕರ್ ಸಕಿ ಮೈ ಸುಖಿ ಹೋತಿ ಘರ್ ಮೇ ಹೋತಿ ಸಬ್ ಅಚ್ಚಾ ಹೋತಾ ತೋ ಮೈ ನಹೀ ಕರ್ತಿ ರೇ ಮೇರಿ ಬಚ್ಚೆ ಅಭಿ ಬಿ ಎಮ್ ಎಸ್ ಎಂ ಬಿ ಬಿ ಎಸ್ ಎ ಮೈ ತೋ ಹಾಫ್ ಟೈಮ್ ಚೌಥಿ ಪಾಸ್ ಹೂ ಪೂರಿ ಚೌಥಿ ಬಿ ನಹೀ ಮೈ ಹಾಫ್ ಟೈಮ್ ಮೇರೆ ಬಚ್ಚೆ ಎಂ ಫಿಲ್ ಪಿ ಎಚ್ ಡಿ ಕರ್ ರೇ ಏಕ್ ಮೇರಾ ಬಚ್ಚಾ ಅಭಿ ಪ್ರೊಫೆಸರ್ ಹೇ ವೋ ತೋ ಮೇರೆ ಊಪರ್ ಪಿ ಎಚ್ ಡಿ ಕರ್ ರೇ ಪೂನಾ ಯೂನಿವರ್ಸಿಟಿ ಮೇ

0: हमको नहीं क्या, पूरा हमारे घर जैसे पालती है, हमको बहुत अच्छी लगती है, हमको अच्छा प्यार दे हमारे माँ ने।
1: सिंधु ताई सबका जैसी हमारे को माँ मिले, हमारा बहुत भाग्य है।
2: ಸಿಂಧು ತಾಯಿ ಸಪ್ಕಾಳ್ ಅವರು ಎಲ್ಲರ ಮಾಯಿಯಾಗಿ ನೊಂದವರ ಅಸಹಾಯಕರ ಸೇವೆಯಲ್ಲಿ ಸಂತೃಪ್ತಿ ಕಾಣುತ್ತಿದ್ದಾರೆ. ಅಂತೆಯೇ ಈ ಮಾಯಿ ಅನಾಥರ ಅಮ್ಮ ಎಂದು ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇಂತಹ ಮಾಯಿಗಳ ಸಂತತಿ ಸಾವಿರ ಸಾವಿರವಾಗಲಿ ಎಂದು ನಾವು ಸಹ ಆಶಿಸೋಣ.
3: ನಾನು ಸಿಂಧು ತಾಯಿ ಸಪ್ಕಾಳ್ ರೂಪಕ ಕೇಳಿದಿರಿ. ರಚಿಸಿದವರು ದೀಪಾ ಡಿಗ್ಗಿಕರ್. ಹಿಂದೆ ದುಃಖದಲ್ಲಿ ನಿರ್ಮಾಣ ಅಂಜನಾ ಯಾತನೂರ್.

0: ದವರು ದೀಪಾ ಡಿಗ್ಗಿಕರ್.
1: ಹಿಂದೆ ದುಃಖದಲ್ಲಿಗಳು
0: ನಿರ್ಮಾಣ ಅಂಜನಾ ಯಾತನೂರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:45. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 3:30 ನಾಟಕ ಹಳ್ಳಿಯಾದರೇನು ಶಿವ ಕೇಳುವಿರಿ. ಈಗೊಂದೆರಡು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಎಂಆರ್ ಕಮಲಾ ರಚನೆಯ ಒಂದು ಭಾವಗೀತೆ ಹಾಡಿದ್ದಾರೆ ರವಿ ಮೂರೂರು.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ 3:31:40. ಈಗ ಕೇಳಿ ನಾಟಕ ಹಳ್ಳಿಯಾದರೇನು ಶಿವ,
1: ಆಕಾಶವಾಣಿ

ನಾವೀಗ ಕೇಳಿಸುತ್ತಿದ್ದೇವೆ ನಾಟಕ ಹಳ್ಳಿಯಾದರೇನು ಶಿವ. ರಚನೆ ಎಸ್ಟಿ ಶಿವಶಂಕರ್. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ ಹಳ್ಳಿಯಾದರೇನು ಶಿವ.

0: ಆಚೆ ನೋಡಿ, ಕಾರ್ ನಿಂತಂಗಾತು.
1: ನಂಗೂ ಕೇಳಿಸ್ತು, ನಮ್ಮ ಮನೆಗೆ ಬಂದಿದ್ರೆ ಒಳಿಕೆ ಬರ್ತಾರೆ ಬಿಡು. ಹೊಳಿಗೆ ಬಂದವಳು ನೀರು ಬರ್ದೆ ಇದ್ದಾಳ.
0: ಹೋಗಿ ನೋಡಕ್ ಎಷ್ಟು ಮೈಗಳ್ತಾನ. ಅಬ್ಬಾ, ನಿಮ್ಗೆ ಹೇಳಾದ್ರ ಬದಲು ನಾನೇ ಹೋಗಿ ನೋಡ್ತೀನಿ. ಕನಕ
2: ಅಜ್ಜಿ.
0: ಓ ಪುಟ್ಟ, ಪುಟ್ಟಿ, ನೆನ್ಸ್ಕೊಂಡಾಗಿ ಬಂದಿದ್ದೀರಿ, ಚೆನ್ನಾಗಿದ್ದೀರಾ? ಎದ್ದ ನೆನ್ಸ್ಕೊಂಡೆ, ಹಂಗೇ ಬಂದಿದ್ದೀರಿ.
3: ನಾವೆಲ್ಲ ಚೆನ್ನಾಗಿದ್ದೀವಿ, ನೀನ್ ಹೆಂಗಿದೀಯವಾ?
0: ನೋಡಪ್ಪ ಹಿಂಗೆ
4: ಯಾಕತ್ತೆ, ಏನಾಯ್ತು?
1: ಈಗೊಂದ್ ತಿಂಗಳಿಂದ ಮೈಗೆ ಚಂದಾಗಿಲ್ಲ ಅವಳಿಗೆ.
3: ಯಾಕೆ, ಏನಾಯ್ತು?
0: ಅಯ್ಯೋ, ಅದೊಂದ್ ದೊಡ್ಡ ಕತೆ, ಅದನ್ನ ಸ್ವಲ್ಪದ್ರಾಗೆಲ್ಲ ಹೇಳಕ್ಕಾಗಕ್ಕಿಲ್ಲ ಕಣ್ಮಗ.
1: ನೀನೇನ್ ಅವರನ್ನ ಒಳಗ್ ಬರೋಕ್ ಬಿಡ್ತೀಯೋ ಇಲ್ಲ ಬಾಗ್ಲಾಗೆ ಮಾತಾಡ್ಸ್ಕೊಂಡು ನಿಲ್ತೀಯೋ?
0: ಅಯ್ಯೋ ನನ್ ಮರವೆ, ಬನ್ನಿ ಬನ್ನಿ ಒಳಗ್ ಬನ್ನಿ.
2: ಅನನ್ಯ, ತಾತ ಅಲ್ಸನ ಹೆಚ್ಚಿದ್ದಾರೆ ನೋಡಿ. ಓ ಕೆಂಪು ತೊಳೆ.
1: ನಿಮಗೇನ್ ತಾನೇ ತಂದದ್ದು? ಬಿಡಿಸ್ಕೊಂಡು ಇವತ್ತು ಬೆಂಗಳೂರಿಗೆ ತರೋಣ ಅಂತಿದ್ದೆ. ನೀನೇ ಬಂದ್ರಿ, ವೈನಾಯ್ತು, ಬಂದ್ರಿ ಮಕ್ಕಳ ತಕೊಳ್ಳಿ.
0: ಅದ್ರಾಗೆ ಅವ್ರ ಹೊಟ್ಟೆ ತುಂಬಿಸ್ಬೇಡಿ, ಮೊದ್ಲು ಕೈಕಾ ತೊಳ್ಕೊಂಡು ತಿಂಡಿ ತಿನ್ಲಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೀನಿ, ಅದ್ರ ಜೊತೆಗೆ ಹಲಸನ್ನು ತಿನ್ಲಿ.
2: ಒಂದ್ ಸ್ವಲ್ಪ ತಿಂತೀವಜ್ಜಿ.
0: ಆಯ್ತವ್ವ, ಹಂಗೆ ಮಾಡಿ. ಅದನ್ನ ತಂದಿರಾದೇ ನಿಮ್ಗೆ ಅಂತ. ನೀ ತಿಂದೆ, ಇನ್ ಯಾರು ತಿನ್ಬೇಕು?
3: ಅಪ್ಪಯ್ಯ ನೀವ್ ಹೆಂಗಿದ್ದೀರಿ?
1: ನಂದೇನ್ ತಕರಾರೇ ಇಲ್ಲಪ್ಪ, ನಿಮ್ಮ ಒಂದೇ ತಾಪತ್ರಯ.
4: ಏನ್ ತೊಂದ್ರೆ ಅತ್ತೆ?
0: ದೀಪಾವಳಿ ದಿನ ಹಟ್ಟಿ ತೊಳೆಯುವಾಗ ಜಾರ್ ಬಿದ್ದಿದ್ದೇ ನೆಪ ಆಗಿ ಸೊಂಟ ನೋವು ಬೆನ್ನೋವು, ಹಿಂಗೆ ದಿನ ಎದ್ದಾಗ ಏನೋ ಒಂದೊಂದು.

0: ಥರ ನೋವು ಕಣವ.
1: ಅಲ್ಲ, ಇಲ್ಲಿ ಯಾರಿಗೂ ತೋರಿಸ್ಲಿಲ್ವೇ?
2: ಹಾಂ, ಬೇಡ ಬಿಡಿ, ಬೆಂಗಳೂರಿಗೆ ಕರ್ಕೊಂಡೋಗಿ ತೋರಿಸೋಣ. ಇಲ್ಲಿ ನಾಟಿ ವೈದ್ಯ ಅದು ಇದು ಮಾಡಿಕೊಂಡು ಹೆಚ್ಚು ಕಮ್ಮಿ ಆಗೋದು ಬೇಡ.
0: ಅದು ಒತ್ತಟ್ಟಿಗಿರಲಿ, ಬರೋಕ್ ಮುಂಚೆ ಒಂದು ಫೋನ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಮಕ್ಕಳಿಗೆ ಏನಾದರೂ ಮಾಡಿರ್ತಿದ್ದೆ.
2: ನಮಗೆ ಒಟ್ಟಿಗೆ 3 ದಿನ ರಜಾ ಸಿಕ್ತು. ಇವರು ಊರು ನೆನ್ಸ್ಕೋತಾನೆ ಇದ್ರು, ಅದಕ್ಕೆ ಬಂದ್ವಿ.
3: ನಮ್ಮ ಸ್ಕೂಲ್ಗೂ 3 ದಿನ ರಜಾ.
4: ಒಳ್ಳೇದೇ ಆಯ್ತು.
0: ನೋಡವ್ವ ಕನಕ, ನಮ್ಮ ಊರಾಗೆ ಈ ವಿನಿ ಎಂದು ಮಾತ್ರ ವಿಚಿತ್ರ ಸ್ವಭಾವ. ಹಳ್ಳಿ ಬಿಟ್ಟು ಪಟ್ಟಣ ಸೇರಿ ಹೈಕ್ಳೆಲ್ಲ ಊರಿಗೆ ಬರಾಕೇ ಮುಖ ಮುರಿತವೆ. ಇವನು ರಜಾ ಸಿಕ್ಕದು ಊರಲ್ಲಿ ಹಾಜರ್. ಹುಡುಗನಿಂದ್ಲೂ ಇದೇ ಬುದ್ಧಿ.
2: ಜೊತೆಗೆ ನಮ್ಮನ್ನು ಹೊರಡಿಸ್ತಾರೆ. ಈ ಊರಂದ್ರೆ ಅವ್ರಿಗೆ ಬಹಳ ಪ್ರೀತಿ.
1: ಹುಟ್ಟೂರಂದ್ರೆ ಎಲ್ರಿಗೂ ಹಾಗೆ ಕನಕ. ರಾಜ ಅರಿಕೇಸರಿ ಆಸ್ಥಾನದಲ್ಲಿದ್ರು ಪಂಪ ಹೇಳಿಲ್ವೇ, ಆರಂಕುಶವಿಟ್ಟೊಡಂ ನೆನೆಯುವುದನ್ನ ಮನಂ ಬನವಾಸಿ ದೇಶ ಮಮ್ಮ ಅಂತ.
2: ನೀವು ಕಾವ್ಯ ವಾಚನೇ ಶುರು ಮಾಡ್ಬಿಡ್ಬೇಡಿ
3: ತಾತ. ಅಸ್ನಣ್ಣು ಸೂಪರ್ ಆಗಿದೆ.
4: ತಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡವ.
0: ಹಿಂಗ್ ಸಾಕು ನಡೀರಿ, ಕೈ ಕಾಲು ತೊಕೊಂಡು ರೊಟ್ಟಿ ತಿನ್ನೋರಂತೆ.
5: ಅಯ್ಯೋ ಅಜ್ಜಿ, ನಾವಾಗ್ಲೇ ತಿಂಡಿ ತಿಂದಿದ್ದೀವಿ.
0: ಒತ್ತಾರೆ ಹೊರಟಿರೋದು, ಅದೇನ್ ಮಾಡ್ಕೊಂಡ್ ತಿನ್ನಕಾಗಿರುತ್ತೆ?
1: ಮನೇಲಿ ಮಾಡಕ್ಕಾಗ್ಲಿಲ್ಲ, ಬರ್ತಾ ಈ ಹುಡುಗರು ಬಿಡ್ಬೇಕಲ್ಲ, ಹೋಟ್ಲಲ್ಲಿ ಆಯ್ತು.
0: ಹೋಟ್ಲಲ್ಲಿ ನೀನೇನ್ ತಿಂದೆ ಪುಟ್ಟಿ?
5: ನಾನು ನೂಡಲ್ಸ್ ತಿಂದೆ, ನಾನು ಗೋಬಿ ತಿಂದೆ.
3: ಅಜ್ಜಿ, ನಿಂಗೆ ಗೋಬಿ ಮಾಡಕ್ ಬರುತ್ತಾ?
0: ನಂಗೆ ಬರಲ್ಲಮ್ಮ, ನೀನ್ ಕಲ್ಸ್ಕೊಟ್ರೆ ಮಾಡ್ತೀನಿ.
3: ನನ್ಗೂ ಬರೋಲ್ಲ ಅಜ್ಜಿ, ಅಮ್ಮ ಹೇಳ್ಕೊಡ್ತಾಳೆ.
1: ಇವತ್ತೇನ್ ಜಮೀನಿನ ಕೆಲಸ ಇಲ್ವೇನಪ್ಪ? ಗಂಟೆ 11 ಅಲಸ್ನಣ್ಣು ಕೊಯ್ತಾ ಕೂತಿದ್ದೀರಿ.
4: ಬ್ಯಾಸಾದ ಕೆಲ್ಸಕ್ಕೀಗ ಮೊದ್ಲಂಗೆ ಹಾಲು ಸಿಗ್ತಾ ಇಲ್ಲ, ಕೆಲ್ಸ ಏನೋ ಇತ್ತು. ನೋಡ್ ಮಗ, ಬ್ಯಾಸಾಯಕ್ಕಿರೋ ದೊಡ್ಡ ಸಂಕಟ ಇದೆಯ. ಮೊದಲು ನಾನೇ ಅಷ್ಟೋ ಇಷ್ಟೋ ಮಾಡ್ತಿದ್ದೆ, ವಯಸ್ಸಾಯ್ತು, ಮೊದ್ಲಂಗೆ ಆಗಾಕಿಲ್ಲ.
0: ಹ್ಮ್, ಮೈಗಳ್ತನ ಹೆಚ್ಚಾಯ್ತು.
4: ಎಲ್ಲ ಇವಳ ನಾನೇನ್ ಅರೇದ್ ಹುಡುಗ ಅನ್ಕೊಂಡಿದೀಯ? ನಂಗೆ 60 ಕಣಮ್ಮಿ.
0: ಏನು, ನಿಂಗ್ ಮಾತ್ರ ವಯಸ್ಸಾಯ್ತು, ನಂಗಾಗ್ಲಿಲ್ವಾ?
5: ಓ ಅಜ್ಜ ಅಜ್ಜಿ ಜಗಳಾಡ್ತಿದ್ದಾರೆ. ತಾತ ಅಜ್ಜಿ, ನೀವು ಜಗಳಾಡ್ತೀರಾ?
0: ನೋಡಿ ನಿಮ್ಮ ಮಾತು, ಮಕ್ಕಳ ಮುಂದೆ ಮಾನ ಹೋಯ್ತು.
1: ಅಪೂರ್ವ, ಅನನ್ಯ, ಹಾಗೆಲ್ಲ ದೊಡ್ಡವರನ್ನ ಆಡ್ಕೋಬಾರ್ದು. ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ, ನಾನು ಜಮೀನ್ ಕಡೆ ಹೋಗಿ ಬರ್ತೀನಿ.
0: ಅಯ್ಯ, ನಿನ್ ಜಮೀನ್ ಎಲ್ಲ ಓಡಾಗಲ್ಲ, ಸ್ವಲ್ಪ ಸುಧಾರಿಸ್ಕೊಪ್ಪ. ಕಾರ್ ಓಡಿಸ್ಕೊಂಡ್ ಬೇರೆ ಬಂದಿದ್ದೀಯಾ?
1: ಇಲ್ಲವ, ನಂಗೆ ಜಮೀನ್ ಕಡೆ ಹೋಗಿ ಬರ್ದಿದ್ರೆ ಊರಿಗೆ ಬಂದಂಗೆ ಆಗಲ್ಲ, ಬೇಗ ಬಂದ್ಬಿಡ್ತೀನಿ.
3: ಬಾಯ್ ಡ್ಯಾಡಿ.
1: ಬಾಯ್ ಅನನ್ಯ. ಬಾಯ್ ಅಪೂರ್ವ.
0: ಅಲ್ಕಡವ ಕನಕ, ಈ ವಿನಿಯ ಹಗಲು ರಾತ್ರಿ ಬೆಂಗಳೂರಿನಾಗೆ ಕಣ್ಣಿಗೆ ಎಣ್ಣೆ ಹಚ್ಕೊಂಡು ಕೆಲಸ ಮಾಡ್ತಾನೆ. ರಜಾ ಸಿಕ್ಕಾಗ 4 ಆರಾಮಾಗಿರೋದು ಬಿಟ್ಟು ಹಳ್ಳಿಗೆ ಬಂದು ದಣೀತಾನೆ. ಹಿಂಗಾದ್ರೆ ಅವನ ಆರೋಗ್ಯ ಏನಾಗ್ಬೇಕವ್ವ? ಹೋಗ್ಲಿ, ಇಲ್ಲಿ ಬಂದಾಡೋ ಸುಮ್ಕಿರ್ತಾನ, ಜಮೀನ್ ಸುತ್ತಾನೆ. ಅಲ್ಲೇನಾದ್ರೂ ಕೆಲಸ ಇದ್ರೆ ಶರ್ಟ್ ಬಿಚ್ಚಿ ಹಾರೆ ಪಿಕಾಸೆ ಹಿಡ್ಕೊಂಡು ನಿಂತು ಬಿಡ್ತಾನೆ.
4: ಇದಕ್ಕೆ ಏನವ್ವ, ನಾ ಓದ್ಸಿದ್ದು ಬಂಗಾರದಂತ ಕೆಲಸ, ಕೈ ತುಂಬ ಸಂಬಳ, ಮಕ್ಕಳು, ಮನೆ, ಕಾರು ಎಲ್ಲ ಇದ್ರು ಇಲ್ಲಿ ಬಂದು ನೆತ್ತಿಯ ಮೇಲೆ ಮಣ್ಣು ಹುಯ್ಕೊಳ್ಳುವಂತಹದ್ದು ಏನಾಗೈತವ್ವ?
0: ನಮಗೂ ವಯಸ್ಸಾತು, ಇದನ್ನೆಲ್ಲ ನೋಡ್ಕೊಳ್ಳೋ ವಯಸ್ಸ ನಮ್ದು.
4: ಹೋಗ್ಲವ್ವ, ಈ ಜಮೀನಾಗೇನಾದ್ರೂ ಲಕ್ಷಾಂತರ ಸಂಪಾದನೆ ಆಯ್ತಾ? ಬೇಕಾದಾಗ ಮಳೆ ಬರಾಕಿಲ್ಲ, ಬೋರ್ನಾಗೆ ನೀರು ಸಿಗಾಕಿಲ್ಲ, ಕೆಲ್ಸಕ್ಕೆ ಹಾಲು ಸಿಗಾಕಿಲ್ಲ, ಇನ್ನು ಏನು ಉಳ್ದೈತವ ಇಲ್ಲಿ?
0: ಬರ್ರವ್ವ, ಇಲ್ಲಿ ದಿನ ಸಾಕು, ಎಲ್ಲ ಒಟ್ಟಿರಾನ ಅಂತ ಕರಿತಾನೆ ಅಂತ ನಾವು ಕಾಯ್ತಿದ್ದೀವಿ.
4: ಆದ್ರೆ ಮಾತೇ ಇಲ್ಲ. ಇಲ್ಲಿದೆ ಮಾತು, ಅಲ್ಲಿಗೇನ್ ಬಿತ್ತಿದ್ದೀರಿ, ಇಲ್ಲಿಗೇನ್ ಬಿತ್ತಿದ್ದೀರಿ? ಮಳೆ ಆಯ್ತಾ, ಕಳೆ ಕಿತ್ರ, ಬೋರ್ನಾಗ ನೀರಾಯ್ತಾ? ಇದ್ರ ಜೊತೆಗೆ ಯಾವ ಕಾರಣಕ್ಕೂ ಜಮೀನು ಮಾರಬೇಡಿ ಅಂತಿದ್ದಾನೆ. ಭೂಮಿನ ಕಳ್ಕೊಳ್ಳೋ ಸುಲಭ, ಸಂಪಾದಿಸೋ ಕಷ್ಟ ಅಂತ ನಂಗೆ ಹೇಳ್ತಾನೆ. ಈ ಊರಿನ ಜನ ಎಲ್ಲ ಕೇಳಿದ ರೇಟ್ಗೆ ಜಮೀನು ಮಾರ್ಕೊಂಡು ಹೋಗೋಕೆ ರೆಡಿಯಾಗವ್ರೆ.
5: ಮಮ್ಮಿ ಮಮ್ಮಿ.
2: ಅಪೂರ್ವ, ಅನನ್ಯ, ಡ್ರೆಸ್ ಬದಲಾಯಿಸ್ಕೊಂಡು ಬಂದ್ರಾ?
5: ಹೌದು ಮಮ್ಮಿ.
2: ಆಚೆ ಹೋಗಿ ಆಡ್ತಾ ಇರಿ, ಅಪ್ಪ ಬಂದ್ಮೇಲೆ ಊಟಕ್ಕೆ ಕರಿತೀನಿ.
5: ಸರಿ ಅಮ್ಮ, ಬಾರೆ ಅನನ್ಯ.
2: ಮಾವಯ್ಯ, ನಾನು ಅವ್ರಿಗೆ ಆಗಾಗ್ಗೆ ಹೇಳ್ತಾನೆ ಇದ್ದೀನಿ, ಅತ್ತೆ ಮಾವನ ಕೈಲಿ ನಾವು ಮಾಡೋದಕ್ಕಾಗೋಲ್ಲ, ಅಲ್ಲಿಗೆ ಕರ್ಸ್ಕೊಂಡು ಬಿಡೋಣ ಅಂತ. ನನ್ನ ಮಾತು ಅವ್ರ ಕಿವಿ ಮೇಲೆ ಬೀಳೋದಿಲ್ಲ, ಅವ್ರ ಸ್ವಭಾವ ನಿಮಗೆ ಗೊತ್ತಲ್ಲ.
0: ನಿನ್ನ ಮಾತು ನಿಜ ಕಣವ್ವ, ಅವನು ಯಾರ ಮಾತೂ ಕೇಳೋನಲ್ಲ. ಅದೇನೋ ಹೇಳ್ತಾರಲ್ಲವ್ವ, ಆನೆ ನಡೆದಿದ್ದೇ ದಾರಿ ಅಂತ. ಹಂಗಾಯ್ತು, ಎಲ್ಲಾರ್ದೂ ಒಂದು ದಾರಿ ಆದರೆ ಇವೊಂದೇ ಒಂದು ದಾರಿ.

0: ನಾನು ಅವ್ರಿಗೆ ಹೇಳಿ ನೋಡ್ತೀನಿ. ನಮಗೂ ಅಲ್ಲಿ ಸುಖ ಏನಿಲ್ಲ. ಬೆಳಿಗ್ಗೆ ಇಬ್ರು ಕೆಲ್ಸಕ್ಕೆ ಹೋಗೋಕ್ ಮುಂಚೆ ಈ ಹುಡುಗ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಹೋಗ್ಬೇಕು. ಸ್ವಲ್ಪ ತಡ ಆದ್ರೆ ಟ್ರಾಫಿಕ್ ಜಾಮು. ಅಕಸ್ಮಾತ್ ಯಾವ ಕಾರಣಕ್ಕಾದ್ರೂ ಹುಡುಗರು ಬೇಗ ಬಂದ್ರೆ ಅವ್ರು ನಾವು ಬರೋ ತನಕ ಬೀದಿಲೇ ಇರ್ಬೇಕಾಗತ್ತೆ. ನನಗೂ ಅಲ್ಲಿ ಜೀವನ ಸಾಕಾಗೋಗಿದೆ.
1: ಮಮ್ಮಿ ಮಮ್ಮಿ.
0: ಏನು, ಯಾಕೆ ಒಂದೇ ಹೆಸರು ಓಡ್ ಬಂದ್ರಿ?
1: ಮಮ್ಮಿ ಮಮ್ಮಿ, ಅಲ್ಲಿ ಹುಡುಗರು ಉಯ್ಯಾಲೆ ಆಡ್ತಿದ್ದಾರೆ, ನಾವು ಆಡ್ತೀವಿ.
2: ಪ್ಲೀಸ್ ಮಮ್ಮಿ, ಇಲ್ಲ ಅನ್ಬೇಡಿ.
0: ಎಲ್ಲಿ ಆಡ್ತಿದ್ದಾರಪ್ಪ?
2: ಅಲ್ಲಿ ಟೆಂಪಲ್ ಹತ್ರ.
3: ಓ, ಅಲ್ಲಿ ಕಣವ, ಹನುಮಂತರಾಯನ ಗುಡಿ ಹತ್ರ ಹುಣಸೆ ಮರಕ್ಕೆ ಉಯ್ಯಾಲೆ ಕಟ್ಟಿ ಆಡ್ತಾರೆ ಊರು ಹೈಕ್ಳು.
4: ಬ್ಯಾಡವ್ವ, ಹಳ್ಳಿ ಹುಡುಗರು ಶಾನೆ ಹೊರಟು, ನಿಮ್ ಕೈಲಿ ಅವ್ರ ಜೊತೆ ಆಡಕ್ಕಾಯ್ಕಿಲ್ಲ. ಶಾನೆ ಹತ್ರ ಜಿಗ್ತಾರೆ, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದೀತು. ಬ್ಯಾಡ ಕಂಚಿನ.
2: ನಾನು ಉಯ್ಯಾಲೆ ಆಡ್ಲೇಬೇಕು.
3: ಆತು, ನೀನು ಉಯ್ಯಾಲೆ ಆಡುವಂತೆ ಪಡಸಾಲೆಯಲ್ಲಿ ನೀಗೆ ಅಂತಾನೆ ಕಟ್ಕೊಡ್ತೀನಿ, ಅಲ್ಲಿ ಆಡುವಂತೆ.
5: ಕೃಷ್ಣಪ್ಪ ಕೃಷ್ಣಪ್ಪ, ಇದೀಯ ಮನೇಲಿ?
3: ಏನ್ ಹುಚ್ಚಯ್ಯ, ಬಹಳ ಅಪರೂಪ ಬಂದೆ, ಏನ್ ವಿಷಯ?
6: ಓ, ಮೊಮ್ಮಕ್ಳು ಸೊಸೆ ಎಲ್ಲ ಬಂದವ್ರೆ, ಹೆಂಗಿದೀವ ಕನಕವ್ವ?
0: ನಾನ್ ಚೆನ್ನಾಗಿದ್ದೀನಿ, ನೀವ್ ಆರೋಗ್ಯವಾಗಿದ್ದೀರಾ?
6: ವಯಸ್ಸಾದ್ಮೇಲೆ ಇನ್ನೆಂತ ಆರೋಗ್ಯ ಬಿಡವ. ಅಂದಂಗೆ ಈ ವಿನಯಪ್ಪ ಎಲ್ಲಿ ಕಾಣ್ತಿಲ್ಲ?
3: ಜಮೀನ್ ಹತ್ರ ಹೋಗವನೇ.
6: ಇಡೀ ಊರ್ನಾಗೆ ನಿನ್ ಮಗ ಒಬ್ಬನೇ ನೋಡಪ್ಪ, ಪ್ಯಾಟೆಯಿಂದ ಬಂದೇಟ್ಗೆ ಜಮೀನ್ ಕಡೆ ಹೋಗೋನು. ಬೆಂಗಳೂರು ಸೇರಿದ ಮ್ಯಾಕೆ ಯಾ ನನ್ನ ಮಗನು ಜಮೀನ್ ಕಡೆ ತಲೆ ಇಕ್ಕಾಕಿಲ್ಲ.
3: ಹತ್ ಬೆಳು ಒಂದೇ ಸಮ ಇರ್ತಾವ, ಒಬ್ಬೊಬ್ಬರದು ಒಂದೊಂದರ.
1: ತಾತ ಆಚೆ ಉಯ್ಯಾಲೆ ಕಟ್ಕೊಡ್ತೀನಿ ಅಂತ ಹೇಳಿದ್ರಿ.
3: ಹೋಗ್ಬಿಟ್ಟ ಕಟ್ಕೊಡ್ತೀನಿ, ಹುಚ್ಚಿನ ತನ ಮಾತಾಡಿ. ಈ ಹರಸಿನ ಅಂಟು ತೊಳ್ಕೊಂಡು ಬರ್ತೀನಿ, ಅಲ್ಲಿ ಗಂಟ ಬೇರೆ ಆಟ ಆಡಿ.
4: ತಕೊಳ್ಳಿ ಕಾಪಿ.
6: ಅದ್ಯಾಕವ ಕಾಪಿ, ನಾ ಬಂದಾಗ್ಲೆಲ್ಲ ಹಿಂಗೆ ಕಾಪಿ ಟೀ ಕೊಡ್ತಾ ಇದ್ರೆ ನಂಗೂ ಒಂಥರ ಆಗ್ತದವ.
3: ಎಲ್ಲೇ ತಗೋ ಹುಚ್ಚಯ್ಯ, ನಿನ್ನೇನ್ ದಿನ ನಮ್ಮ ಮನೆಗೆ ಬರೋಣ.
7: ಊರಾಗಿನ ಜಾನುವಾರುಗಳಿಗೆಲ್ಲ ಕಾಲುವಾಯಿ ಜ್ವರ ಬರ್ತಾ ಐತೆ, ಅದಕ್ಕೆ ಅಂತ ನಾಳೆ ಗೌರ್ಮೆಂಟ್ ಡಾಕ್ಟರ್ ಬರ್ತಾವ್ರೆ. ಅದಕ್ಕೆ 7 ಗಂಟೆಗೆ ಚೇರ್ಮನ್ರು ಹನುಮಂತರಾಯನ ಗುಡಿ ಹತ್ರ ಪಂಚಾಯತಿ ಕರೆದವ್ರೆ. ಎಲ್ಲರೂ ಬರ್ಲೇಬೇಕು, ಯಾರು ತಪ್ಪಿಸ್ಕೋಬಾರ್ದು. ಕೇಳ್ರಪ್ಪ ಕೇಳ್ರಿ.
1: ಆಚೆ ಯಾರು ಡ್ರಮ್ ಬೀಟ್ ಮಾಡ್ಕೊಂಡು ಏನೋ ಹೇಳ್ಕೊಂಡು ಹೋದ್ರಲ್ಲ,
2: ಅದೇನ್ ತಾತ?
0: ಓ, ಅದಾ, ಅದು ಊರಲ್ಲೇನಾದ್ರೂ ಮುಖ್ಯವಾದ ತೀರ್ಮಾನ ತಗೋಬೇಕಾದ್ರೆ ಮೀಟಿಂಗ್ ಕರೆಯೋದು ಹೀಗೇನೆ.
1: ಫೋನ್ ಮಾಡ್ಕರಿ ಅಲ್ವಾ?
0: ಇಲ್ಲಿ ಎಲ್ರಿಗೂ ಫೋನ್ ಇರಲ್ಲ ಪುಟ್ಟ. ನೋಡಿ, ಉಯ್ಯಾಲೆ ಕಟ್ಟೋಕೆ ತಾತ ಇನ್ನೂ ಕೈ ತೊಳ್ಕೊಂಡಿಲ್ಲ. ನೀವ್ ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡ್ ಬನ್ನಿ, ಬೆಂಗಳೂರ್ಲಿ ನಿಮ್ಗೆ ಇಲ್ಲಿ ಸಿಕ್ಕ ಹಾಗೆ ಹುಡುಗರ್ ಕಂಪ್ನಿ ಸಿಗೋಲ್ಲ.
1: ಆಯ್ತಮ್ಮ.
0: ಮತ್ತೆ ಒಳಗೆರಡು ಸೌತೆಕಾಯಿ ಇದ್ದು ಅವನ್ನ ಹೆಚ್ಚಿ ಕೊಸಂಬರಿ ಮಾಡ್ಲೆ.
4: ನಾನ್ ಮಾಡ್ತೀನಿ ಬಿಡವ.
0: ನಂಗಾದ್ರೂ ಏನ್ ಕೆಲ್ಸ ಇದೆ ಅತ್ತೆ, ಇವ್ರು ಬರೋ ತನಕ ಬಿಡುವಾಗಿದ್ದೀನಲ್ಲ.
4: ಸರಿ, ಹಂಗೆ ಮಾಡುವ.
1: ಬಾರೇ ಅನನ್ಯ, ಆಚೆ ಗಾಡಿಲಿ ಜೈಕಪ್ಪಿಕ ಆಡೋಣ. ತಾತ ಆಮೇಲೆ ಉಯ್ಯಾಲೆ.
3: ಏ ಗೊತ್ತು ಕಣವ್ವ, ನೀನ್ ಹೇಳ್ದ ಮ್ಯಾಕೆ ಮರಿತೀನ. ಈಗ ಒಂದಿಟ್ಟು ಹೊತ್ತು ಆಡ್ ಬನ್ನಿ.
5: ಕೃಷ್ಣಪ್ಪ, ನಾವ್ ಒಂದ್ ತಿಂಗಳ ಮಟ್ಟಿಗೆ ಬೆಂಗಳೂರಿಗೆ ಹೋಯ್ತಿದ್ದೀವಿ. ಎರಡನೇ ಮಗ ಶಂಕರ ಕರಿತಾವನೆ. ಒಂದ್ ತಿಂಗಳು ಇಲ್ಲಿದ್ದು ನೋಡಿ ಸರಿಯಾದ್ರೆ ಇಲ್ಲೇ ಇರೋರಂತ ಎಂದವನೆ. ಇಲ್ಲೇನೈತೆ ನೋಡಿ, ಅಲ್ಲ ಈ ಸಾಲ್ ಬೆಳೆ ಇಕ್ಲೇ ಇಲ್ಲ, ದನ ಕರ ಎಲ್ಲ ಹಿಂದಿನ ವರ್ಷನೆ ಮಾರ್ಬಿಟ್ಟೆ. ತೋಟ ಇಲ್ಲ, ತುಡಿಕೆ ಇಲ್ಲ, ಇರೋ 2 ಎಕರೆ ಒಣಗಿದ ಭೂಮಿಲಿ ಇನ್ನೇನ್ ಮಾಡೋದು? ಈಗ ಬೀಗದ್ಕೆ ಮಡಿಕ ಮನಿ ಕಡೆ ಒಸಿ ನಿಗಾ ಇರ್ಲಿ. ಸಾಂತವ್ವ, ನೀನು ಆಟೆ ಬಾವಿ ನೀರಿಗೆ ಹೋಗ್ ಬರೋವಾಗ ಬಾಗಿಲ್ ಕಡೆ ಒಂದ್ ಕಿತ ನೋಡ್ಕೊಂಡ್ ಬಾರವ.
3: ಇದು ಹೇಳೋ ಮಾತಾ? ಅದ್ ಸರಿ, ಯಾವಾಗ ಹೊರಟೆ?
5: ಈಗ ಒಂಟೆ ಬಂದಿವನಿ. ಬರ್ತೀನಿ ಕೃಷ್ಣಪ್ಪ. ಸಾಂತವ್ವ ಬರ್ತೀನಿ.
3: ಮನಿದೇನು ಚಿಂತೆ ಮಾಡ್ಬೇಡ, ಹೋಗ್ಬಾ.
5: ನಿನ್ ಸುಪರ್ದಕ್ ಬಿಟ್ಟ ಮೇಲೆ ನನಗೇನ್ ಚಿಂತೆ?

0: ಏನಪ್ಪ ನಿಮ್ಗೆಲ್ಲ ಒಪ್ಪಿಗೆ ಆದ್ರೆ ಬೇಗ ಶುರು ಮಾಡೋಣ, ಆದ್ರೆ ಕಾನೂನು ಪ್ರಕಾರನೇ ಎಲ್ಲ ನಡೆಯೋದು, ಇದರಲ್ಲಿ ಮುಚ್ಚುಮರೆ ಏನು ಇಲ್ಲ.
1: ಅಣ್ಣ ನೀವು ಶುರು ಮಾಡಿ, ನಾವು ನಿಮ್ ಜೊತೆಗೆ ಇದೀವಿ, ಇದಕ್ಕಿಂತ ಒಳ್ಳೇದೇನೈತೆ?
0: ಸರಿಯಪ್ಪ ಭೇಟಿ ಮಾಡೋಣ.
1: ಸರಿ ಅಣ್ಣ.
2: ಆಯ್ತಾ, ಎಲ್ಲ ನೋಡ್ಕೊಂಡ್ ಬಂದ್ಯಾ?
0: ಆಯ್ತಪ್ಪ, ಎಲ್ಲ ನೋಡ್ಕೊಂಡ್ ಬಂದೆ. ನೋಡಿಲಿ, ಮಣ್ಣಿನ ಸ್ಯಾಂಪಲ್ ಕೂಡ ತಂದಿದ್ದೀನಿ.
2: ಅದೇನ್ ಮಾಡ್ತೀಯ, ಊರಾಗಿನ ಮಣ್ಣು ಅಂತ ಬೆಂಗಳೂರಿನಾಗೆ ಪೂಜೆ ಮಾಡ್ತೀಯ?
0: ಇಲ್ಲಪ್ಪ, ಪರೀಕ್ಷೆ ಮಾಡಿಸ್ತೀನಿ, ಮಣ್ಣಿನ ಫಲವತ್ತತೆ ಗೊತ್ತಾಗತ್ತೆ, ಯಾವ ಜಮೀನಿಗೆ ಯಾವ ಬೆಳೆ ಹಾಕ್ಬೋದು ಅಂತ ಸಲಹೆ ಪಡಿತೀನಿ.
3: ಅಲ್ಕಣ್ಣ ಮಗ, ನೀನು ಬೆಂಗಳೂರಿನಾಗ ಕೆಲಸ ಮಾಡೋನು, ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಇಲ್ಲಿ ಬ್ಯಾಸಾಯ ಮಾಡೋರು ಯಾರು?
2: ಅದೇಳು, ನಮ್ಮ ಕಾಲ ಎಲ್ಲ ಮುಗಿತಾ ಬಂತು.
0: ಅದಕ್ಕೆ ನಾನೇ ಬರ್ತಾ ಇದ್ದೀನಿ.
2: ಏನು ಏನಂದೆ, ಇನ್ನೊಂದ್ ಕಿತ ಹೇಳು.
0: ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇನ್ನು 2 ತಿಂಗಳಲ್ಲಿ ಬೆಂಗಳೂರು ಕೆಲಸ ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದೀನಿ.
2: ನಿಂಗೇನು ಹುಚ್ಚಿಗೆ ಚಿಡ್ದಾಯ್ತಾ?
3: ಇದೆಂತ ಮಾತು ಅಂತ ಆಡ್ತೀಯ ಮಗ? ಅಲ್ಲ, ಬಂಗಾರ ಅಂತ ಕೆಲಸ ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂತೀಯಲ್ಲ, ಇದು ಹುಚ್ಚಲ್ವಾ?
0: ಅಲ್ಲಿ ಕೆಲಸ ಏನೋ ಬಂಗಾರದ್ದೇ, ಆದ್ರೆ ಬದುಕು ಬಂಗಾರ ಅಲ್ಲ.
2: ಅದೇನು ಓದಿಸಿ ಬಿಡಿಸಿ ಹೇಳಪ್ಪ. ನೀನು ಬರಕ್ ಮುಂಚೆ ಹುಚ್ಚಯ್ಯ ಬಂದಿದ್ದ, ಅವನ ಮಗ ಶಂಕರ ಅಪ್ಪ ಅಮ್ಮನ ಬೆಂಗಳೂರಿಗೆ ಕರ್ಸ್ಕೋತಾ ಇದ್ದಾನಂತೆ. ಊರವರೆಲ್ಲ ಹೋಗಿ ಬೆಂಗಳೂರು ಸೇರಿದ್ರೆ ನೀನು ನಾನೇ ಹಳ್ಳಿಗೆ ಬರ್ತೀನಿ ಅಂತಿದ್ದೀಯ. ಅವ್ರು ಸರಿನಾ, ನೀನು ಸರಿನಾ, ನನಗೇನು ತಿಳಿತಿಲ್ಲಪ್ಪ. ಏನು ನಿನ್ನ ಪಿಲಾನು?
0: ಹೇಳ್ತೀನಪ್ಪಯ್ಯ, ಎಲ್ಲ ಸರಿಯಾಗಿ ಹೇಳ್ತೀನಿ.
2: ದೇ ಇವಳೆ, ಕನಕವನ್ನು ಕರಿ, ಆಯಮ್ಮನು ಇರಲಿ. ಈ ಮಹಾರಾಯನ ತಲೆಯಾಗಿರೋದು ಅವಳು ಗೊತ್ತೋ ಇಲ್ವೋ, ಇವನೇನೋ ಎಲ್ಲಾರನ್ನು ನಡ್ದಿನಲ್ಲೇ ಮುಳಿಸೋ ಹಂಗೆ ಕಾಣ್ತಾನೆ.
3: ಕನಕ, ಕನಕ,
4: ಏನತ್ತೆ?
3: ಬಾರವ್ವ, ಅದೇನ್ ಕೆಲಸ ಇದ್ರು ಬಿಟ್ಟು ಬಾ.
4: ಒಂದ್ ನಿಮಿಷ ಅತ್ತೆ, ಬಂದೆ.
2: ಏನಾಯ್ತು, ಯಾಕ ಅಳ್ತಿದ್ಯಾ ಪುಟ್ಟ? ಏಯ್, ಯಾರು ಏನ್ ಮಾಡಿದ್ರು?
5: ಅವ್ರೇನೋ ಮಾಡಿಲ್ಲ ತಾತ, ಜೂಟ್ ಆಟ ಆಡುವಾಗ ಇವಳೇ ಕೆಳಗ್ ಬಿದ್ಲು.
0: ಏನೋ ತುಂಬಾ ಏಟ್ ಆಯ್ತಾ? ಎಲ್ಲಿ? ಓ, ಮಂಡಿ ತರ್ಚಿದೆ. ಯಾಕ ಅಳ್ತಿದ್ಯಾ ಪುಟ್ಟು? ನೋವಾ?
5: ಇಲ್ಲ.
0: ಮತ್ತ್ಯಾಕ ಅಳ್ತಾ ಇದೀಯಾ?
5: ಬಿದ್ನಲ್ಲ ಅದಕ್ಕೆ.
0: ಬಿದ್ರೆ ಅಳಬೇಕು ಅಂತ ಏನಿಲ್ಲ ಪುಟ್ಟು, ನೋವಿದ್ರೆ ಮಾತ್ರ ಅಳಬೇಕು. ಇಲ್ಲಿ ನೋಡು, ಏನು ಆಗಿಲ್ಲ, ಹೋಗಿ ಗಾಯ ತೊಳ್ಕೊಂಡ್ ಬಾ ಅನನ್ಯ. ಏ ಅಪೂರ್ವ, ಹೋಗೋ, ಸ್ವಲ್ಪ ಹೆಲ್ಪ್ ಮಾಡು.
4: ಆಯ್ತು ಅಪ್ಪ.
6: ಏನದು, ಏನಾಯ್ತು ಅನನ್ಯ?
5: ಜೂಟ್ ಆಟ ಆಡುವಾಗ ಬಿದ್ದೆ.
3: ತಗೋ ಚಿನ್ನ, ಈ ಕರ್ಜಿಕಾಯಿ ತಿನ್ನು, ನೋವೆಲ್ಲ ಮರ್ತೇ ಹೋಗುತ್ತೆ. ಪುಟ್ಟ ನೀನು ತಗೋ.
5: ಅಜ್ಜಿ ನಂಗೆ 2. ನಂಗೂ 2.
3: 2 ಯಾಕೆ, 3 ತಗೊಳ್ಳಿ.
6: ಇಬ್ಬರು ಒಳಗೆ ಹೋಗ್ತೀನಿ. ಓಕೆ.
2: ಹೇಳಪ್ಪ, ಅದೇನು ಮಾಡಬೇಕು ಅಂತಿದ್ದೀಯೋ ಹೇಳು. ಕನಕ, ನೀನು ಕೇಳವ, ನಿನ್ನ ಯಜಮಾನ ಪಿಲಾನು?
0: ಅಪ್ಪಯ್ಯ, ನಾನು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಬೇಡಿ. ನೀವು ತಿಳಿದ ಹಾಗೆ ಬೆಂಗಳೂರಲ್ಲಿ ನಮ್ಮ ಕೆಲಸ ಜೀವನ ಎಲ್ಲ ಬಂಗಾರ ಏನಲ್ಲ, ಹೊರಗಿನವ್ರಿಗೆ ಹಾಗನ್ಸುತ್ತೆ ಅಷ್ಟೇ. ಅಲ್ಲಿ ಪ್ರತಿ ನಿಮಿಷ ಪ್ರತಿ ದಿನ ಒಂಥರ ಹೋರಾಟ, ಕೆಲಸದಲ್ಲಿ ಪ್ರತಿ ದಿನಾನು ಒಂದು ಸತ್ವ ಪರೀಕ್ಷೆ. ಎಷ್ಟು ಮಾಡಿದ್ರು ಸಾಲದು ಅಂತವೇ ನಮಗೆ ಸಂಬಳ ಕೊಡೋ ಕಂಪ್ನಿಗಳು. ನೀರಿಗೆ, ಸೂರಿಗೆ, ಮನೆಯಿಂದ ಕೆಲಸಕ್ಕೆ, ಕೆಲಸದಿಂದ ಮನೆಗೆ, ಹೀಗೆ ಓಡಾಡೋದ್ರಲ್ಲಿ ಅದೆಷ್ಟು ಟೈಮ್ ಹಾಳಾಗ್ತಿದೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ.
2: ಅದಕ್ಕೆ ಇಲ್ಲಿಗೆ ಬರ್ತೀನಿ ಅಂತಿದ್ದೀಯಾ? ಇದೆಲ್ಲ ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದೀಯಾ?
0: ಹಾಗಂದ್ಕೊಂಡಿಲ್ಲಪ್ಪ, ಆದರೆ ಇಲ್ಲಿರೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮ ಕೈಲೇ ಇರುತ್ತೆ.
2: ಇಲ್ಲಿ ಕಂಪ್ಯೂಟರ್ ಕೆಲಸ ಮಾಡ್ತೀಯಾ?
0: ಇಲ್ಲಪ್ಪ, ತಲೆತಲಾಂತರದಿಂದ ನೀನು ನಮ್ಮ ತಾತ ಮುತ್ತಾತ ಮಾಡಿರುವಂತಹ ವೃತ್ತಿ ವ್ಯವಸಾಯನೇ ಮುಂದುವರಿಸ್ತೀನಿ ನಾನು.
2: ಇದ್ರಾಗೆ ವರ್ಷಕ್ಕೆ ಬರೋದು ನಿನ್ನ ತಿಂಗಳ ಸಂಬಳದಷ್ಟು ಇಲ್ಲ, ಗೊತ್ತದ ಮಗ? ಇದ್ರಾಗೆ ಜೀವನ ಮಾಡೋಕಾಯ್ತದ? ಹುಡುಗರು ಓದು, ಬಟ್ಟೆ ಬರೆ, ಮದುವೆ, ಕಾಯಿಲೆ, ಕಸಾಲೆ, ಇದರ ಅಂದಾಜು ಐತಾ ಮಗ?
0: ಎಲ್ಲ ಅಂದಾಜು ಇದೆ ಅಪ್ಪಯ್ಯ, ಆದರೆ ನಾವು ಮಾಡೋ ವ್ಯವಸಾಯಕ್ಕೂ ನೀವು ಮಾಡೋ ವ್ಯವಸಾಯಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ.
3: ಏನು ವ್ಯತ್ಯಾಸ ಇದ್ರೂ ಬೆಳೆಯೋದು ಭೂಮಿಲೇ ತಾನೇ, ಅದಕ್ಕೆ ಗೊಬ್ಬರ, ಬೀಜ, ನೀರು ಕೊಡಬೇಕಲ್ವಾ? ಇದು ಬೇರೆ ಹೆಂಗಾಯ್ತದೆ?
0: ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಅದೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಖರ್ಚು ಕಡಿಮೆ, ಆದಾಯ ಹೆಚ್ಚು.
2: ಇರಾದೆ ಇದೆ ಎಕರೆಯಲ್ಲಿ, ಅದಂಗೆ ದೊಡ್ಡದಾಗಿ ಮಾಡ್ತೀಯಪ್ಪ?
0: 5 ಎಕರೆ ನಮ್ಮದು ಮಾತ್ರ, ಇಡೀ ಊರಿಂದು 1,000+ ಎಕರೆ. ಈ ಊರಿನ ಜನರನ್ನೆಲ್ಲ ಒಂದು ಮಾಡಿ ಸಹಕಾರಿ ವ್ಯವಸ್ಥೆಯಲ್ಲಿ ದೊಡ್ಡದಾಗಿ ವೃತ್ತಿಪರತೆಯಿಂದ ವ್ಯವಸಾಯ ಮಾಡ್ತೀವಿ. ಊರಿನ ಜನ ಅವರ ಜಮೀನಿನ ವಿಸ್ತೀರ್ಣಕ್ಕೆ ಸಮನಾಗಿ ಆದಾಯ ಪಡೀತಾರೆ. ಎಲ್ಲರಿಗೂ ಕೆಲಸ, ಎಲ್ಲರಿಗೂ ಎಲ್ಲ ಅನುಕೂಲನೂ ಸಮನಾಗಿ ಕೊಡ್ತೀವಿ. ಎಲ್ಲ ಸಹಕಾರಿ ತತ್ವದ ಅಡಿಯಲ್ಲೇ ನಡೆಯುತ್ತೆ.
2: ಎಲ್ಲ ರಾಜಕೀಯದವರಂಗೆ ಮಾತಾಡ್ತಿದ್ದೀಯಲ್ಲಪ್ಪ, ಏನು ರಾಜ

0: ಸೇರ್ಬಿಟ್ಯಾ? ಆಗ ಕೆಲಸ ನಮಗಾಯ್ತು, ಸರಿಯಾಗಿ ಯೋಚನೆ ಮಾಡಿದೀಯಾ?
1: ಈ ಅನುಮಾನವೇ ನಮ್ಮನ್ನ ಕೊಲ್ತಾ ಇರೋದು ಅಪ್ಪ, ಯಾವುದು ಅಸಾಧ್ಯವಲ್ಲ.
0: ಕೇಳಿದೆನವ್ವ ನಿನ್ನ ಯಜಮಾನ ಮಾತನ್ನ, ಇದು ನಿಂಗೂ ಒಪ್ಪೇನಾ?
2: ಈ ವಿಷಯ ಆಗಾಗ ಹೇಳ್ತಿದ್ರು ಮಾವ, ನನಗೂ ಇದು ಕನಸು ಅನಿಸ್ತಾ ಇತ್ತು. ಅದನ್ನೊಂದು ಪ್ರಾಜೆಕ್ಟ್ ಆಗಿ ತುಂಬಾ ವಿವರವಾಗಿ ಕೆಲಸ ಮಾಡಿದ್ದಾರೆ. ಊರಿನ ಕಲಿತ ಜನರನ್ನ, ಹೊರಗು ಹೋಗಿರೋ ಜನರನ್ನೆಲ್ಲ ಸಂಪರ್ಕ ಮಾಡಿದ್ದಾರೆ. ಎರಡು ಮೂರು ಸಲ ಎಲ್ಲ ಸರಿ ಮಾತಾಡಿದ್ದಾರೆ, ಎಲ್ಲರೂ ಒಪ್ಪಿದ್ದಾರೆ. ಸೊಸೈಟಿ ರಿಜಿಸ್ಟರ್ ಮಾಡೋ ಕೆಲಸ ನಡೀತಿದೆ. ನನಗೂ ಮೊದಲಿಗೆ ವಿಶ್ವಾಸ ಬರಲಿಲ್ಲ ಮಾವ, ಇದರಿಂದ ಇಡೀ ಗ್ರಾಮಕ್ಕೆ ಗ್ರಾಮನೇ ಬದಲಾಗತ್ತೆ. ಇಲ್ಲಿ ಏನೂ ಇಲ್ಲ ಅನ್ನೋ ಬದಲಿಗೆ ಇಲ್ಲಿ ಎಲ್ಲ ಇದೆ. ಸಿಟಿಗೆ ನಾವ್ಯಾಕೆ ಹೋಗ್ಬೇಕು ಅನ್ನೋ ಮಟ್ಟಕ್ಕೆ ಗ್ರಾಮ ಬರುತ್ತೆ ಮಾವ.
1: ಹೌದು ಅಪ್ಪಯ್ಯ, ಇಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ಸ್ಕೂಲು, ಬಸ್ಸು, ಅಂಗಡಿ ಮುಂಗಟ್ಟು, ರಸ್ತೆ, ಕುಡಿಯೋ ನೀರು ಎಲ್ಲ ತಾವಾಗೆ ಬರ್ತದೆ. ಸಿಟಿಗಳಿಗೆ ಹೋಗಿರೋ ಜನ ಇಲ್ಲಿಗೆ ವಾಪಸ್ ಬರೋ ಹಾಗಾಗತ್ತೆ. ಈಗ ನಾವು 10 ಜನ ಮುಖ್ಯರಾದವರು ಸೇರಿದ್ದೀವಿ, ಉಳಿದವರು ಸೇರೋ ವಿಶ್ವಾಸ ಇದೆ.
0: ನೀನ್ ಯಾವ್ದೋ ಸಿನಿಮಾ ತೋರಿಸ್ತಿರೋ ಹಂಗೈತೆ.
1: ಏ ಇಲ್ಲಪ್ಪ, ಇದು ಸಿನಿಮಾ ಅಲ್ಲ, ನೋಡ್ತಾ ಇರೋ ನಿಜ ಜೀವನದಲ್ಲಿ ನಡೆಯುವಂತದ್ದು ಇದು.
2: ಮಾವಯ್ಯ, ಈ ಕಾಲ ಮೊದ್ಲಿನ ಹಾಗಿಲ್ಲ. ನಮ್ ಕೆಲಸದಲ್ಲಂತೂ ಪ್ರತಿ ದಿನಾನು ಹೊಸ ಹೊಸ ಬದಲಾವಣೆ ಬರ್ತಾನೆ ಇದೆ. ಆ ಬದಲಾವಣೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದು ಮುಂದೆ ನಮಗೂ ಕಷ್ಟ ಆಗತ್ತೆ. ಕೆಲಸದ ಒತ್ತಡಕ್ಕೆ ಮನೆ ಮನೆಯಲ್ಲಿ ಜಗಳಗಳಾಗ್ತಿವೆ, ಡೈವರ್ಸ್, ಆತ್ಮಹತ್ಯೆ ಸಾಮಾನ್ಯ ಆಗ್ತಿವೆ.
0: ಅದೇನವ್ವ, ಹೊಸ ಹೊಸದಾಗಿ ಬರೋದು, ಅದೇ ಜಾಗ, ಅದೇ ಕೆಲಸ ಅಲ್ವಾ?
3: ನೀವು ಮಾತಾಡೋದೇ ನಂಗೆ ತಿಳಿತಿಲ್ಲ.
1: ಅವ್ವ ಕನಕ ಹೇಳೋದನ್ನ ನಿಂಗೆ ಅರ್ಥ ಮಾಡಿಸೋದು ಕಷ್ಟ. ಈಗ ಈ ಮೊಬೈಲ್ ನೋಡು, ನಿನ್ನ ಕೈಗೆ ಕೊಡ್ತೀನಿ, ಇದನ್ನ ಉಪಯೋಗಿಸಕ್ಕೆ ಬರುತ್ತಾ ನಿಂಗೆ?
3: ನಾನೇ ನಿಮ್ಮಂಗೆ ಓದ್ಲಿಲ್ಲ ಬರೀಲಿಲ್ಲ, ನಂಗೆ ಹೆಂಗ್ ತಿಳಿಬೇಕು?
1: ಹಾಗೆ ನಮಗೂ ಕೂಡ ಮುಂದೆ ಬರೋದನ್ನ ಬರ್ತಿರೋದನ್ನ ತಿಳ್ಕೊಂಡು ಅರ್ಗಿಸ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ.
2: ಅದಕ್ಕೆ ಈಗಿರೋ ಒಂದು ದಾರಿ ಏನಂದ್ರೆ, ಇನ್ನೂ ಗಟ್ಟಿ ಮುಟ್ಟಾಗಿರೋವಾಗ್ಲೇ ಇನ್ನೊಂದು ಸಾಮಾನ್ಯ ಜ್ಞಾನದ ವೃತ್ತಿ ಆರಿಸಿಕೊಳ್ಳೋದು, ಅದನ್ನೇ ನಾವೀಗ ಮಾಡ್ತಿರೋದು.
1: ಹೌದಮ್ಮ, ಅದಕ್ಕೆ ನಮ್ಮ ಈ ನಿರ್ಧಾರ. ಇದರಲ್ಲಿ ನಮ್ಮ ಸ್ವಾರ್ಥನೂ ಇದೆ, ಆದರ್ಶನೂ ಇದೆ, ಸಮಾಜ ಸೇವೆ ಗುರಿನೂ ಇದೆ, ಬದುಕು ಸಾರ್ಥಕವಾಗಬೇಕು ಅನ್ನೋ ಅಭಿಲಾಷೆನೂ ಇದೆ.
0: ನಿಮ್ಮ ಮಾತಿಗೆ ಏನು ಹೇಳಬೇಕೋ ತೋಚ್ತಾನೆ ಇಲ್ಲ, ಒಂದು ತಿಳಿಯುತ್ತಿಲ್ಲ.
1: ಏನು ಮಾಡಬೇಡಿ, ಎಲ್ಲ ಸುಮ್ಮನೆ ನೋಡ್ತಾ ಇರಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇನ್ನೆರಡು ತಿಂಗಳಲ್ಲಿ ನಾವು ಊರಿಗೆ ಬರ್ತೀವಿ, ಅಲ್ಲಿ ತನಕ ನಾವು ಮಾಡ್ತಿರೋದು ಸರಿನಾ ಇಲ್ವಾ ಅಂತ ಯೋಚನೆ ಮಾಡಿ.
0: ಈಗಲೇ ತಲೆ ಕೆಟ್ಟೈತೆ, ಇನ್ನೆರಡು ತಿಂಗಳಲ್ಲಿ ಕೊಳ್ತು ಗೊಬ್ಬರ ಆಗ್ತೈತೆ.
2: ಅದಕ್ಕೊಂದು ಉಪಾಯ ಇದೆ ಮಾವಯ್ಯ.
0: ಉಪಾಯನೋ ಅಪಾಯನೋ ಅದೇನು ಹೇಳವ.
2: ಇನ್ನೆರಡು ತಿಂಗಳು ನೀವು ಬೆಂಗಳೂರಿಗೆ ಬಂದು ನಮ್ಮ ಜೊತೆ ಇದ್ಬಿಡಿ, ಕ್ರಮೇಣ ನಿಮಗೆ ಎಲ್ಲ ಅರ್ಥ ಆಗತ್ತೆ.
1: ಹ್ಞೂ, ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ನೀವೇ ಅಂತೀರಿ.
0: ಆಯ್ತು, ಅದು ಆಗೋಗ್ಲಿ. ಕೆಟ್ಟ ಪಟ್ಟಣ ಸೇರು ಅಂತ ಗಾದೆ ಮಾತೆ ಐತೆ,
1: ಉದ್ಧಾರವಾಗೋಕೆ ಹಳ್ಳಿ ಸೇರು ಅನ್ನೋ ಹೊಸ ಗಾದೆ ಸೃಷ್ಟಿಯಾಗುತ್ತೆ.
3: ಅಲ್ಲ, ನೀವೆಲ್ಲ ಹಿಂಗೆ ಮಾತನಾಗಿ ಹೊಟ್ಟೆ ತುಂಬಿಸ್ಕೋತಿರೋ ಇಲ್ಲ ಊಟದ ಯೋಚನೆ ಏನಾರು ಆಯ್ತೋ?
0: ಏ ನಡಿ ನಡಿ, ಮಾತನಾಗೆ ಹೊಟ್ಟೆ ತುಂಬ್ತದಾ? ನಡಿ ತಟ್ಟೆ ಹಾಕು. ಈ ಹುಡುಗರು ಎಲ್ದೋದು ಉಯ್ಯಾಲೆ ಬೇರೆ ಕಟ್ಕೊಡು ಅಂತಿದ್ರು, ಕರೀರಿ ಅವರನ್ನ.
3: ಅನನ್ಯ, ಅಪೂರ್ವ ಎಲ್ಲಿದ್ದೀರಾ? ಬಂದ್ರಪ್ಪ ಊಟಕ್ಕೆ.

ಹಳ್ಳಿಯಾದರೇನು ಶಿವ ನಾಟಕ ಕೇಳಿದ್ರಿ. ರಚನೆ ಎಸ್ ಟಿ ಶಿವಶಂಕರ್. ಪಾತ್ರ ಪರಿಚಯ ಕೃಷ್ಣಪ್ಪ ಕೆ ಕೇಶವಮೂರ್ತಿ, ಹುಚ್ಚಯ್ಯ ಸುಂದರರಾಜು, ಶಾಂತಮ್ಮ ಎನ್ ಗಾಯತ್ರಿ, ವಿನಯ್ ಎಸ್ ಸುಬ್ರಹ್ಮಣ್ಯ, ಕನಕ ಎ ಎನ್ ಶೀಲಾ, ಅಪೂರ್ವ ಮಧುಸೂದನ್ ಡಿ ಎ, ಅನನ್ಯ ಅಮೂಲ್ಯ ಎಸ್. ನಿರ್ಮಾಣ ಸಹಕಾರ ತೇಜಸ್ವಿನಿ ಗಿರೀಶ್. ನಿರ್ಮಾಣ ಪ್ರಭುಸ್ವಾಮಿ ಮಳೆಮಾಠ್.

ಆಕಾಶವಾಣಿ ಮಡಿಕೇರಿ. ಸಮಯ 3:55. ಈಗ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದವನ್ನು ಕೇಳೋಣ. ಸುಲೋಚನಾ ಅವರ ಧ್ವನಿಯಲ್ಲಿ

0: ಇದುವರೆಗೆ ಸಂತ ಶಿಶುಮಾಳ ಶರೀಫರ ತತ್ವಪದವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:38. ಶ್ರೋತೃಗಳು, ಇಂದು ಸಂಜೆ 5:00 ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳ ಗ್ರಾಮದ ಪಳಂಗಂಡ ಎ ಮೇದಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ ಕೇಳುವಿರಿ. ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಮಡಿಕೇರಿ ತಾಲೂಕು ನರಿಯಂದರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬುಟನ್ ಮತ್ತು ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಳಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
3: ಅದು ಒಂದು ಶಕ್ತಿ.
2: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
3: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗ್ ಮಾತ್ರ.
2: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರಾ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
8: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಅಮ್ಮ ಎಂದರೆ,
3: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
2: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು.

ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಸಮಯ 4:17:25. ಇನ್ನು ಮುಂದೆ ಕುವೆಂಪು ಅವರ ರಚನೆ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು.
1: ಪ್ರೀತಿಯ ಮಕ್ಕಳೇ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ.
2: ಸಾವಿರಾರು ಜನರ ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು.
1: ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡುವಂತಹ ಮಕ್ಕಳ ಪ್ರತಿಭೆಗೆ ವೇದಿಕೆ ಸೌಹಾರ್ದ ಸೌರಭ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಮಕ್ಕಳೇ, ಕರೆ ಮಾಡ್ತಿರಲ್ಲ, ಸೌಹಾರ್ದ ಸೌರಭ.
0: ಈಗ ಸಮಯವಾಗಿದೆ 4:15. ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ನೆನಪು ನಿನ

0: ನೆನಪು ನಿನಾದ ನೆನಪು ನಿನಾದ ಕಾರ್ಯಕ್ರಮ ನೆನಪು ನಿನಾದ
1: ನೆನಪು ನಿನಾದ
0: ಕಾರ್ಯಕ್ರಮ ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ
0: ನೆನಪು ನಿನಾದ
3: ಮೊದಲಿಗೆ ಬಡವರ ಬಂಧು ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ನೆನಪುಂದಿನಾದ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಬದುಕು ಬಂಗಾರವಾಯಿತು. ಈ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್.

0: ಕೇಳವಾ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
2: ಮನೆಯ ಹೆಸರು ಬೆಳೆಸಿ ಕಷ್ಟವನ್ನು ಸಹಿಸಿದೆ.
1: ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ, ನಿಲಯದ ನಿರ್ದೇಶಕರು, ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
3: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಬ್ಬ.
1: ಬೆಳ್ಳಿ ಬಟ್ಟಲು.
4: ಆಕಾಶವಾಣಿ ಮಡಿಕೇರಿ ಕೇಂದ್ರವಿದು. ಸಮಯ 4:47:50. ನೀವು ಕೇಳುತ್ತಿರುವ ಕಾರ್ಯಕ್ರಮ ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳು. ಮುಂದಿನ ಗೀತೆ ದೇವದಾಸಿ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಜಿಕೆ ವೆಂಕಟೇಶ್, ಸಾಹಿತ್ಯ ಜಿಪಿ ರಾಜರತ್ನಂ.
5: ಲೋಕ ಸುಂಕೆ ಲೋಕ ಸುಂಕೆ

0: जे अरे बोलो रे जे
1: ಎಂಡಾ ಎಡ್ತಿ ಕನ್ನಡ ಪದಗೊಳ್ಳಂದ್ರೆ ರತ್ನಂಗ್ ಪ್ರಾಣ ಗುಂಡೇನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ ಪದಗೊಳ್ ಬಾಣ ತಕ್ಕೋ ಪದಗೊಳ್ ಬಾಣ ಎಂಡಾ ಎಡ್ತಿ ಕನ್ನಡ ಪದಗೊಳ್ಳಂದ್ರೆ ರತ್ನಂಗ್ ಪ್ರಾಣ ಗುಂಡೇನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ

ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾರಂದ್ರೆ, ದೇವ್ರಾದ್ರೇನು ಮಾಡ್ತೀನಿ ಅವನಿಗೆ ಖತ್ನ, ಮಾಡ್ತೀನಿ ಅವನಿಗೆ ಖತ್ನ, ದೇವ್ರಾದ್ರೇನು ಮಾಡ್ತೀನಿ ಅವನಿಗೆ ಖತ್ನ, ಮಾಡ್ತೀನಿ ಅವನಿಗೆ ಖತ್ನ. ಆಜ್ಞೆ ಮಾಡು ಐಗೋಳೆಲ್ಲ ದೇವ್ರೇ ಆಗ್ಲಿ ಎಲ್ಲ, ಕನ್ನಡ ಸುದ್ದಿಗೇನ್ರ ಬಂದೆ ಮಾನ ಉಳ್ಸೋಕಿಲ್ಲ, ಮಾನ ಉಳ್ಸೋಕಿಲ್ಲ. ನರ್ಕ ಕಿಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಓಲ್ಸಾಕಿದ್ರುನೆ, ನರ್ಕ ಕಿಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಓಲ್ಸಾಕಿದ್ರುನೆ, ಮೂಗ್ನಲ್ ಕನ್ನಡ

ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಬದುಕು ಜಟಕ.

0: ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ
1: ಮುಂದಿನ ಗೀತೆ ಕಾಕನ ಕೋಟೆ ಚಿತ್ರತು ಹಾಡಿದವರು ಸುಲೋಚನ ಸಾಹಿತ್ಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್.

ಬೆಸುಗೆ ಈ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದ ಗೀತೆ. ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ ಗೀತಪ್ರಿಯಾ.

0: ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ನೆನಪುನಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಈಗ ಸಮಯ 5:50.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: The number you've dialed is currently busy. Kindly
5: try after the call. I'm busy. Hello?
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 9001282.
7: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಇನ್ ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
8: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರಿಯ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್ ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವ್ ಏನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒಂದ್ ಸೈಡ್ ಅಲ್ಲಿ ಇರುತ್ತೆ.
9: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
10: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
11: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ವ್ಯಕ್ತಿ ವಿಶೇಷ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ.
12: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವ್ಯಕ್ತಿ ವಿಶೇಷ, ವಿಶೇಷ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದ ಅತಿಥಿಯ ವಿಶೇಷತೆ ಏನು ಅಂತ ನಿಮ್ಮೆಲ್ಲರಿಗೆ ಕುತೂಹಲ. ಕೊಡಗಿನಲ್ಲಿ ಹುಟ್ಟಿ ಬಾಲ್ಯವನ್ನ ಕಳೆದು ಖುಷಿಯಿಂದ ಕೊಡಗನ್ನ ಸ್ಮರಿಸುತ್ತಿರುವಾಗಲೇ ಶಿಕ್ಷಣ ಪೂರೈಸಿದಂತಹ ವ್ಯಕ್ತಿ, ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿರುವಂತಹದ್ದೇ ಒಂದು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕೂ ಮುನ್ನ ಅವರು 2024 ಪಂಜೆ ಮಂಗೇಶರಾಯರ ಹುಟ್ಟುಹಬ್ಬದ ಸಂದರ್ಭ ನಮ್ಮ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾದಂತಹ ಸ್ಮರಣೆಯ ನುಡಿಗಳನ್ನು ಕೇಳಿ ಓಡೋಡಿ ಬಂದಿದ್ರು. ಆಕಾಶವಾಣಿಯ ಸಂಬಂಧಪಟ್ಟ ಅಧಿಕಾರಿಯನ್ನ ಕಂಡು ಭಾವುಕರಾಗಿ ಬಹಳ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಹೇಳ್ತಾ ಕೃತಜ್ಞತೆಯನ್ನು ಸಲ್ಲಿಸಿದಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಹಾಗೆಯೇ 33ನೇ ಹುಟ್ಟುಹಬ್ಬ ಯಾರದು? ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಸಂಸ್ಥಾಪನಾ ದಿನದ ಸಂದರ್ಭ, ಅಂದರೆ 28 ಆಗಸ್ಟ್ ಅಂದು ಇವರು ಬಂದಿದ್ರು. ಬಂದು ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಸಂಗತಿಗಳನ್ನು ನೆನಪಿಸಿಕೊಂಡ್ರು. ರೇಡಿಯೋ ಬಗ್ಗೆ ಇದ್ದಂತಹ ಅವರ ಅಭಿಮಾನವನ್ನ ಕಂಡು ನಾವು ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಕೊಡಲೇಬೇಕು ಅಂತ ಅಂದುಕೊಂಡು ಅವರನ್ನ ಮನವಿ ಮಾಡಿದ ನಂತರ

0: ಹಾಗೂ ಹೀಗೂ ಒಪ್ಪಿದ್ರು. ಕಾರಣ ಏನು ಅಂತ ಅಂದರೆ ಆಕಾಶವಾಣಿಯ ಹೆಸರೇ ಅವರಿಗೆ ರೋಮಾಂಚನ ಅಂತೆ. ಜೊತೆಗೆ ಕಾರ್ಯಕ್ರಮವನ್ನು ಕೊಡುವ ಮುನ್ನ ಸರಸ್ವತಿ ದೇವಿಗೆ ಮಡಿಯಾಗಿ ದೀಪವನ್ನು ಹಚ್ಚಿ ಬರ್ತೇನೆ ಅಂತ ಒಂದೇ ಸಮ ಹಠ ಮಾಡಿದರು. ಆದಾಗ್ಯೂ ನಾವು ನಮ್ಮ ಆಕಾಶವಾಣಿಯ ಸಂಸ್ಥಾಪನಾ ದಿನದಂದು ಆಗಮಿಸಿದ್ದೀರಿ. ಒಂದು ಅವಕಾಶವನ್ನ ಕೊಟ್ಟರೆ ನಿಜವಾಗಿ ಉತ್ತಮ ಸಂಗತಿಗಳನ್ನ ನಿಮ್ಮಿಂದ ಶ್ರೋತೃಗಳಿಗಾಗಿ ಪಡೆಯಲಾಗುತ್ತೆ ಅನ್ನುವಂತಹ ಒತ್ತಾಯದ ಮಾತುಗಳಿಗೆ ಒಪ್ಪಿ ಶ್ರೇಯುತರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಇವತ್ತಿನ ವ್ಯಕ್ತಿ ವಿಶೇಷ ವೇದಿಕೆಯಲ್ಲಿ. ಅಲ್ಲದೆ ಒಂದು ಸಿಹಿ ಸಂಗತಿ ಏನು ಗೊತ್ತಾ, ಅಂದು ನಮ್ಮ ಆಕಾಶವಾಣಿಯ ತಾಂತ್ರಿಕ ವಿಭಾಗದ ಬಿ ಕೆ ಲೋಕೇಶ್ ಹಾಗೂ ಸೋಮಶೇಖರ್ ಅವರು ನಮ್ಮ ಆಕಾಶವಾಣಿಯ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕೇಕ್ ಅನ್ನ ಆರ್ಡರ್ ಮಾಡಿ ಆಗಷ್ಟೇ ತರಿಸಿದ್ರು. ಆ ಸಂಭ್ರಮದಲ್ಲೇ ಇವರನ್ನ ನಾವು ಕಂಡಾಗ ಇವರಿಗೆ ಸಿಹಿ ನೀಡಿದ ನಂತರ ಆ ಸಂಭ್ರಮದಲ್ಲಿ ಒಂದೆರಡು ಮಾತುಗಳನ್ನ ಆಡಿ ಅಂತ ಹೇಳಿ ಜೊತೆಗೆ ಅವರಿಂದನೇ ಕೇಕ್ ಅನ್ನ ಕತ್ತರಿಸಲಾಯಿತು. ನಿಜವಾಗಿ ಈ ದಿನವನ್ನು ನಾವು ಕೂಡ ಮರೆಯಕ್ಕಾಗಲ್ಲ. ಈ ಸಂಗತಿಯನ್ನು ಕೇಳಿದಂತಹ ನೀವ್ಯಾರೂ ಕೂಡ ಇದನ್ನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಅವರು ಇಲ್ಲಿದ್ದಾರೆ ಸ್ಟುಡಿಯೋದಲ್ಲಿ, ಮಾತನಾಡಿಸೋಣ. ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್ ತಮ್ಮ ಹೆಸರು?
1: ಪಲನಾಡು ಮೇದಪ್ಪ ಅಂತ.
0: ಯಾವ ಊರು ಸರ್?
1: ಮೂರ್ನಾಡು, ಐಕೋಳ.
0: ಮೂರ್ನಾಡು. ಈಗ ನಿಮ್ಮ ವೃತ್ತಿ ಸರ್?
1: ಈಗ ನಿವೃತ್ತಿಯಲ್ಲಿದ್ದೀನಿ ಮೇಡಮ್. ಸುಮಾರು 16 ವರ್ಷ ಆಯಿತು ನಿವೃತ್ತಿಯಲ್ಲಿ. 58 ವರ್ಷ ಕೆಲಸ ಮಾಡಿದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿ. ಮಾಡಿದ ಕೆಲಸ ಇಲ್ಲ, ಪ್ರತಿಯೊಂದು A to Z ಮಾಡಿದ್ದೀವಿ. ಅಷ್ಟು ಸಂತೃಪ್ತಿ ಇದೆ ಲೈಫಲ್ಲಿ. ಜೀವನದಲ್ಲಿ ತುಂಬ ಸಂತೋಷ ಕೊಡೋದಂದ್ರೆ ಮಕ್ಕಳ ಜೊತೆ ಕಳೆದಿದ್ದು, ಮತ್ತೆ ಅವರು ಶೈನ್ ಆಗಿದ್ದು, ಮುಂಚೆ ಮುಂದೆ ಬಂದಿದ್ದು, ಅದನ್ನು ಇವತ್ತು ನೆನೆಸ್ಕೊಂಡು ನಮ್ಮನ್ನು ಕರೆಯೋದು, ಹುಡ್ಕೊಂಡು ಬರೋದು. ನಾನು ಇಂಟರ್ನೆಟ್ಟಲ್ಲೆಲ್ಲ ಅಷ್ಟು ಇಲ್ಲ, ಆದರೂ ಹೇಗೆಲ್ಲ ಮಾಡಿ ಹುಡ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಹಗಲೆಲ್ಲ ರಾತ್ರಿ ಎಲ್ಲ ಫೋನ್ ಮಧ್ಯರಾತ್ರಿ ಮಾಡ್ತಾರೆ.
0: ಅಂದರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಅವರು ಅಂತ ಈಗ ಗೊತ್ತಾಯ್ತು.

0: ಈಗ ಸರ್ ಒಟ್ಟಾರೆ ಎಷ್ಟು ವರ್ಷಗಳ ಕಾಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ?
1: ಸುಮಾರು 48 ವರ್ಷ ಮೇಡಮ್.
0: ಸುಮಾರು 48 ವರ್ಷಗಳ ಕಾಲ, ತುಂಬಾ ಅಭಿನಂದನೀಯ ಸರ್. ನಿಜವಾಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳೊಂದಿಗೆ ಬೆರೆತು ಕಲಿತು ಕಲಿಸುತ್ತಾ ನಲಿಯುತ್ತಾ ಜೀವನವನ್ನು ಕಳೆದಿರುವಂತಹ ಅಪರೂಪದ ವ್ಯಕ್ತಿ ನಮ್ಮ ವ್ಯಕ್ತಿ ವಿಶೇಷದ ವೇದಿಕೆಗೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸರ್.
1: ಧನ್ಯವಾದ ಮೇಡಮ್. ಇಂಥ ಸಂದರ್ಭದಲ್ಲಿ ಅಂದರೆ ಬರ್ತಡೇ ದಿವಸ ನಮ್ಮನ್ನು ಕರೆದು ಈ ಥರ ಮಾತಾಡ್ತೀರಾ, ಇಷ್ಟು ಸನ್ಮಾನ, ಇಷ್ಟು ಗೌರವ ಕೊಡ್ತೀರಾ, ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಮಡಿಕೇರಿ ಆಕಾಶವಾಣಿ ಬಗ್ಗೆ.
0: ಸರ್, ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ತೀರಾ?
1: ಬಾಲ್ಯದ ದಿನಗಳು ಬಹಳ ಕಷ್ಟದಲ್ಲಿ ಕಳೆದಿದ್ದು ಮೇಡಮ್. ಅಂದರೆ ನಮ್ಮ ತಂದೆ ಸರ್ಕಾರಿ ನೌಕರಿಲಿದ್ದರು, ಆಗಿನ ಕಾಲದಲ್ಲಿ ಕಡಿಮೆ ಸಂಬಳ ಇತ್ತು.
0: ಅವರ ಹೆಸರು ಸರ್
1: ಅಚ್ಚಯ್ಯ ಅಂತ, ಮಡಿಕೇರಿ ಕಾಲೇಜಲ್ಲಿ ಸೂಪರಿಂಟೆಂಟ್ ಆಗಿ ರಿಟೈರ್ ಆದರು. ಅದಕ್ಕಿಂತ ಮುಂಚೆ ಮ್ಯೂಟಿನಿಯರ್ ಆಗಿದ್ದರು, ಅಂದರೆ ಬ್ರಿಟಿಷರ ಆಜ್ಞೆಗಳನ್ನು ಒಪ್ಪದ್ರಿಂದ ಅವ್ರನ್ನ ಡಿಸ್ಮಿಸ್ ಮಾಡಿದರು. ಆಗ ಮಡಿಕೇರಿ ಬಂದರು. ಆಗ ಮಡಿಕೇರಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ವೈರ್ಲೆಸ್ ಕೆಲಸದಲ್ಲಿ ಅವ್ರಿಗೆ ಗೊತ್ತಿತ್ತು, ಪರಿಣಿತಿ ಇತ್ತು, ಅದೇನು ಸಿಕ್ತು. ಆಮೇಲೆ ಮಡಿಕೇರಿ ಕಾಲೇಜ್ ಆದಾಗ ಕ್ಲಾರ್ಕ್ ಆಗಿದ್ದರು, ಆಮೇಲೆ ಸೂಪರಿಂಟೆಂಟ್ ಆಗಿ ರಿಟೈರ್ ಆದರು. ಆದರೂ ನಮಗೆ ತುಂಬ ತೊಂದರೆ ಇತ್ತು ದುಡ್ಡಿನ ಬಗ್ಗೆ, ತುಂಬ ಕಷ್ಟಪಟ್ವಿ. ಅಮ್ಮನ ಮನೇಲಿ ಇದ್ವಿ ನಾನು ಒಂದು ಸುಮಾರು 10 ವರ್ಷ.
0: ಅಜ್ಜಿ ಮನೆಯಲ್ಲಿ
1: ಅಂದರೆ ಅಷ್ಟು ಕಷ್ಟ ಇತ್ತು.
0: ಅಜ್ಜಿಯನ್ನು ನೆನಪು ಮಾಡ್ಕೊಳ್ಳಿ.
1: ಯಾವತ್ತೂ ನೆನಪಾಗುತ್ತೆ ಮೇಡಮ್. ಆ ಥರ ಅಡಿಗೆ ಎಲ್ಲೂ ನಮಗೆ ಸಿಕ್ಕಿಲ್ಲ, ಸ್ಟಾರ್ ಹೋಟ್ಲಿಗೆ ಕೂಡ ಸಿಕ್ಕಿಲ್ಲ ಅಷ್ಟು ಚಂದ ಅಡಿಗೆ.
0: ಏನು ಅಂತ ನೆನಪಿಸ್ಕೊಳ್ಬಹುದು ಸರ್?
1: ಎಂಥ ಸಾರು ಆದರೂ ಅಷ್ಟೇ ಮೇಡಮ್, ಏನಿಲ್ಲ ಅಂದರೂ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ನಮಗೆ ಆ ಥರ ಪ್ರೀತಿ ಇತ್ತು. ವಾಚ್ ಇರಲಿಲ್ಲ, ಆದರೂ ಕರೆಕ್ಟ್ ಬಸ್ಸಿಗೆಲ್ಲ ಬಂದು ಬಿಡ್ತಿದ್ವಿ ನಾವು. MBC ಬರ್ತಿದ್ರು ಮಡಿಕೇರಿಗೆ, ಮಡಿಕೇರಿ ಗೌರ್ಮೆಂಟ್ ಸ್ಕೂಲಿಗೆ. ಆಗೆಲ್ಲ ಹೈಸ್ಕೂಲ್ ಇರಲಿಲ್ಲ ಈಗಿನ ಹಾಗೆ, ತುಂಬ ಕಷ್ಟಪಟ್ಟಿದ್ವಿ. ಆಮೇಲೆ ಮಡಿಕೇರಿ ಹೈಸ್ಕೂಲಲ್ಲಿ ಓದಿದ್ದು, ಮೊದಲೇ ಕಾಲೇಜು, ಆಮೇಲೆ ಮೈಸೂರಲ್ಲಿ BEd.

0: ನಡುವೆ ಆರಂಭದ ದಿನಗಳಲ್ಲಿ ನಿಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ಬಹುದು?
1: ಎಲ್ಲರನ್ನ ನೆನಪು ಮಾಡ್ತೀನಿ ಮೇಡಮ್.
0: ಅವ್ರ ಹೆಸರುಗಳು ನೆನಪು?
1: ಒಂದು ಸಿಂಗ್ ಸರ್ ಹೊಡಿಸಿದ್ರು ಗೇಟಲ್ಲಿ, ಅಂದ್ರೆ ಬಸ್ಸಲ್ಲಿ ಬರುವಾಗ ಒಂದೊಂದು ಸಲ ಲೇಟ್ ಆಗ್ಬಿಡ್ತು. ಒಳ್ಳೆ ಟೀಚರ್ ಭಗವಾನ್ ಸಿಂಗ್ ಇರಬೇಕು. ಅದರಿಂದ ನಾನು ಯಾವತ್ತು ಎಲ್ಲೂ ಟೈಮ್ ತಪ್ಪಿಸೇ ಇಲ್ಲ, ಅಂದರೆ ಕರೆಕ್ಟ್ ಟೈಮಿಗೆ ಹೋಗ್ತಿದ್ದೆ. ಎಲ್ಲಾದರೂ ಯಾವುದೇ ಸಮಾರಂಭ ಇರಲಿ, ನಾನು ಕರೆಕ್ಟ್ ಸರಿಯಾದ ಸಮಯಕ್ಕೆ ತಲುಪಿದ್ದೀನಿ. ಇವತ್ತಿನವರೆಗೆ ನನಗೆ 76 ವರ್ಷ ಆಯಿತು. ಅದಕ್ಕೆ ನಾನು ಸಿಂಗ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ ಅಂತೀನಿ.
0: ಅವರು ತಿದ್ದಿದ್ದಾರೆ,
1: ಬಾಲ್ಯದಲ್ಲಿ ತಿದ್ದಿದ್ದಾರೆ.
0: ಅಂದು ತಿದ್ದಿದ್ರಿಂದ ಇವತ್ತು ನೀವು ಒಂದು
1: ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತೀನಿ, ಪಾಲನೆ ಮಾಡ್ತೀನಿ ಮೇಡಮ್. ಮತ್ತೆ ಕೆಲವು ಸರ್ಗಳು ನಮಗೆ ಬಸ್ ಚಾರ್ಜ್ಗೆ ದುಡ್ಡು ಕೊಡ್ತಿದ್ರು, ರಾಮಚಂದ್ರ ಸರ್ ಅಂತ, ಮತ್ತೆ ವಾಪಸ್ ಕೊಡ್ತಿದ್ದೆ ಯಾವ ಯಾವಾಗಲೋ. ಅದು ಮರೆಯಕ್ಕೆ ಸಾಧ್ಯ ಇತ್ತಿಲ್ಲ. ರೋಸಿ ಮೇಡಮ್ ತುಂಬ ಚೆನ್ನಾಗಿ ಮ್ಯಾಥ್ಸ್ ಹೇಳಿಕೊಡ್ತಿದ್ರು. ಅವರ ಅಮ್ಮ ಗ್ರೇಸಿ ಮೇಡಮ್, ಅವರು ಕೂಡ ನನಗೆ ಪಾಠ ಮಾಡಿದ್ದಾರೆ. ಮತ್ತು ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ರು ಹೈಸ್ಕೂಲಲ್ಲಿ, ನನಗೆ ಅವ್ರನ್ನ ಎಲ್ಲರನ್ನು ಜ್ಞಾಪ ಇಟ್ಕೊಳ್ತೀನಿ. ಹಾಗೆ
0: ಮಡಿಕೆ ಬಾಲ್ಯದ ದಿನಗಳಲ್ಲಿ ಮೂರ್ನಾಡು ಹೇಗಿತ್ತು ಸರ್? ಅವತ್ತು
1: ಮೂರಡಲ್ಲಿ ವೆಹಿಕಲ್ಗಳೇ ಇರ್ತಿರಲಿಲ್ಲ, ಸಂತೆ ದಿವಸ ಬರ್ತಿದ್ವಿ ನಾವು ವೆಹಿಕಲ್ಗಳನ್ನ ನೋಡಲಿಕ್ಕೆ. ಆಗಲಲ್ಲಿ 1-2 ಗಂಟೆಗೆ ಒಂದು ಬಸ್ಸು, ಹಾಗೆ 2 ಕಡೆಯಿಂದ ಬರ್ತಿದ್ವಿ ವಿರಾಜಪೇಟೆಯಿಂದ. ಈಗ ಅಂತೂ ಬೆಂಗಳೂರು ಮೆಜೆಸ್ಟಿಕ್ ಟೈಪ್ ಆಗಿದೆ. ಸಂತೆ ದಿವಸ
0: ಏನನ್ಸುತ್ತೆ ಸರ್? ಅವತ್ತು ಬಸ್ ಇರಲಿಲ್ಲ, ನಾವು ಕಷ್ಟಪಟ್ಟು ಹೋಗ್ತಾ ಇದ್ವಿ. ಇವತ್ತು ಮಕ್ಕಳು ಎಲ್ಲ ಸೌಲಭ್ಯವನ್ನ ಕೊಡಿಸಿದ್ರೂ ಕೂಡ ಒಂದು ಸಾಧನೆ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ?
1: ಹೌದು ಮೇಡಮ್, ತುಂಬ ಈಗ ಅಪರ್ಚುನಿಟಿಗಳು ಜಾಸ್ತಿ ಇವೆ. ಅಂದರೆ ಸ್ಕಾಲರ್ಶಿಪ್ಗಳು ಬರ್ತವೆ. ನಮ್ಮ ಕಾಲದಲ್ಲಿ SSLC ಫಸ್ಟ್ ಬಂದರೆ ಒಂದು ಹೀರೋ ಪೆನ್ ಕೊಟ್ಟರೆ ಮುಗೀತು. ಈಗ ಆಗಿಲ್ಲ, ಸ್ಕಾಲರ್ಶಿಪ್ ಬರ್ತದೆ. ವಿದ್ಯಾರ್ಥಿ ವೇತನ ಅಂದರೆ ಹಾಸ್ಟೆಲಲ್ಲಿ ಫ್ರೀ ಇದೆ. ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ತುಂಬಾ ಖರ್ಚು ಮಾಡ್ತಾ ಇದೆ. ಆದರೂ ಇನ್ನೂ ಅವರು ಕೆಲವು ಸಲ ಮಕ್ಕಳಿಗೆ ಮೊಬೈಲು ಮತ್ತು ಕೆಲವು ಅಟ್ರಾಕ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಹೊರಗೆ ಬರಬೇಕು, ಮತ್ತು ದೂರಕ್ಕೆ ನಾವು ನಮ್ಮ ಕಾಲದಲ್ಲಿ ಹೋಗ್ಬೇಕು ಕಾಲೇಜಿಗೆಲ್ಲ. ಈಗ ಮಡಿಕೇರಿಯಲ್ಲಿ ಎಲ್ಲ ಇದೆ, ವಿಶ್ವವಿದ್ಯಾಲಯನೇ ಇದೆ ಕೊಡಗಿನಲ್ಲಿ, ಮತ್ತು ಒಳ್ಳೆ ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಇದೆ ವಿರಾಜಪೇಟೆಯಲ್ಲಿ. ಹಾಗೆ ನಮಗೆ ಅಂಥ ಅಪರ್ಚುನಿಟಿ ಇರಲಿಲ್ಲ. ಕೆಲವೇ ಹೈಸ್ಕೂಲ್ಗಳು 1965-70 ಕಾಲೇಜು, ಒಂದೇ ಕಾಲೇಜು ಮಡಿಕೇರಿಗೆ ಕೊಡಗಿಗೆ, ಆಮೇಲೆ ಗೋಣಿಗೊಪ್ಪ ಕಾಲೇಜು. ಹಾಗೆ ಈಗ ಎಷ್ಟು ಬೇಕಾದಷ್ಟಿವೆ. ಆ ಥರ ಮಕ್ಕಳಿಗೆ ನಮಗೆ ಅಪರ್ಚುನಿಟೀಸ್ ಭಾಳ ಕಡಿಮೆ ಇದ್ದವು, ಕಷ್ಟಪಟ್ಟು ಮುಂದೆ ಬರಬೇಕು. ಈಗೆಲ್ಲ ಸರಳವಾಗಿ ಈಗ ನಾವು KG ಮಕ್ಕಳು ನೋಡ್ತೀವಿ, ಮನೆ ಮುಂದೆನೇ ಕಾರ್ ಬರ್ತದೆ, ಹೋಗ್ತಾರೆ ಬರ್ತಾರೆ. ಅಪ್ಪ ಅಮ್ಮ ಪುಸ್ತಕ ಹಿಡ್ಕೊಂಡು ನಿಂತಿರ್ತಾರೆ, ಅಪ್ಪ ಅಮ್ಮ ಎಲ್ಲ ಅಂದ್ರೆ ತಾತ ನಿಂತಿರ್ತಾರೆ. ಆ ಥರ ಸೀನ್ಗಳು ಇರಲಿಲ್ಲ. ನಾವು ಈಗ ಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ ಓದಿ ನಮ್ಮ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ. ಈಗ ಎಲ್ಲರಿಗೂ ಗೊತ್ತಿ, 1 ಮಾರ್ಕ್ ಕಡಿಮೆ ಆದರೆ ಎಲ್ಲ ಹೋಗ್ತಾರೆ ಸ್ಕೂಲಿಗೆ. ಆ ಥರ ಈಗ
0: ಮಾರ್ಕ್ಸ್ ಒಂದು ಅಂಕಿ ಕಡಿಮೆ
1: ಆದರೂ ಎಲ್ಲರೂ ಹೋಗ್ತಾರೆ. ಒಂದು ಮಗುವಿಗೆ ಹೊಡೆದ್ರೆ ಎಲ್ಲರೂ ಬರ್ತಾರೆ.
0: ನಿಮಗೆ ಹೇಗಿತ್ತು ಸರ್?
1: ನಾನು ನಮಗೆ ಭಾಳ ಪೆಟ್ಟು ಬಿದ್ದಿದೆ ಮೇಡಮ್,
0: ಪೆಟ್ಟು ಬಿದ್ದಿದೆ
1: ಬಿದ್ದಿದೆ ಲೇಟಾಗಿ ಬಂದಿದ್ದಕ್ಕೆ. ಅದು ಸಿಂಗ್ ಸರ್ ಮತ್ತೆ ಅಂಥ ಕಾರಣಕ್ಕೆ ಇಲ್ಲ, ಎಲ್ಲರ ಜೊತೆನೇ ಸಿಕ್ಕಿದ್ದು. ಚಿಕ್ಕ ಚಿಕ್ಕದು ಪನಿಷ್ಮೆಂಟ್ಗಳು, ಇಂಡಿಯಾ ಮ್ಯಾಪ್ ಸರಿ ಬತ್ತಿಲ್ಲ, ಹೊಡೆದ್ರು ಬೆನ್ನಿಗೆ ಒಂದು ಅಷ್ಟೇ. ಆ ಥರ ಅದು ಪರ್ಫೆಕ್ಟ್ ಆಯಿತು. ಆ ಥರ ಅದು ಒಳ್ಳೆಯದೇ ಆಗಿದ್ದು, ತುಂಬ ಒಳ್ಳೆಯದಾಗಿದೆ. ಮತ್ತು ಪ್ರಿನ್ಸಿಪಲ್ ಆಗಿದ್ದರಂತು ಕೆಲವರು ಬಂದು ನಮ್ಮ ಮಗಳಿಗೆ ಬೈದ್ರ, ನಾ ರೂಲಲ್ಲಿ ಆಗಿಲ್ಲಲ್ಲ ನೋಡಿ, ರೂಲಲ್ಲಿ ಬೇರೆಯವ್ರ ಮಕ್ಕಳನ್ನ ಬೈಬಾರಂತಿದೆ, ಇದು ನಮ್ಮದೇ ಮಕ್ಕಳು ಸ್ಕೂಲ್ ಒಳಗೆ ಅಂತೆಲ್ಲ ಕನ್ವಿನ್ಸ್ ಪಡಿಸಿದೆ. ಅವಳು ಖುಷಿ ಆಗ್ತಿತ್ತು ಅವರಿಗೆ. ಹೊಡೀರಿ ಸರ್,
0: ಇಲ್ಲಿ ಪ್ರೌಢಶಾಲೆ ಇಲ್ಲೇ ನೀವು ಅಭ್ಯಾಸ ಮಾಡಿದ್ರಿ?
1: ಹೌದು.
0: ಕೊಡಗಿನಲ್ಲಿ ಎಲ್ಲಿಯ ತನಕ ಓದಿದ್ರಿ ಸರ್?
1: ನಾನು ಫಸ್ಟ್ ಅರ್ಬನ್ ಬೇಸಿಸ್ ಸ್ಕೂಲಲ್ಲಿ 6-8, ಅಲ್ಲಿಂದ 7th-8 ಆಗ ನಮ್ಮ 3rd ಫಾರ್ಮ್ ಒಂದು ಬೇರೆ ಇತ್ತು. 7th ಸ್ಟ್ಯಾಂಡರ್ಡ್ ಆದಮೇಲೆ 8th ಸ್ಟ್ಯಾಂಡರ್ಡ್ ಬಂದು 3rd ಫಾರ್ಮ್, 3rd ಫಾರ್ಮ್, 4th ಫಾರ್ಮ್. ಹಾಗೆ 3 ವರ್ಷ ಮಡಿಕೇರಿ ಹೈಸ್ಕೂಲು, ಮತ್ತು ಕೆಳಗಡೆ ನಮಗೆ 11 ವರ್ಷ ಇತ್ತು SSLC ಅಂದರೆ ಆ ಸ್ಕೀಮ್ ಮೇಡಮ್. ಆ ಥರ ಚೆನ್ನಾಗಿತ್ತು ಸ್ಕೂಲು, ಕಾಲೇಜು, ಒಳ್ಳೆ ಟೀಚರ್ಸು ನಮ್ಮ ಕಾಲದಲ್ಲಿ. ಅಂಥ ಒಂದು ಆತ್ಮೀಯತೆ ಇತ್ತು, ಪ್ರೀತಿಯಿಂದ ಮತ್ತು ಟ್ಯೂಷನ್ ಗುಷನ್ ಅಂತ ಇಲ್ಲ. ನನಗೆ ಡೌಟ್ ಬಂದಾಗ ಹೋದ ಕಾಲೇಜಲ್ಲಿ ಕೂಡ ಅವರು ಹೇಳಿಕೊಟ್ಟು ಚಾ ಕೊಟ್ಟು ಕಳಿಸ್ತೀವಿ, ದುಡ್ಡೇನು ತಗೊಂಡಿಲ್ಲ ನಾನು ತಿಳ್ಕೊಂಡು ಹಾಗೆ. ಆ ಥರ ಈಗ ಒಂಥರ ಮಾಫಿಯಾ ಟೈಪ್ ಇದೆ ಸಿಟಿಗಳಲ್ಲಿ ಅಲ್ಲೆಲ್ಲ. ಮತ್ತು ಮಕ್ಕಳು ಟ್ಯೂಷನ್ ಇಲ್ಲ ಅಂದರೆ ಅಮ್ಮ ತೃಪ್ತಿ ಇಲ್ಲ ಅವರಿಗೆ, ಹಾಗೆ ಮಾಡ್ತಾರೆ.
0: ಟ್ಯೂಷನ್ ಇಲ್ಲ ಅಂದರೆ ಅವ್ರಿಗೆ ತೃಪ್ತಿ ಇಲ್ಲ
1: ಅಂದರೆ ಅವರು ಕಷ್ಟಪಟ್ಟಿರ್ತಾರೆ, ಅದಕ್ಕೇನೆ ಇರ್ಬೋದು. ಆದರೆ ಕ್ಲಾಸಲ್ಲಿ ಚೆನ್ನಾಗಿ ಕೇಳಿದರೆ ಬೇಡ ಟ್ಯೂಷನು. ನಮ್ಮ ಒಂದು ಸ್ಟೂಡೆಂಟ್ ನಾಯಕ್ ಅಂತಿದ್ದ, ಶ್ರೀನಿವಾಸ್ ನಾಯಕ್ ಅಂತ, ಹುಬ್ಬಳ್ಳಿ, ಅವನು IIT ಆರನೇ ರ್ಯಾಂಕು 10th ರ್ಯಾಂಕು ಒಳಗಡೆ ಬಂದಿದ್ದ, ಯಾವ ಕೋಚಿಂಗು ಇರಲಿಲ್ಲ ಅಂದರೆ ಹೋಗಿಲ್ಲ. ಆ ಥರ ಎಷ್ಟೋ ಮಕ್ಕಳು ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಕೋಚಿಂಗ್ ಇಲ್ಲದೆ. BMS ಇಂಜಿನಿಯರಿಂಗ್ ಕಾಲೇಜ್ ನಾನು ಪಾಠ ಪಡೆದ ಮಕ್ಕಳು, ಅಂತ ಈಗ ಆ ಥರ ಮಾಫಿಯಾ ಇದೆ ಸಿಟಿಲಿ, ಭಾಳ ಇದೆ.
0: ನಿಮಗೆ ಯಾವೆಲ್ಲ ಸಬ್ಜೆಕ್ಟ್ಸ್

0: ಸರವಾಗ
1: ಯಾವ ಕ್ಲಾಸಲ್ಲಿ ಮೇಡಮ್?
0: ನಿಮ್ಮ ಬಾಲ್ಯದ
1: ಬಾಲ್ಯದಲ್ಲಿ ಕನ್ನಡ, ಇಂಗ್ಲೀಷ್. ಇಂಗ್ಲೀಷ್ ನಾವು 5ನೇ ಕ್ಲಾಸಲ್ಲಿ ಕಲ್ತಿದ್ದು. ನಾನು ಸ್ಕೂಲಲ್ಲಿ ಈಗ ಮಕ್ಕಳು ಕಲಿಸ್ ಐದನೇ ಕ್ಲಾಸ್ದಾಗ ಸರ್ ತಾವು ಏನು ಮಾಡ್ತಾಯಿದ್ರಿ ಅಂತ. ಹಿಂದಿ ಬಹುಶಃ 6ನೇ ಕ್ಲಾಸಲ್ಲಿ ಕಲ್ತಿದ್ದು. ಆಯಿ ಅದು ಭಾಳ ಹೆಲ್ಪ್ ಆಯಿತು ನನಗೆ. ಆಗ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬೇಕಿತ್ತು, ಒಂದು ಮಗುವಿಗೆ ಮೂಲ ಭಾಷೆಗಳನ್ನ ಕಲಿಸ್ಬೋದು. ನಾವು ಕಲಿಸ್ತಾ ಇಲ್ಲ, ಕನ್ನಡ ಬೇಕೇ ಬೇಕು, ಮಾತೃಭಾಷೆ ನಮ್ಮದು. ಆತ್ಮೀಯ ಪ್ರೀತಿಯಿಂದ ಕಲಿಬೇಕು, ಅದ್ರ ಜೊತೆಗೆ ಬೇರೆ ಭಾಷೆನೂ ಕಲಿಬೇಕು. ಮತ್ತು ನಾವು ತುಂಬ ಹೊರಗಡೆ ಹೋಗಬೇಕು, ಮಕ್ಕಳನ್ನ ಹೊರಗೆ ಕಳಿಸ್ಬೇಕು. ಅಂದರೆ ಒಳ್ಳೆ ಒಳ್ಳೆ ದೊಡ್ಡ ಪೋಸ್ಟಿಗೆ ಯಾವ ಜಾಗದಲ್ಲಿ ಬಂದರೂ ಹೋಗಬೇಕು ಅವರು. ಆ ಥರ ನಾವು ಎಲ್ಲ ಕಾಲದಲ್ಲಿ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಅವ್ರ ಪ್ರೀತಿಯನ್ನು ನೋಡಿಕೊಳ್ಬೇಕು. ಮತ್ತು ಅವ್ರ ಜೊತೆ ಮಾತಾಡಲಿಕ್ಕೆ ಕಷ್ಟ ಇದೆ. ಈಗ ಐ ಟಿ ಪ್ರೊಫೆಷನಲ್ ಇದ್ದಾರಲ್ಲ, ಅವರಿಗೆ ಪ್ರೀತಿ ಕೆಲಸ. ಗಂಡನೂ ಐ ಟಿ, ಮಿಸ್ಸಸ್ಸು ಶ್ರೀಮತಿಯವರು, ಮಕ್ಕಳ ಜೊತೆ ಟೈಮ್ ಇಲ್ಲ. ಹಾಗೆ ನವದಲ್ಲಿರುವಾಗ ಕೆಲವರು ಮಕ್ಕಳು ಅಪ್ಪನ ಹತ್ರ ಹೋಗಲಿಕ್ಕೆ ಹೋಗ್ತಿರಲಿಲ್ಲ, ಕೆಲವರು ನಾವೇ ಕರ್ಕೊಂಡು ಹೋಗಿಬಿಡಬೇಕಿತ್ತು. ಯಾಕೆಂದರೆ 7 ವರ್ಷ 6 ವರ್ಷ ಅವರು ಬಿಟ್ಟು ಹೋಗ್ಬಿಡ್ತಿದ್ರು ಗಲ್ಫಿಗೆ ಎಲ್ಲ. ಅವ್ರ ಪ್ರೀತಿನೇ ಇಲ್ಲ, ಅದಕ್ಕೆ ಮತ್ತೆ ಹೋಗೋದಿಲ್ಲ. ನಾವು ಪ್ರೀತಿಯಿಂದ ಹೇಗೆಲ್ಲ ಮಾಡಿ ಕಳಿಸ್ತಿದ್ವಿ ನವೋದಯ ಸ್ಕೂಲಲ್ಲಿ. ಅದೊಂಥರ ಆ ಥರ ಬಾಂಡಿಂಗ್ ಕಡಿಮೆ ಆಗಿಬಿಡ್ತವೆ. ಎಷ್ಟೇ ಇದ್ದರೂ ಮಕ್ಕಳ ಜೊತೆ ನಾವು 1 ಗಂಟೆ ಕಳೀಬೇಕು ದಿನಕ್ಕೆ, ಎಷ್ಟೇ ಕಷ್ಟ ಇರಲಿ.
0: ಪೋಷಕರು
1: ಕಲೀಲೇಬೇಕು, ಮತ್ತು ಅವ್ರ ಜೊತೆ ಸಂವಾದ ಮಾಡಬೇಕು. ಕೂತಿಲ್ಲದೆ ಹೇಳಬೇಕು ನನಗೆ ಬರೋದಿಲ್ಲ ಇದು ಅಂತ. ಮತ್ತು ಅವರ ಇಷ್ಟ ಅನಿಷ್ಟ ಕೆಲವು ಬೆಲೆ ಕೊಡಬೇಕು. ಅವ್ರ ಫ್ರೆಂಡ್ಸ್ನ ಸ್ಟಡಿ ಮಾಡಬೇಕು ಸ್ವಲ್ಪ ಯಾವ ಥರ ಅಂತ. ಅಷ್ಟೇ ಮಕ್ಕಳ ಬಗ್ಗೆ.
0: ಸರಿ, ಈಗ ನೀವು ಯಾವಾಗ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು?
1: 1970 ಮೇಡಮ್.
0: 1970
1: ಜುಲೈ 1 ಶಾಂತಳ್ಳಿ ಹೈಸ್ಕೂಲ್. ಇದು ಮ್ಯಾಥ್ಸ್ ಟೀಚರ್.
0: ನೀವು ಏನಾಗಬೇಕು ಅಂತ ಕನಸು ಕಂಡಿದ್ರಿ?
1: ಒಂದು ಮಿಲಿಟ್ರಿಗೆ ಹೋಗ್ಬೇಕು ಅಂತ. ಫಸ್ಟ್ ಸೆಲೆಕ್ಟ್ ಆಗಿದ್ದೆ ಮಡಿಕೇರಿಯಲ್ಲಿ, ಅಚ್ಚೆ ಮಾಸ್ಟರ್ ಇರಬೇಕು. ಅವರು ಒರಿಜಿನಲ್ ಟಿ ಸಿ ಕೊಡಲಿಲ್ಲ. ನಿನ್ನ ಹೊಟ್ಟೆ ಹೊಡೆದಾಗ್ತೀನಿ ನೋಡು, ನೀನು ಎನ್ ಡಿ ಎ ಮಾಡು ಪಿ ಯು ಸಿಯಿಂದ. ಎನ್ ಡಿ ಎ ಅಂದರೆ ಏನು ಫುಲ್ ಫಾರ್ಮ್ ಗೊತ್ತಿರಲಿಲ್ಲ ಆಗ 9th ನನಗೆ. ಆಗ ಮತ್ತು ಪಿ ಯು ಸಿ ಬಂದಾಗ ಎಲ್ಲ ಡಾಕ್ಟ್ರು ಇಂಜಿನಿಯರಿಂಗ್ ಬಗ್ಗೆ ಮಾತಾಡು. ನಾನು ಸ್ವಲ್ಪ ಸಮರ್ಥನ ಮಾಡಿದೆ, ಆದರೆ ನೋವಿದೆ. ಅದು ನೆಕ್ಸ್ಟ್ ನಂದು ಟೀಚಿಂಗ್ ಇತ್ತು ಲೈಫಲ್ಲಿ. ಟೀಚಿಂಗ್ ಯೂತ್ ಕೂಡ ನಿಮ್ಮ ಆಕಾಶವಾಣಿಯಲ್ಲಿ ಜನರಲ್ ಬಗ್ಗೆ ಮಾತಾಡಿ ಕೇಳಿ ಒಂಥರ ಗೂಸ್ ಬಂಪ್ಸ್ಗೆ ಏನಂತಾರೆ, ಅದು ಅಂತು ಒಂಥರ ಸ್ಪಿರಿಟು. ನಾವು ಸಹ ಹಾಗೆ ಮಾಡಬೇಕಿತ್ತು. ಅಂದರೆ ಈ ಕೊಡಗಿನ ವಾತಾವರಣ ಆಗಿದೆ ಮೇಡಮ್, ಎಲ್ರಿಗೂ ಒಂದು ಸೈನ್ಯಕ್ಕೆ ಸೇರಬೇಕು ಅಂತ ಇದೆ. ನಮ್ಮ ಮಗನೂ ಸೇರಿದ್ದ, ಮತ್ತು ಅವನು ಇಂಜಿನಿಯರಿಂಗಲ್ಲಿ ಅಮೆರಿಕಾ ಹೋದಾಗ ತುಂಬ ಬರೆದಿದ್ರು ಅವರು. ನಾನು ಮತ್ತು ನಾನು ಸೇರಬೇಕಿತ್ತು ಹೋದ ಅಂತ ಹೇಳಿ ಬರೆದು ಏನಲ್ಲ ಆಯಿತು. ಬಟ್ ನನಗೆ ನೋವಿದೆ ನಾನು ಸೇರಿಲ್ಲ ಅಂತ.
0: ಸೇರಿಲ್ಲ ಅಂತ. ಅಮ್ಮನ ಕನಸು ಏನಿತ್ತು, ಅಪ್ಪನ ಕನಸು ಏನಿತ್ತು?
1: ಅಮ್ಮನ ಕನಸು ಪಿ ಸಿ ಎಂ ಮಾಡು ಅಂತ. ಏನು ಪಿ ಸಿ ಎಂ ಅಂತ ಗೊತ್ತಿಲ್ಲ, ಅಮ್ಮನಿಗೆ ಭಾಳ ಇಷ್ಟ ಇತ್ತು ಸೈನ್ಸ್. ಸೈನ್ಸ್ ಮಾಡುವುದು ಅಂತ.
0: ಅಮ್ಮ ಓದಿದ್ರ?
1: ಅಮ್ಮ 7th ಕ್ಲಾಸ್ ಅಷ್ಟೇ. ಅಪ್ಪ ಎಸ್ ಎಲ್ ಸಿ. ಅಪ್ಪ ರಾಯಲ್ ಇಂಡಿಯನ್ ನೇವಿಯಲ್ಲಿ ಇದ್ರು.
0: ಅಮ್ಮ ಹೇಳಿದ ಕಿವಿ ಮಾತು ನಿಮಗೆ?
1: ಹಾಂ, ಓದಬೇಕು ಚೆನ್ನಾಗಿ. ಆಮೇಲೆ ಸಪೋರ್ಟ್ ಮಾಡ್ತಿದ್ರು ಊಟದಲ್ಲಿ ತಿಂಡಿಲಿ. ಹೊಡೆದ ಜ್ಞಾಪಕಿಲ್ಲ, ಅಪ್ಪ ಹೊಡೆದಿದ್ರು, ಒದ್ದಿದ್ರು. ಏನು ನನಗೆ ಇನ್ನೂ ಅಳು ಬರ್ತದೆ ಅವ್ರನ್ನೆಲ್ಲ ಜ್ಞಾಪಕ. ಆಗ ಸರಿಯಾಗಿ ಯೋಚನೆ ಮಾಡಿ ಇನ್ನೊಂದು ಮೇಲಕ್ಕೆ ಬರ್ಬೋದು.
0: ತಂದೆಗೆ ಎಷ್ಟು ಮಕ್ಕಳು ಸರ್?
1: ಅವ್ರಿಗೆ 4 ಮಕ್ಕಳು. 5 ಇತ್ತು, ಒಂದು ತೀರಿ ಹೋದರು. ಅದೊಂದು ದುರಂತ. ಮಡಿಕೇರಿಯಲ್ಲಿ ಡೀಪ್ ತೀರಿಯಕ್ಕೆ ಟ್ರೀಟ್ಮೆಂಟ್ ಮೈಸೂರಿಗೆ ಹೋಗಬೇಕಿತ್ತು. ಆಗ ನಮ್ಮ ಅಪ್ಪನ ಹತ್ರ ಮೈಸೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ದುಡ್ಡಿತ್ತಿಲ್ಲ. ತೀರಿ ಹೋದ್ಲು ವಾಣಿ ಅಂತ. ಆಕೆ ಒಳ್ಳೆ ವಾಯ್ಸು. ಮತ್ತು ಮಡಿಕೇರಿಯಾಗ ಗೆರೆ ಇರುವ ನೋಟ್ಬುಕ್ ಸಿಕ್ತಿತ್ತು, ಅದರಲ್ಲಿ ನನಗೆ ಕಳಿಸಿ. ನಾನು ತಂಗಿ ತಂಗಿ ಒಂದು ತಂಗಿ. ಇನ್ನೊಂದು ತಂಗಿ ಕಾಲೇಜಲ್ಲಿ ಲೈಬ್ರರಿ ಅಸಿಸ್ಟೆಂಟ್ ಆಗಿ ರಿಟೈರ್ ಆದರು. ಇನ್ನೊಬ್ಳು ಪ್ರಿನ್ಸಿಪಲ್ ಆಗಿ ರಿಟೈರ್ ಆದರು ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ. ಯೂನಿವರ್ಸಿಟಿ ಅಲ್ಲ, ಹೆಣ್ಣು ಮಕ್ಕಳ ಕಾಲೇಜ್ ಇರಬೇಕು ಅದು. ಅವ್ರು ಕರಿತಾ ಇದ್ದಾರೆ ಹೀಗೆ ಬಂದು ಅಂತ. ಸೊ ಅವರು ಇನ್ನೊಬ್ಳು ಬ್ಯಾಂಕಲ್ಲಿ ಆಫೀಸರ್ ಆಗಿ ರಿಟೈರ್.
0: ಬೆಂಗಳೂರು. ಹೆಸರುಗಳೇನು
1: ಸರ್? ವಾಣಿ ಅಂತ ತೀರಿ ಹೋದವಳು. ಇನ್ನು ಇಂದಿರಾ ಅಂತ ಈಗ ಕಾಲೇಜ್ ಲೈಬ್ರರಿ ಕೆಲಸ ಮಾಡಿದವಳು. ಭಾಗೀರಥಿ ಅಂತ ಕಾಲೇಜ್ ಪ್ರಿನ್ಸಿಪಲ್ ಆದವಳು. ಆಮೇಲೆ ಗೌರವ್ ಅಂತ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರು. ಈಗ ರಿಟೈರ್ಡ್, ಎಲ್ಲ ರಿಟೈರ್ಡ್.
0: ಒಬ್ಬನೇ ಮಗ?
1: ಒಬ್ಬನೇ ಮಗ.

0: ಸರಿಗ ಶಿಕ್ಷಣ ಕ್ಷೇತ್ರದಲ್ಲಿ ನೀವು 48 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ. ಪ್ರಪ್ರಥಮ ಬಾರಿಗೆ ಟೀಚಿಂಗ್ ಸೈಡ್ ಹೋದಾಗ ನಿಮ್ಗೇನ್ ಅನ್ನಿಸ್ತಾ ಇತ್ತು? ಮಿಲಿಟರಿಗೆ ಹೋಗ್ಲಿಲ್ಲ ಅಂತ ಒಂದು ನೋವು, ಜೊತೆಯಲ್ಲಿ ಎರಡನೇ ಆಪ್ಷನ್ ನಾನು ಅಲ್ಲಿ ಟೀಚಿಂಗ್ ಸಬ್ಜೆಕ್ಟ್ ಬಂದೆ ಅಂದ್ರೆ ಟೀಚಿಂಗ್ ಫೀಲ್ಡ್ ಬಂದೆ ಅಂತ ಅಂದಾಗ ನಿಮ್ಗೆ ಆ ಕ್ಷಣದಲ್ಲಿ ಏನ್ ಅನ್ನಿಸ್ತಾ ಇತ್ತು?
1: ಚಂದ ಪ್ರಶ್ನೆ ಮೇಡಮ್. ಅಲ್ಲಿ ಇನ್ಫ್ಯಾಕ್ಟ್ ನಾನು ಬಂದಾಗ ನಾನು ಬೇರೆ ಬೇರೆಗೆ ಅಪ್ಲೈ ಮಾಡಿದ್ದೆ. ಆ ಪೋಸ್ಟಿಗೆಲ್ಲ ದುಡ್ಡು ಬೇಕಿತ್ತು, ದುಡ್ಡು ಇರಲಿಲ್ಲ, ಅದಕ್ಕೆ ಕೆಲಸಕ್ಕೆ ಹೋಗಿದ್ದು. ಆಗ ಏನಾಯಿತು, ಆ ಮಕ್ಕಳ ಪ್ರೀತಿ, ಶಾಂತಳಿ ಮಕ್ಕಳ ಪ್ರೀತಿ ನೋಡಿ ಜೀವನ ಪೂರ್ತಿ ಟೀಚಿಂಗೇ ಆಗಬೇಕು ಅಂತ ಇತ್ತು ಟೀಚಿಂಗ್. ಮತ್ತೆ ಸಿದ್ದಾಪುರಕ್ಕೆ ಬಂದೆ, ಅವರು ಎಂಥ ಪ್ರೀತಿ ಮೇಡಮ್, ಇವತ್ತು ಕರೀತಾರೆ. ಎಷ್ಟು ವರ್ಷ ಆಯಿತು ಅಲ್ಲಿ ಬಿಟ್ಟು. ನಾನು ಮನೆ ಮನೆಗೆ ಹೋಗಿದ್ದೆ, ಸಂಭ್ರಮ ಸನ್ಮಾನ ಮಾಡಿದ್ರು. ಬೇಡ ದಮ್ಮೆ ಬೇಡ, ನಾನು ಎಷ್ಟೋ ವರ್ಷ ಆಯ್ತು ಆಗ ಒಳ್ಳೆ ಟೀಚರ್ ಕೂಡ ಆಗಿರಲಿಲ್ಲ, ನೀವು ನಾ ಬೆಸ್ಟ್ ಟೀಚರ್ ನಮಗೆ ಅಂತ. ಈಗಲೂ ಫೋನ್ ಮಾಡ್ತಾರೆ ಕೆಲವರೆಲ್ಲ, ಮನೆಗೆ ಬರ್ತಾರೆ ರಾತ್ರಿ, ಅಲ್ಲಿ ಬಿಡಲಿಕ್ಕೆ ಕಾಂಪಿಟೇಷನ್, ನಾನು ಬಿಡ್ತೀನಿ ಅವ್ರನ್ನ, ನಾನು ಬಿಡ್ತೀನಿ ಅಂತ ಮನೆಗೆ. ಅಂಥ ಮಕ್ಕಳು ಕೊಡಗಿನಲ್ಲಿ ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ ಮೇಡಮ್.
0: ಆನಂತರ
1: ಅಲ್ಲಿಂದ ನನಗೊಂದು ಹ್ಯಾಬಿಟ್, ಆಗ ಏನಾದರೂ ಇದ್ದರೆ ಕಷ್ಟಪಟ್ಟು ಎಕ್ಸಾಮ್ ಎಲ್ಲ ಬರೀಬೇಕು, ಅದಕ್ಕೆ ಫೀಸ್ ಇರಬಾರ್ದು. ಯಾಕೆಂದ್ರೆ ಫೀಸಿಗೆ ದುಡ್ಡಿಲ್ಲಲ್ಲ, 2 ರೂಪಾಯಿ ಸಂಬಳದಲ್ಲಿ ಎಂತೆಲ್ಲ ಮಾಡ್ತೀರಾ, ಬಸ್ ಚಾರ್ಜ್ ಬೇಕು. ಆಗ ನಮ್ಮ ಅಪ್ಪ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್, ಎಲ್ಲ ಪೇಪರ್ಸ್ ತರಿಸಿದ್ರು. ಈ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಇತ್ತು, ಕೆ ವಿ ಯಲ್ಲಿ ಟೀಚರ್ಸ್ ಬೇಕು ಅಂತ. ಆಗ ಸೆಂಟ್ರಲ್ ಸ್ಕೂಲ್ ಅಂತ ಇತ್ತು, ಅದಕ್ಕೆ ಫಾರ್ಮೇಟು.
0: ನೀವು ಇಂಗ್ಲೀಷ್ ಪೇಪರ್ ಓದ್ತಾ ಇದ್ರಾ?
1: ತುಂಬ ಓದ್ತಿದ್ದೆ. ಅಪ್ಪನೂ ಓದ್ತಿದ್ರು, ಅಮ್ಮನೂ ಓದ್ತಿದ್ರು. ಕರೆಂಟ್ ಇಲ್ಲದ್ರೆ ಒಂದೇ ದೀಪ ಇದ್ರೆ ಹಿಂಗೆ ಓದ್ತಾರೆ ಅಮ್ಮ, ನನಗೆ ಜ್ಞಾಪಕ ಆಗುತ್ತೆ. ಅಪ್ಪನೂ ಓದ್ತಿದ್ರು, ಇಂಗ್ಲೀಷಲ್ಲಿ ತುಂಬ ಇದಿತ್ತು. ನಾನು ಓದ್ತಿದ್ದೆ ಚಿಕ್ಕ ವಯಸ್ಸಲ್ಲೇ, ಟಿ ವಿ ಪರಶುರಾಮನ್ ರೈಟ್ಸ್ ಫ್ರಮ್ ಯು ಎಸ್ ಅಂತಲ್ಲಿ ಬರ್ತಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ. ಈಗ ಜಿ ಕೆ ರೆಡ್ಡಿ ಫ್ರಮ್ ಡೆಲ್ಲಿ.
0: ಯಾರಾದರೂ ಹೇಳಿದ್ರಾ?
1: ಇಲ್ಲ ಇಲ್ಲ
0: ಓದಬೇಕು ಅಂತ
1: ಇಲ್ಲ. ನಮ್ಮ ಅಮ್ಮನಿಗೆ ಓದೋ ಹ್ಯಾಬಿಟ್ಟು, ಕಂಡ ಕಂಡದ್ದು ಓದ್ತಿದ್ರು. ನಾನು ಸಕ್ಕರೆ ಸುಕ್ಕಿದ ಪ್ರಜಾವಾಣಿ ಇದ್ದರೆ ಅದನ್ನು ಬಿಚ್ಚಿ ಮೆಲ್ಲೆ ಓದ್ತಿದ್ದೆ, ಅಷ್ಟು ಏನೋ ಮಿಸ್ ಆಯ್ತು ಅಂತ. ಈಗಲೂ ಅಷ್ಟು ಮನೆಗೆ ಬಂದರೆ ನೀವು ಆಶ್ಚರ್ಯಪಡ್ತೀರಾ, ಫುಲ್ ಬುಕ್ಸ್.
0: ಏನಾದರೂ ಸಕ್ಕರೆ ತಂದರೆ ಆ ಪೇಪರನ್ನು ಬಿಡಿಸಿ ಓದ್ತಾ,
1: ನಾನು ಓದ್ತಿದ್ದೆ ಹ್ಯಾಬಿಟ್ಟು. ಹಳೇದೇನಿದೆ ಅದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಆಗುತ್ತೆ. ಆಮೇಲೆ ಅದರಲ್ಲಿ ಪಾಸ್ ಆದರೆ ಏನಾದರೂ ಇರಬೇಕು, ಅದು ಅದ ಒಂದು ಎಕ್ಸಾಮ್ ಅದು ಫಿಲ್ಅಪ್ ಮಾಡಿ ಎಂಪ್ಲಾಯ್ಮೆಂಟಿಗೆ ಆಫೀಸ್ ಕೊಡೋದು. ಅದರಲ್ಲಿ ದುಡ್ಡಿಲ್ಲ, ಕೊಟ್ಟೆ. ಅದಾದಮೇಲೆ ಒಂದು ರಿಟರ್ನ್ ಸರ್ಟಿಫಿಕೇಟ್ ಲೆಟ್ರ್ ಬಂತು, ಅದು ಹೋದೆ. ಇವಾಗ ಬೈದ್ಕೊಂಡೇ ಹೋದೆ, ಈ ದುಡ್ಡು ಯಾರು ಕೊಡ್ತಾರೆ ಅಂತ. ಅದು ಸೆಲೆಕ್ಟ್ ಆದರೆ ದುಡ್ಡು ಕೊಡ್ತಿದ್ರು ಅವ್ರು, ಹೋಗ್ಲಿಕ್ಕೆ ಬರಲಿಕ್ಕೆ. ಸೆಲೆಕ್ಟ್ ಆದೆ, ಅದು ಮುಂಬೈ ಕರೆದ್ರು, ಟ್ರೈನ್ ಫೇರ್ ಎಲ್ಲ ಕೊಟ್ಟರು, ಭಾಳ ಖುಷಿ ಆಯಿತು. ಆ ದಿವಸ ಇವರಿಗೆ ಜ್ಞಾನಪೀಠ ಅವಾರ್ಡ್ ಬಂತು, ನಮ್ಮ ಶಿವರಾಮ್ ಕಾರಂತರಿ ಮೂಕಜ್ಜ ಕನಸುಗಳು. ಕನ್ನಡದಲ್ಲಿ ತುಂಬ ಪ್ರೀತಿ ಇದೆ, ನಾನು ಮೂಕಜ್ಜ ಕನಸುಗಳೆಲ್ಲ ಸ್ವಲ್ಪ ಓದಿದ್ದೆ ಆಗ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ಅವ್ರ ಬಗ್ಗೆ ತುಂಬ ಇಂಟ್ರೆಸ್ಟಲ್ಲಿ ಕೇಳಿದ್ರು ಅವರು, ನಾನು ಸೆಲೆಕ್ಟ್ ಆದ ಇಂಟರ್ವ್ಯೂಲ್ಲಿ, ಪೋಸ್ಟಿಂಗು ಮುಂಬೈಯಲ್ಲಿ.
0: ಯಾರು ನಿಮ್ಮನ್ನು ಇಂಟರ್ವ್ಯೂ ಮಾಡಿ?
1: ಚಾರಿ ಮೇಡಮ್ ಅಂತ ಕಾಣುತ್ತೆ, ಅವರು ರೀಜನಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರಂತ ಮೈಸೂರು ಅಂತ ಕೇಳಿದ್ದೀನಿ. 100% ಶ್ಯೂರ್ ಇಲ್ಲ, 99.9. ಆಮೇಲೆ ಅಲ್ಲಿ ಹೋದೆ, ಅಲ್ಲಿ ನನಗೆ ಭಾಷೆ ಬರೋದಿಲ್ಲ, ಕನ್ನಡ ಇಂಗ್ಲೀಷ್ ಚಂದ ಬರುತ್ತೆ, ಕನ್ನಡ ಬರುತ್ತೆ, ಕನ್ನಡ ಬರೋರು ಇಲ್ಲ ಇಂಗ್ಲೀಷ್ ಯಾರಿಗೂ ಬರೋದಿಲ್ಲ ಅಲ್ಲಿ. ಅಂಥ ಸ್ಕೂಲ್ ಫಸ್ಟು ಕೆ ವಿ, ಅಲ್ಲಿ ಕಷ್ಟಪಟ್ಟು ಹಿಂದಿ ಕಲ್ತರೆ, ಹಿಂದಿ ಕಲಿತೆ ಫಸ್ಟು. ಆಮೇಲೆ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ, ಆದರೂ ಹಠ. ಇಲ್ಲಿ ಬಂದರೆ ಏನು ಮಾಡ್ರಿ, ಆಗ ಸಂಬಳ ಇಲ್ಲಿ ಏನಿತ್ತು ನನಗೆ 8 ರೂಪಾಯಿ ಇತ್ತು, ಅಲ್ಲಿ 25 ರೂಪಾಯಿ ದಿನಕ್ಕೆ ಲೆಕ್ಕ ಹಾಕಿದಾಗ. ಮತ್ತು ಅಲ್ಲಿ ಇದೆ 5 ವರ್ಷ ಮಾಡಿದೆ, ಹತ್ಕೊಂಡೇ ಬಂದೆ, ಟ್ರಾನ್ಸ್ಫರ್ ಆಯಿತು ಹುಬ್ಬಳ್ಳಿಗೆ. ಅಲ್ಲಿ 15 ವರ್ಷ ಇದ್ದೆ, ಅಲ್ಲಿಯ ಪ್ರೀತಿ ಇನ್ನೊಂಥರ. ಈಗ ಹೆಂಗಾಗಿದೆ ಅಂದರೆ 98 ವಯಸ್ಸ, ಇನ್ನು ನೆಕ್ಸ್ಟ್ ಜನ್ಮದಲ್ಲೂ ಇದೇ ಬರಬೇಕು ಅಂತ, ಟೀಚಿಂಗೇ ಬರಬೇಕು, ಪ್ರಿನ್ಸಿಪಲ್ ಆಗಬೇಕು ಅಂತ ಇಲ್ಲ, ಆ ಫೀಲ್ಡ್ ಬೇಕು, ಆ ಥರ ಆಸೆ. ಅಂದರೆ ಅದರಲ್ಲಿ ಒಂದು ಜಾತಿ

0: ಹೋಗಿದ್ದೆ ಮೇಡಮ್ 1700 ಒಂದು ಹುಡುಗಿ ಬಂದು ಅಡ್ಡ ಬಿದ್ದು ಬಿಟ್ಲು. ಅವ್ರ ಅಪ್ಪನೂ ಬಂದು, ಸರ್ ಇಂಗ್ಲೀಷಲ್ಲಿ ಹೇಗೆ ಫಸ್ಟ್ ಬಂದಮ್ಮದಿ, ನಮ್ಮೂರಲ್ಲಿ ಯಾರು ಇಂಗ್ಲೀಷ್ ಮಾತಾಡೋರು ಇಲ್ಲ ಸರ್ ಅಂತ. ಆ ಹುಡುಗಿ ಇಂಗ್ಲೀಷಲ್ಲಿ 10th ಫಸ್ಟ್ ಬಂದಿದೆ, ಅದನ್ನು ನೆನಪು ಇಟ್ಕೊಂಡಿದ್ದಾರೆ. ಅದು ಆ ಥರ ಪ್ರೀತಿ ಬಂತು. ಮತ್ತು ಅಂತೇಳಿ ಹೊಡಿತಿದ್ದೆ, ಕೇಳಿ ಆಗ ಹೆಡ್ ಮಾಸ್ಟರ್ ಕಳಿಸ್ತು, ಯಾಕೆ ಅಳ್ತಿದ್ದೆ ಅಂತ. ಸರ್ ಧೂಳು ಬಿತ್ತು, ನಾನು ಹೊಡೆದಿದ್ದು. ಆಗ ನನಗೆ ಭಾಳ ನೋವಾಗ್ತಿದ್ರು, ರಾತ್ರಿ ತಪ್ಪು ಮಾಡಿ ಹೋಗಿ, ಏ ಇರಲಿ ಸರ್ ನಮ್ಮನೆ ಎಲ್ಲ ಹೊಡಿತಾರೆ, ನೀವೊಬ್ಬರು ಬಾಕಿ ಅಂತ ಹುಡುಗರು ಹೇಳ್ತಿದ್ರು.
1: ಯಾವ ಕಾರಣಕ್ಕೆ ಸರ್ ಹೊಡೆದ?
0: ತಪ್ಪು ಮಾಡಿದಾಗ, ಹೋಮ್ವರ್ಕ್ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ
1: ನೀವು,
0: ಅಥವಾ ಎಂತಾದರೂ ಅಲ್ಲಿ
1: ಹೊಡೆದಿದ್ದು ಯಾರು ಅಂತ ಕೇಳಿದ್ಯಾರು?
0: ನಾನು ಅಲ್ಲ, ಹೆಡ್ ಮಾಸ್ಟರ್ ಬಂದರು ಆಗ ಆ ಶಬ್ದಕ್ಕೆ ಅಂತ ಶಬ್ದ ಬಂತು, ಏನೋ ಬಿತ್ತ ಅಂತ. ಆಗ ಅಯ್ಯೋ ಕಣ್ಣಲ್ಲಿ ನೀರು ಹೊಡ್ತು, ಏನಾಯ್ತು ಕೇಳುವಾಗ, ಏನು ಧೂಳು ಬಿತ್ತು ಸರ್ ನಮ್ಮ ಸರ್ ಸವರಿಸಿದ್ರು ಅಂತ ಏನೋ ಹೇಳಿದ್ವ, ಸತ್ಯದಲ್ಲ ಅಂಥ ಪ್ರೀತಿ ಮಕ್ಕಳು. ಮತ್ತು April 10 ನಾವು ಸ್ಕೂಲಿಂದ ಬಿಡಬೇಕಾಯಿತು. ಅದು ಆದರೆ 15 ಅಲ್ಲೇ ನಮ್ಮನೆ ಇಟ್ಕೊಂಡಿದ್ರು, ಒಂದೊಂದು ಮನೆಗೆ ಹೋಗಬೇಕಿತ್ತು 15. ಆಮೇಲೆ ಇದು ಎಲ್ಲ ಊರಲ್ಲೂ ಇದೆ ಮೇಡಮ್, ಪುಲ್ಗಾಂವ್ ಅಂತ ಮಹಾರಾಷ್ಟ್ರ, ಅಲ್ಲೂ ಅಷ್ಟೇ. ಅವ್ರು SLC ಪಾಸ್ ಆದರೆ ರಿಸಲ್ಟ್ ಬಂದ ದಿವಸ ಎಲ್ಲ ನಾವು ಟೀಚರ್ಸ್ ಎಲ್ಲ ಪ್ರತಿಯವ್ರ ಮನೆಗೆ ಹೋಗಬೇಕು, ಅಂಥ ಪ್ರೀತಿ. ಅದು ಬಂದ ಮೇಲೆ ಅದು ನಾನು ಉಳಿದೆ. ಈಗ ಬಂದು ಹೊರಗಡೆ ರಿಟೈರ್ ಆದಮೇಲೆ ಮ್ಯಾನೇಜ್ ಮಾಡೋಕೆ ಕಷ್ಟ ಆಯಿತು, ಹೊರಗಡೆ ಬಂದ ಮೇಲೆ. ಫಿಶ್ ಔಟ್ ಆಫ್ ವಾಟರ್ ಅಂತೆಲ್ಲ ಹಂಗೆ, ಅಲ್ಲಿ ಮೋಸ ಇಲ್ಲ, ಎಲ್ಲ ಒಳ್ಳೆಯವರೇ, ಇನ್ನೋಸೆಂಟ್, ಎಂಥ ಲಂಚ ಇಲ್ಲ, ಎಂತ ಇಲ್ಲ,
1: ಒಂದು ತಿದ್ದುವಂತಹ
0: ಒಂದು ವಾತಾವರಣ. ಚಿಕ್ಕ ಕೆಲಸ ಮಾಡಿದ್ರೆ ದೊಡ್ಡ ಮರ್ಯಾದೆ ಅಲ್ಲಿ,
1: ಶಿಕ್ಷಣ ಕ್ಷೇತ್ರವೇ ಅಂತ.
0: ಕೆಲವರು ಆ ಕಾಲದಲ್ಲಿ ಹೋಗುದಿಲ್ಲ, ನಾನು ಹೋಗಿ ಜೊತೆಲಿ ಹೋಗಿ ಸೇರಿಸಿ ಎಲ್ಲ ಒಂದು, ಆಗ ಅಪ್ಪ ಅಮ್ಮ ಹೇಳೋದು ಆ ಥರ, ಮತ್ತೆ ಖುಷಿ ಆಗೋದು.
1: ಸಮಾಜದ ಶಿಲ್ಪಿ ಶಿಕ್ಷಕ,
0: ಶಿಕ್ಷಕ ಅಂದರೆ ಒಂದು ದೇವರ ಸಮ ಅಂದರೆ ಗುರು ಅಂದರೆ ನಿಜವಾಗಿಯೂ ಗುರು ಬ್ರಹ್ಮ ಗುರು ವಿಷ್ಣುವಲ್ಲಿ ಬಹಳ ಮೀನಿಗಿದೆ.

0: ಆನಂತರದ ದಿನಗಳು ಸರ್?
1: ಆನಂತರ ದಿನಗಳು ಮೇಡಮ್, ಕೊಡಗಿ ಬಂದಿದ್ದು, ಅಲ್ಲಿ ಮನೆ ಇತ್ತಿಲ್ಲ, ಆದ್ರೆ ಕಟ್ಟಿದ್ದು, ಆಮೇಲೆ ಅದೆಲ್ಲ ಎಂತ
0: ಬೇರೆ ರಾಜ್ಯದಲ್ಲಿಯೇ ಹೋಗಿತ್ತು.
1: ಅಯ್ಯೋ, ಅವ್ರ ಮನೆಗೆನೆ ಬಿಡುವುದಿಲ್ಲ, ನಿಮ್ಗೆ ಮನೆ ಕೊಡ್ತೀವಿ ನಾವು ಅಂತ. ಹುಬ್ಳಿಯಲ್ಲಿ ನಮ್ಮ ಮನೆ ಕೊಡ್ತೀವಿ ಅಂತ, ಒಂದು ದೊಡ್ಡ ಮನೆ 45,000 ಕೊಡ್ತೀವಿ ಅಂತ. ನನಗೆ ತೆಗಿ ಪರ್ಚೇಸ್ ಮಾಡಬೇಕಿತ್ತು, ಮಾಡಲಿಲ್ಲ, ಕೊಡಗಿ ನಮ್ದು ಅಂತ. ಅಷ್ಟು ಪ್ರೀತಿ, ಇಲ್ಲಿ ಬರ್ತಾರೆ, ಹುಬ್ಳಿಯವ್ರು ಬರ್ತಾರೆ ನಮ್ಮ ಮನೆಗೆ. ಇಲ್ಲಿ
0: ನಾವು ಕೊಡಗಿನ ನೆಲವನ್ನ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಹುಟ್ಟಿದ ನೆಲವನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀವಿ. ಹುಬ್ಳಿಯವರು ಕೊಡಗಿನ ನೆಲದಲ್ಲಿ ಹುಟ್ಟಿದಂತಹ ಶಿಕ್ಷಕನನ್ನ ಇಷ್ಟಪಡ್ತಿದ್ರು, ಬಿಟ್ಟಿರಲಾರದಂತಹ ಸಂಬಂಧ ಬೆಳೆಯಿತು ಅಲ್ಲಿ.
2: ಕೇಳಿದ್ರಲ್ಲ ಶ್ರೋತೃಗಳೇ, ಬಾಲ್ಯದಲ್ಲಿ ಕಲಿತಂತಹ ಶಿಸ್ತು 76 ವರ್ಷಗಳಾದರೂ ಕೂಡ ಅದೇ ಶಿಸ್ತು ಪಾಲನೆಯಾಗಿದೆ ಎಂದರೆ ಅಲ್ಲಿ ಕಲಿತಿರುವಂತಹ ಮೌಲ್ಯಯುತ ಶಿಕ್ಷಣದ ಮಹತ್ವ ಏನಿದೆ ಅನ್ನುವುದು ನಮ್ಮೆಲ್ಲರಿಗೆ ತಿಳಿದಂತಹ ಸಂಗತಿ. ಗುರುಗಳನ್ನ ಸ್ಮರಿಸುವುದು ಮನಸ್ಸಿನ ವಿಕಾಸಕ್ಕೆ ಕಾರಣಕರ್ತರಲ್ಲಿ ಮುಖ್ಯವಾಗಿ ನಿಲ್ಲುವವರು ಗುರುಗಳೇ ಎನ್ನುವುದನ್ನು ಅಪಾರವಾಗಿ ಗೌರವದಿಂದ ಒಪ್ಪಿಕೊಳ್ಳುವಂತಹ ಮನಸ್ಸುಳ್ಳ ಶ್ರೀಯುತ ಪಳಂಗಂಡ ಎ ಮೇದಪ್ಪ ಅವರ ಮುಂದುವರೆದ ಮಾತುಗಳನ್ನು ಮುಂದಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಆಲಿಸೋಣ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
3: ಇದುವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:33:50. ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಕಾವೇರಿ ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222285. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

0: ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ.
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ?
1: ನಮಸ್ತೆ ಸರ್, ನಾನು ರೇವತಿ ಅಂತ ಹೇಳಿ, ಆರ್ಲ ಪದವಿಯಿಂದ.
0: ರೇವತಿ ಅವರು, ಆರ್ಲ ಪದವಿನಿಂದ.
1: ಹೌದು,
0: ರೇವತಿ ಅವರು ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ಮನೇಲೆ ಮೇಡಮ್, ಮನೇಲೆ ಸರ್.
0: ಯಾರೆಲ್ಲ ಇದ್ದೀರಿ?
1: ಮೇಡಮ್ ಜೊತೆ ಮಾತಾಡ್ತಿದ್ವಲ್ಲ.
0: ಅಂದ್ರೆ ಆಕಾಶವಾಣಿಗೆ ನೀವು ತುಂಬಾ ಕರೆ ಮಾಡ್ತೀರಿ ಅಂತಾಯ್ತು.
1: ಹೌದು ಸರ್, ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ.
0: ಯಾವ ಕಾರ್ಯಕ್ರಮಕ್ಕೆ ತುಂಬಾ ಕರೆ ಮಾಡ್ತೀರಾ?
1: ಚಿತ್ರಕಾವೇರಿ, ಆಮೇಲೆ ಚಿಂತನ್ ಕೇಳ್ತೀವಿ, ಉದಯರಾಗ.
0: ಆರ್ಲ ಪದವು ಅಂತ ಹೇಳಿದ್ರೆ ನಿಮಗೆ ಮಂಗಳೂರು ಕೇಂದ್ರ ಕೂಡ ಚೆನ್ನಾಗಿ ಕೇಳ್ತದೆ,
1: ಕ್ಲಿಯರ್ ಕೇಳ್ತೀನಿ ಸರ್.
0: ಅಲ್ಲಿಗೂ ಕರೆ ಮಾಡ್ತೀರಾ?
1: ಹಾ, ಯಾವುದಕ್ಕೆ ಸರ್?
0: ಮಂಗಳೂರು ಕೇಂದ್ರಕ್ಕೆ
1: ಮಂಗಳೂರು ರಕ್ಷಣೆಗೆ ಕರೆ ಮಾಡ್ತೀವಿ.
0: ಮಾಡ್ತೀರಿ.
1: ಹೌದು ಸರ್.
0: ಮನೇಲಿ ಯಾರೆಲ್ಲ ಇದ್ದೀರಿ ಅಂತ ಹೇಳಿದಿರಿ?
1: ಮನೆಯಲ್ಲಿ ನಾನು, ಹಸ್ಬೆಂಡ್, ಮತ್ತೆ 3 ಮಕ್ಕಳು.
0: ಮೂರು ಮಕ್ಕಳು. ಮಕ್ಕಳಿಗೂ ಈ ರೇಡಿಯೋ ಕೇಳೋ ಅಭ್ಯಾಸ ಇದೆಯಾ?
1: ಹಾ, ಅಭ್ಯಾಸ ಇದೆ ಸರ್. ನಾನು ಒಂದೊಂದು ಸರ್ ಅವ್ರಿಗೆ ಕಾಲ್ ಮಾಡಿ ಕೊಡ್ತಾರೆ, ನನಗೆ ಕ್ಲೈಂಟ್ ಸಿಕ್ಕಿದೆ ಅಂತ.
0: ಹಾಗೆ ಎಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ಆಯ್ತು.
1: ಹೌದು ಸರ್.
0: ಏನು ಕರೆ ಮಾಡ್ಲಿಕ್ಕೆ ಮೂರ್ ನಾಲ್ಕು ಫೋನ್ ಇಟ್ಕೊಂಡಿದ್ರೆ ಹೇಗೆ?
1: ಇಲ್ಲಪ್ಪ, ಹಾಗೆ ಇಲ್ಲ, ಒಂದೆರಡು ಎರಡು ಫೋನು.
0: ಎರಡು ಫೋನು.
1: ಹೌದು
0: ಅವರು ಪ್ರಯತ್ನಿಸೋದು, ನೀವು ಪ್ರಯತ್ನಿಸೋದು,
1: ಹೌದು.
0: ಯಾರಿಗೆ ಸಿಕ್ತು ತಿಕ್ಕಂಡು ತಿಕ್ಕಂಡು ತಿಕ್ಕಂಡು ಅಂತ ಹೇಳೋದು ಮತ್ತೆ ಅಲ್ವಾ?
1: ಹೌದು,
0: ತುಳು ಮಾತಾಡೋದು ಮನೇಲಿ?
1: ಮನೇಲಿ ತುಳು ಮಾತಾಡಿ.
0: ಮನೇಲಿ ತುಳು ಮಾತಾಡು. ಯಾವ ಹಾಡು ಬೇಕು ನಿಮಗೆ?
1: ನೀರಷ್ಟು ಶುಭಮಷ್ಟು ಚಿತ್ರದಿಂದ ಅದೇ
0: ಪ್ರಸಾರ ಮಾಡು. ಒಂದು ಪ್ರಶ್ನೆ ಇದೆ, ಮಕ್ಕಳಿಗೆ ಕ್ರೀಡೆಯಲ್ಲೆಲ್ಲ ಆಸಕ್ತಿ ಉಂಟಾ?
1: ಎಂತ ಸರ್?
0: ಕ್ರೀಡೆ, ಕ್ರೀಡೆಯಲ್ಲಿ, ಆಟೋಟಗಳಲ್ಲಿ?
1: ಆಟೋಟ ಇಲ್ಲ ಇಲ್ಲ
0: ಇಲ್ಲ, ಮೊಬೈಲಲ್ಲಿ ಮಾತ್ರ ಆಟ ಆಡೋದು. ಈಗ ಏಷ್ಯನ್ ಕ್ರೀಡೆ ಅಂತ ನಡೀತಾ ಇದೆ, ಇದು ಯಾವ ವರ್ಷ ಆರಂಭವಾಯಿತು ಅಂತ ಹೇಳ್ಬೋದಾ?
1: ಯಾವ ಸರ್?
0: ಏಷ್ಯನ್ ಕ್ರೀಡೆಗಳು,
1: ಏಷ್ಯನ್ ಒಲಿಂಪಿಕ್?
0: ಒಲಿಂಪಿಕ್ ಅಲ್ಲ, ಏಷ್ಯನ್.
1: ಏಷ್ಯನ್ ಕ್ರೀಡೆ
0: ಈಗ ನಡೀತಾ ಇದೆ ಸದ್ಯಕ್ಕೆ, ಯಾವ ವರ್ಷ ಆರಂಭವಾಯಿತು ಅಂತ ಹೇಳ್ಬೋದಾ?
1: ಗೊತ್ತಿಲ್ಲ ಸರ್.
0: 1951ರಲ್ಲಿ ಆರಂಭವಾಯಿತು.
1: ಓಕೆ ಸರ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಸರ್.
0: ನಿಮ್ಮ ಹಾಡು ಬರ್ತಾ ಇದೆ.
1: ನಾನು ಇವಾಗ ಎಷ್ಟು ರೆಡಿ ಕೇಳ್ತಾ ಇಲ್ಲ, ಅದನ್ನು ಟ್ರೈ ಮಾಡ್ತೀನಿ, ಮಾತಾಡುವ ಅಂತ ಹೇಳಿ ಫೋನ್ ಮಾಡಿದ್ರು.
0: ಸರಿ, ಈಗ ನಿಮ್ಮ ಹಾಡು ಬರ್ತಾ ಇದೆ. ಧನ್ಯವಾದಗಳು.

0: ಲೇ ಚಿನ್ನ, ಅದ್ಯಾಕೋ ನಾನ್ ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೆ ಏನಾಗ್ತಿದೆ? ನನ್ ಯಾವ ಹೂವು ಕಾಣ್ತಾ ಇಲ್ಲ ಯಾಕೋತ, ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು.

0: ನನ್ನ ಒಂಟಿಯಾಗಿ ಬರಕ್ ಹೇಳ್ದೆ, ಬೇಕ ಹೇಳು.
1: ಇವತ್ ನೀನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ಏನೇನು ಮೊದಲನೇ ಶುಭಾಶಯ ತಗೋ. ಈ ಪುಟ್ಟ ಕಾಣಿಕೆ ನನ್ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಜನ್ಮ.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
1: ಶಿವಪ್ಪ ಅಂತ, ವಿರಾಜಪೇಟೆಯಿಂದ, ಪೆರುಂಬಾಡಿ.
0: ವಿರಾಜಪೇಟೆ ಪೆರುಂಬಾಡಿಯಿಂದ ಶಿವಪ್ಪ ಅವರು.
1: ಶಿವಪ್ಪ
0: ಅವರೇ, ನಿನ್ನೆ ವಿರಾಜಪೇಟೆಯಲ್ಲಿ ಗೌರಿ ಗಣೇಶೋತ್ಸವ ವಿಸರ್ಜನಾ ಕಾರ್ಯಕ್ರಮ ಎಲ್ಲ ಇತ್ತು, ಅದ್ದೂರಿ ಮೆರವಣಿಗೆ ಎಲ್ಲ ನಡೀತು. ಹೋಗಿದ್ರ ನೀವು? ಹೋಗಿದ್ರ ಕರೆಯಲ್ಲಿ ವ್ಯತ್ಯಯಗೊಂಡಿದೆ. ಈಗ ಅವರು ಕೇಳಿದಂತಹ ಅಮೃತಿನಿ ವರ್ಷಿಣಿ ಚಿತ್ರದ ಈ ಹಾಡು.

0: ಅಂತ ಯಾಕೆ ಬಂದಿರ್ಬೋದು ಗೊತ್ತಾ?
1: ಅದು ನಮ್ದು ಕೋಟಿ ಚೆನ್ನಯ್ಯರ್ ಇದ್ದಾರಲ್ಲ,
0: ಹ್ಮ್
1: ಅವರ ಹುಟ್ಟೂರು ಇದು
0: ಹಾ ಹಾ ಹಾ
1: ವೀರಭದ್ರಪುರದ. ಹ್ಮ್,
0: ತುಂಬಾ
1: ಅದರ ಹಿನ್ನೆಲೆಯಲ್ಲಿ
0: ಆ
1: ಮಲೆ,
0: ಹಿನ್ನೆಲೆ ಇದೆ.
1: ಮತ್ತೆ ಪಡು ದಿಕ್ಕಲ್ಲಿ ಮಲೆ, ಮಲೆ ಅಂದ್ರೆ ಕಾಡು ಅಂತ ಲೆಕ್ಕ.
0: ಹ್ಮ್
1: ಹಾಗೆ ಪಡು ದಿಕ್ಕಲ್ಲಿ ಕಾಡು, ಆ ತರಕ್ಕೆ ಪಡು ಮಲೆ ಅಂತ ಹೇಳಿ ತುಳು
0: ಕೋಟಿ
1: ಅಂತ.
0: ಚೆನ್ನಯ್ಯರ ಇದು ಬರುವಾಗ ಪಡುಮಲೆ ಅಂತ ಬರ್ತದೆ.
1: ಆ ಪರಮಲೆ ಅಂತ ಅವರ ಇದು ಹುತ್ತೂರು ಇದು.
0: ಹ್ಮ್
1: ಹ್ಮ್, ಮೂಲ ಸ್ಥಾನ ಇದು.
0: ಮೂಲ ಸ್ಥಾನ.
1: ಹೌದು,
0: ಅಲ್ಲಿ ಏನಾದರೂ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತದ?
1: ಆ ನಡೀತದೆ ಸರ್ ಇಲ್ಲಿ.
0: ಹ್ಮ್
1: ಇಲ್ಲಿ ಮೈನ್ ಆಗಿ ದೈವಗಳದ್ದುಂಟು
0: ಹ್ಮ್
1: ಇಲ್ಲಿ,
0: ಹ್ಮ್
1: ಅದಕ್ಕೆ ವರ್ಷವೂ ಎಲ್ಲ ಜಾತ್ರೋತ್ಸವ ಎಲ್ಲ ಆಗ್ತದೆ.
0: ಹ್ಮ್ ಯಾವ ಸಮಯದಲ್ಲಿ?
1: ಮತ್ತೆ ಅದು ಜನವರಿ ಟೈಮಲ್ಲಿ ಆಗುದು ಸರ್.
0: ಹ್ಮ್ ಹ್ಮ್ ಅದು ಬಿಟ್ಟರೆ ಪಡುಮಲೆ ಯಾವ ಕಾರಣಕ್ಕೆ ಹೆಸರುವಾಸಿಯಾಗಿದೆ?
1: ಮತ್ತೆ ಇಲ್ಲಿ ಮೈನ್ ಆಗಿ ಇಲ್ಲಿ ಬಳ್ಳಾಳ್ರು ಅಂತ ಹೇಳಿ, ರಾಜ ಮನೆತನಕ್ಕೆ ಅರಸು ಬಳ್ಳಾಳ್ರು ಅಂತ ಹೇಳಿ, ಪಡುಮಲೆಯ ಚರಿತ್ರೆ ಇದರಲ್ಲಿ. ಮತ್ತೆ ದೇಯಿ ವೈದ್ಯದಿಯ ಹುಟ್ಟೂರು ಅಂತ ಹೇಳಿ, ದೇಯಿ ವೈದ್ಯದಲ್ಲಿ ಅದರ ತುಂಬಾ ಹಿನ್ನೆಲೆ ಉಂಟು ಅದರಲ್ಲಿ ಧಾರ್ಮಿಕವಾಗಿ.
0: ನೀವೇನ್ ಮಾಡ್ಕೊಂಡಿದ್ದೀರಾ?
1: ನಾನು ಕೃಷಿ ಸರ್.
0: ಕೃಷಿ ಮಾಡ್ಕೊಂಡಿದ್ದೀರಾ?
1: ಹೌದು ಸರ್.
0: ಏನಿದೆ?
1: ಅಡಿಕೆ ಉಂಟು,
0: ಹ್ಮ್
1: ಕಾಳು ಮೆಣಸು,
0: ಹ್ಮ್
1: ತೆಂಗು,
0: ಹ್ಮ್
1: ಮತ್ತೆ ಈ ಸಲ ಕಾಫಿ ಹಾಕಿದ್ದೇನೆ ಒಂದು 300 ಗಿಡ.
0: ಪುತ್ತೂರಲ್ಲಿ?
1: ಪುತ್ತೂರು ಅಂದ್ರೆ ಪಡುಮಲೆ, ನಮ್ದು ಕಾವು ಹತ್ತಿರ ಆಗ್ತದೆ ನಿಮ್ಗೆ,
0: ಹಾ ಹಾ
1: ಮಡಿಕೇರಿಗೆ ಒಂದು 50 ಕಿಲೋಮೀಟರ್ ಉಂಟು
0: ಅಷ್ಟೇ.
1: ಅಷ್ಟೇ. ಹೌದು.
0: ಹ್ಮ್ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ತದ ಕಾಫಿ?
1: ರೋಬೋಸ್ಟೋ ಅಂತ ಹೇಳಿ ಹಾಕಿದ್ದೇವೆ, ಒಂದು ಸ್ಯಾಂಪಲ್ ಹಾಕಿದ್ರಲ್ಲಿ ಒಳ್ಳೆ ಬಂದಿದೆ,
0: ಹ್ಮ್
1: ಅದರಲ್ಲಿ ಈಗ ಹಾಕಿ ಬಿಟ್ಟಿದ್ದೇನೆ ಒಂದು
0: ಅಂದ್ರೆ
1: ಪ್ರಯತ್ನ.
0: ನೀವು ಮಾರುಕಟ್ಟೆಗಾಗೂ ಈ ಕಡೆ ಬರ್ಬೇಕಂತ?
1: ಹೌದು, ಸಂಪಾಜೆಗೆ ಬರ್ಬೇಕಂತ.
0: ಸಂಪಾಜಿಗೆ ಬರಬೇಕಾದಿತ್ತು.
1: ಹೌದು ಹೌದು.
0: ಈಗ ಅಡಿಕೆ ಫಸಲು ಹೇಗಿದೆ?
1: ಅಡಿಕೆ ಈ ಸಲ ತೊಂದರೆ ಇಲ್ಲ ಸರ್.
0: ಹ್ಮ್
1: ಕಳೆದ ಸಲ ಸ್ವಲ್ಪ ಕೈ ಕೊಟ್ಟಿದೆ.
0: ನಿಮಗೆ ಈ
1: ಒಳ್ಳೆ
0: ಕೆಲವು ಕಾಡು ಪ್ರಾಣಿಗಳ ಕಾಟ ಉಂಟಾ?
1: ಮಂಗಗಳದ್ದುಂಟು.
0: ಹ್ಮ್
1: ಮತ್ತೆ ನಮ್ದು ರೋಡ್ ಸೈಡ್ ಪೇಟೆ ಸೈಡ್ ಅಲ್ಲ,
0: ಹ್ಮ್
1: ಅದರ ಅಷ್ಟು ಇದು ಇಲ್ಲ. ಮತ್ತೆ
0: ಯಾವುದೋ ಒಂದು ಕಡೆ
1: ಒಂದು
0: ಈ ಮಂಗಗಳನ್ನ ಓಡಿಸ್ಲಿಕ್ಕೆ ಅಂತ ಹೇಳಿ ಜನ ಇಟ್ಟಿದಾರಂತೆ. ಎಷ್ಟೋ ಎಷ್ಟೋ ಎಕರೆನ ಅವ್ರು ನೋಡ್ಕೊಳ್ತಾರೆ.
1: ಓಹೋಹೋ.
0: ಮಂಗ ಬರೋ ಬಂದ ಕೂಡಲೇ ಗೊತ್ತಾದ ಕೂಡಲೇ ಅವರು ಓಡಿಸೋದು, ಅದಕ್ಕಾಗಿ ನಾಯಿ ಸಾಕೊಂಡಿದಾರಂತೆ. ಹ್ಮ್ ಪತ್ರಿಕೆಯಲ್ಲಿ ಒಂದು ಲೇಖನ ಇದ್ರ ಬಗ್ಗೆ ನೋಡಿದ್ದೆ. ಈಗ ನಿಮ್ಗೆ ಯಾವ ಹಾಡು ಬೇಕು?
1: ನಮಗೆ ಇದು ನವತಾರೆ ಚಲನಚಿತ್ರದಿಂದ,
0: ಹ್ಮ್
1: ರೋಮಿಯೋ ರೋಮಿಯೋ ಬಂದ ರೋಮಿಯೋ.
0: ಬಂದ ರೋಡಿಗೆ ರೋಮಿಯೋ. ಒಂದು ಪ್ರಶ್ನೆ ಕೇಳ್ಬೇಕಲ್ಲ?
1: ಹಾ ಹೇಳಿ ಸರ್, ಗೊತ್ತಿದ್ರೆ ಹೇಳ್ತೇನೆ.
0: ಗೊತ್ತಿರೋ ತುಂಬಾ ಇದಿರೋದಿಲ್ಲ. ನಾವು ಈ ಈಗಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ನಡೆಯುವಂತ ಆಟಗಳ ಬಗ್ಗೆ ಪ್ರಶ್ನೆನೆ ಇದೆ. ಇವತ್ತು ಏಷ್ಯನ್ ಕ್ರೀಡೆ ನಡೀತಾ ಇದೆ, ಜಪಾನ್ ನಡೀತಿದೆ.
1: ಹೌದು.
0: ಎಷ್ಟು ವರ್ಷಕ್ಕೊಂದ್ಸಲ ನಡೀತದೆ ಅಂತ ಗೊತ್ತಾ?
1: 4 ವರ್ಷಕ್ಕೊಂದ್ಸಲ.
0: ಸರಿಯಾದ ಉತ್ತರ, 4 ವರ್ಷಕ್ಕೊಂದ್ಸಲ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.
1: ಥ್ಯಾಂಕ್ ಯು ಸರ್. ಎಲ್ಲ ಸಿಬ್ಬಂದಿ ವರ್ಗದಲ್ಲಿಗೂ ನನ್ನ ಕಡೆಯಿಂದ ಸುತ್ತವರ್ಗ ಧನ್ಯವಾದಗಳು.
0: ಧನ್ಯವಾದಗಳು.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
1: ನಾನು ಮನೋಜ್ ಕುಮಾರ್ ಅಂತ ಹೇಳಿ ಪಡುಮಲೆಯಿಂದ ಮಾತಾಡ್ತೀನಿ.
0: ಮನೋಜ್ ಕುಮಾರ್ ಅವರು ಪಡುಮಲೆಯಿಂದ?
1: ಪಡುಮಲೆ, ಹೌದು.
0: ಪಡುಮಲೆ ಎಲ್ಲಿ ಬರ್ತದೆ?
1: ನಮ್ದು ಪುತ್ತೂರು ತಾಲೂಕು ಆಗ್ತದೆ. ಬಡಗನ್ನೂರು ಗ್ರಾಮ.
0: ಪಡುಮಲೆ

ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಶ್ರೋತೃಗಳೇ, ಇಂದಿನ ಪ್ರಸಾರದಲ್ಲಿ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬುಟಾನ್ ಮತ್ತು ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ ರಾತ್ರಿ 8:00 ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30 ಯುವವಾಣಿಯಲ್ಲಿ ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದ

0: ವಿದ್ವಾನ್ ಸಲೀಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗ ವಾದನ, ವಿದ್ವಾನ್ ಚಿನ್ನ ವೆಂಕಟ ಸುಬ್ಬಯ್ಯ ಅವರಿಂದ ತವಿಲ್ವಾದನ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಮಧುರ ಮೋಹನ ಕಲ್ಲುರಾಯ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, ಚಿತ್ರಗೀತೆಗಳು 8:35, 8:50 ಕಗ್ಗದ ಸೇರಿ ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಕೊಡವ ಸೇರಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು, ನಿರ್ಮಾಣ ಬಲೇಡ ದಿವ್ಯ ಮಂದಪ್ಪ. 10:00 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. 10:15 ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ. ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:55 ಮನ್ ಕಿ ಬಾತ್, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡಲಿರುವ ಭಾಷಣದ 138 ಕಂತು ದೆಹಲಿ ಕೇಂದ್ರದಿಂದ. 11:30 ಮನದ ಮಾತು, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡಲಿರುವ ಭಾಷಣದ ಕನ್ನಡ ಅವತರಣಿಕೆ. ಈ ಕನ್ನಡ ಅವತರಣಿಕೆಯ ಮರುಪ್ರಸಾರ ನಾಳೆ ರಾತ್ರಿ 8:00. 12:05 ವನಿತಾ ವಿಹಾರ, ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಹೃದಯ ದಿನದ ಮಹತ್ವ, ಈ ಕುರಿತು ಡಾಕ್ಟರ್ ಬಿವಿ ಮಂಜುನಾಥ್ ಅವರಿಂದ ಮಾಹಿತಿ. ನಾಳೆ ಮಧ್ಯಾಹ್ನ 1:20 ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ರ ಚಿತ್ತಾರ, ಚಿತ್ರನಟ ಅನಂತಾಂಗ್ ಅವರ ಕುರಿತು ಮಾಹಿತಿ, ಪ್ರಸ್ತುತಿ ಬಿಎಸ್ ರಫೀಕ್ ಅಹಮದ್. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 3:00 ಗೀತಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮ, ಪ್ರಸ್ತುತಿ ಪದ್ಮಾವತಿ ಬಿಎಂ, ನಿರ್ವಹಣೆ ಎಂ ಶಕುಂತಲ. 4:00 ಭಾವಯಾನ, ಭಾವಗೀತೆಗಳ ಸಂಯುಕ್ತ ಕಾರ್ಯಕ್ರಮ, ಪ್ರಸ್ತುತಿ ಶ್ರುತಿ ಎಂಎಂ. 5:00 ಯುವವಾಣಿ ಯುವ ಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿ ಮಾತಾಗಿರುವ ನೀತಿ ಕಥೆಗಳು, ನಿರ್ವಹಣೆ ಎಂ ಶಕುಂತಲ. ನಾಳೆ 6:51 ಕೃಷಿರಂಗದಲ್ಲಿ ಆಹಾರದ ಕಲಬೆರಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. The Election Commission today said that booth-level officers, BLOs, will visit the homes of individuals who have been issued notices during the ongoing Special Intensive Revision, SIR, to collect the required documents. The BLOs will subsequently upload the documents on the ECI Net platform. The decision was taken during a meeting held by the Election Commission in New Delhi. The Commission clarified that such persons will not be called for hearing by the Electoral Registration Officer. It said that hearings will be conducted only in exceptional circumstances, preferably through online mode. The Commission also said if a hearing is required, the elector may authorize any adult member of their family to appear on their behalf. SIR has already been completed in 20 states and UTs, including Bihar and West Bengal. The Commission reiterated

0: ഡെയിലി കൺട്രോൾ.
1: താങ്ക് യു ഡോക്ടർ. മണിപാൽ ഹോസ്പിറ്റൽ മൈസൂർ. ലൈഫ്സ് ഓൺ. ഫോർ അപ്പോയിന്റ്മെന്റ്സ് കോൾ 0821-255-000. സേവ് ദ നമ്പർ, സേവ് ലൈഫ്സ്.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
6: ಆಂಥೂರ್ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ್ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591-803656, ಕಾಲಿಮಾಡ ಶರತ್ 8762050292.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಎಷ್ಟೊತ್ತಿನಿಂದ
9: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90128.
11: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ದಾವಕರ, ಕಣ್ಣೂರ್.
11: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
11: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
13: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಿವಿ ಹರಿಶ್ಚಂದ್ರ ನಾಯಕ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ.
15: ಕೋಲು ಕೋಲಣ್ಣ, ಕೋಲು ಕೋಲೆ, ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ, ಕೋಲು ಕೋಲೆ,
16: ಕೋಲು ಕೋಲಣ್ಣ, ಕೋಲು ಕೋಲೆ,
15: ಕೋಲು ಕೋಲಣ್ಣ, ಕೋಲು ಕೋಲೆ, ಕೋಲು ಕೋಲಣ್ಣ, ಕೋಲು ಕೋಲೆ, ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ, ಕೋಲು ಕೋಲೆ.

0: ದಲ್ಲಿ ನೇಲಿ ಶಾಳೆ ಕೋಲನ್ನ ಕೋಲೆ ನಡುಬೆಟ್ಟ ದಲ್ಲಿ ನೇಲಿ ಶಾಳೆ
1: ಬೆಟ್ಟದಲ್ಲಿ ನೇಲಿ ಶಾಳೆ ಕೋಲನ್ನ ಕೋಲೆ ನಡುಬೆಟ್ಟದಲ್ಲಿ ನೇಲಿ ಶಾಳೆ
0: ನಡುಬೆಟ್ಟ ದಲ್ಲಿ ನೇಲಿ ಶಾಳೆ ಕೋಲನ್ನ ಕೋಲೆ ನೂಲು ಕೋಲನ್ನ ಕೋಲು ಕೋಲೆ
1: ಬೆಟ್ಟದಲ್ಲಿ ನೇಲಿ ಶಾಳೆ
0: ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಏ ಊರೇ ತರಲು ಹೋಗಿ ಯಾರು ಜವಾಬ ತಿರುಗಿ ಎಳ್ಳು ಹೂವಿ ರೀತಿ ಏಲೆ ಬಾಲೆ ಕೋಲನ್ನ ಕೋಲೆ ಎಳ್ಳು ಹೂವಿ ರೀತಿ ಏಲೆ ಬಾಲೆ ಹೇಳ

0: ಕೊಡ್ತೀನಿ ತಾ
1: ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ
2: ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ

0: ಇದುವರೆಗೆ ಜಿವಿ ಹರಿಶ್ಚಂದ್ರ ನಾಯಕ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರ್ ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
8: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
9: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ ಕೊಡಿಸ್ತೀರಾ ಹೇಳಿ?
10: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
9: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
10: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ಯುಎಸ್ಸಿ ಬೇರಲಿನಾಡು ಕ್ಲಬ್ ಆಶ್ರಯದಲ್ಲಿ ಇದೇ ತಿಂಗಳ 27ರಂದು ಭಾನುವಾರ ಬೆಳಿಗ್ಗೆ 9:30 ಕುಟ್ಟಂದಿ ಕೆಬಿ ಹೈಸ್ಕೂಲ್ನಲ್ಲಿ 12th Bore.22 ಹಾಗೂ ಏರ್ ರೈಫಲ್ ಮುಕ್ತ ಶೂಟಿಂಗ್ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಯುಎಸ್ಸಿ ಬೇರಲಿನಾಡು ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
11: ಮಹಾಜನಳೆ, ಕೊಡವಡ ಭಗವದ್ಗೀತೆ ಎಂದೇ ಕಳಿಪೋನ. ದಕ್ಷಿಣ ಭಾರತತ್ರ ಆದ್ಯ ಜಾನಪದ ಸಾಹಿತ್ಯವಾನ ಕೊಡವಡ ಆಚಾರ ವಿಚಾರ ಜಾನಪದ ಪಾಟು ಅಣ್ಣಕ ಬಾಳೋ ಪಾಟು ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನರಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು ಇಕ್ಕಂಡೆ ನಾಡರ ಪೆದಪೋನ ಸಾಹಿತಿ ದಂಪತಿ ಅಳನ ಬೊಬ್ಬೆರಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ಕೆ ತರ್ಜುಮೆ ಮಾಡಿತುಳ್ಳ ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲದೆ ಇಂಗಳೆ ಊರೂರು ಸುತ್ತಿದ್ದು ಅಳಿತುಳ್ಳ ಕೊಡವಡ ಮೂಲ ಬೇರಾನ ಕೊಡವ ಜನಾಂಗ ಪುಟ್ಟಿ ಒಳಂದ ಇತಿಹಾಸ ಸಂಪ್ರದಾಯ ಪದ್ಧತಿ ಎಲ್ಲವೂ ಅಡಗಿತು. ಅದಂಗೆಲ್ಲ ಮೂಲ ಏತುವಾನ ನಂಗಡ ಅಜ್ಜಕಟ್ಟ ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆ ಕೊಡಗು. ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜಿನಲ್ಲುಳ್ಳ ಐನ್ ಮನೆ ಕೆಫೆ, ಮಡಿಕೇರಿ ಕೊಡ ಸಮಾಜ ಕಾಂಪ್ಲೆಕ್ಸ್ ತುಳ್ಳ ಐನ್ ಮನೆ ಔಟ್ಲೆಟ್, ಪಿಂಯ ವಿರಾಜಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ತುಳ್ಳ ಐನ್ ಮನೆ ಔಟ್ಲೆಟ್ ಕುಟ್ಟುವ ಎಲ್ಲರೂ ಅರ್ತಂಡು ಕೊಡವ ಸಾಹಿತ್ಯತ್ನ ಓದಿ ಉಳ್ತಿ ಬುಳ್ತಿ.

0: ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಪೊನ್ನಂಪೇಟೆ ಕೊಡವ ಸಮಾಜ ಹತ್ರ 39ನೇ ಕಾಲ್ತರ ಮಹಾಸಭೆ ಇದೇ ಇರೋ ತೇಳಂಗ್. ನಾಳೆ ನಾರಾಚ ಪಲಕ 12:30 ಸಮಾಜತ್ರ ಆವರಣದಲ್ಲಿ ಸಮಾಜತ್ರ ಅಧ್ಯಕ್ಷಗಳನ್ನ ಶ್ರೀ ಕಾಳಿಮಾಡ ಎಂ ಮೋಟಯ್ಯ ಇಂಡ ಕೊರವು ಕಾರ್ಯಕ್ರಮ ನರ್ಪ. ಸದಸ್ಯಂಗೆಲ್ಲ ಆಹ್ವಾನ ಪತ್ರಿಕೆ ಐಚಿತ್ ಕಟ್ಟದ ಪೋಚಂಗಿಯೂ ಇದನ್ನೇ ಆಹ್ವಾನ ಜ್ಞಾನ ಮಾಡಿತು. ಸದಸ್ಯಂಗೆಲ್ಲ ಮಹಾಸಭೆಯಲ್ಲಿ ಕೂಡಿಯಾಡನೊಂದು ಪೊನ್ನಂಪೇಟೆ ಕೊಡವ ಸಮಾಜತ್ರ ಗೌರವ ಕಾರ್ಯದರ್ಶಿ ಶ್ರೀ ಕೋಟೆರ ಕಿಶನ್ ಉತ್ತಪ್ಪ ಕಟ್ಟಣಿತು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
5: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಪಪ್ಪಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
9: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
2: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
7: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
10: ಎಲ್ಐಸಿ ರವರ ಬೀಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: ಶ್ರೋತೃಗಳೇ, ಗಮನಿಸಿ, ಮನ್ ಕಿ ಬಾತ್ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡಲಿರುವ ಭಾಷಣದ 138ನೇ ಕಂತು ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ 10:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮನದ ಮಾತು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡಲಿರುವ ಭಾಷಣದ ಕನ್ನಡ ಅವತರಣಿಕೆ ನಾಳೆ ಬೆಳಿಗ್ಗೆ 11:30 ಪ್ರಸಾರವಾಗಲಿದೆ. ಈ ಕನ್ನಡ ಅವತರಣಿಕೆಯ ಮರುಪ್ರಸಾರ ನಾಳೆ ರಾತ್ರಿ 8 ಬೆಂಗಳೂರು ಕೇಂದ್ರದಿಂದ.

ಕೇಳಿ, ನಾಳೆ ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು. ಸಂಜೆ 6:51ಕ್ಕೆ ಕೃಷಿರಂಗದಲ್ಲಿ

ಆಹಾರದ ಕಲಬೆರಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ ನಾಳೆ ಸಂಜೆ 6:51ಕ್ಕೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳನ್ನು ಕೇಳುವಿರಿ, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸು ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮರದ ಮಾತು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿಯಾಗಿ 12 ರೂಪಾಯಿ ಹೆಚ್ಚಳ ಮಾಡಿ 2 ರೂಪಾಯಿ ಸಂಘಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ನೆರೆಯ ರಾಜ್ಯಗಳಾದ ತೆಲಂಗಾಣ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿನ ಹಾಲಿನ ದರದ ಬಗ್ಗೆ ವರದಿ ಪಡೆದು ಪರಿಶೀಲಿಸಿದ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಹಾಲಿನ ಪ್ರಸ್ತುತ ದರದಿಂದ ಸಂಘಗಳಿಗೆ ನಷ್ಟವಾಗುತ್ತಿದ್ದು 50,000 ಹಾಲು ಉತ್ಪಾದಕರು ಹಾಲಿನ ದರ ಏರಿಕೆಗೆ ಆಗ್ರಹಿಸಿದ್ದಾರೆ. ರೈತರನ್ನು ಹಾಗೂ ಒಕ್ಕೂಟ

0: ಗಳನ್ನು ರಕ್ಷಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೊದಲ ಹಂತದ ಬರ ಪರಿಹಾರ ಕಾರ್ಯವನ್ನು ತಕ್ಷಣದಿಂದಲೇ ಆರಂಭಿಸಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಹೆಚ್ಚಿನ ಪರಿಹಾರಕ್ಕಾಗಿ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಪ್ರಯತ್ನಿಸಲಾಗುತ್ತಿದ್ದು, ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗುವುದು. ಎನ್ಡಿಆರ್ಎಫ್ ಮಾರ್ಗಸೂಚಿ ಸಡಿಲಿಕೆ ಕುರಿತಂತೆಯೂ ಕೇಂದ್ರದ ಮೇಲೆ ಒತ್ತಡ ಹೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮೊದಲ ಕಂತಿನ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಲಾಗಿದೆ. 101 ಬರಪೀಡಿತ ತಾಲೂಕುಗಳನ್ನು ಆಧರಿಸಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ನೆರವು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು.
1: We made our policies in such a way and implemented in such a way that today we are moving towards not just producing solar energy but making sure we will be Atmanirbhar even in manufacturing those items which are necessary to set up a solar power generating park. So Atmanirbharta simultaneously with encouraging people to produce renewable energy.
0: ಇದೇ ವೇಳೆ ಡಾಕ್ಟರ್ ಸಂತನ್ ಪಾಲ್ ಮತ್ತು ಬಿ ಸಾಂಬಾಮೂರ್ತಿ ಬರೆದ ಕ್ಯಾಶ್ಲೆಸ್ ನೇಷನ್ ಹೌ ಯುಪಿಐ ಚೇಂಜ್ ದ ನೇಷನ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಐಐಟಿ ಮದ್ರಾಸ್ ಯೂನಿಕಾರ್ನ್ ಇಂಡಿಯಾ ವೆಂಚರ್ಸ್ನ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾದ ಈ ನಿಧಿಯು ಆರಂಭಿಕ ಹಂತದ ನವೋದ್ಯಮಗಳಿಗೆ 5-20 ಕೋಟಿ ರೂಪಾಯಿ ಒದಗಿಸಲಿದೆ. ಬಿಡುಗಡೆಯ ದಿನದಂದು 4 ನವೋದ್ಯಮಗಳಲ್ಲಿ 55 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮಾತನಾಡಿ, 2032-34 ವೇಳೆಗೆ ಪ್ರತಿ ತಿಂಗಳು 1,000 ನವೋದ್ಯಮಗಳಿಗೆ ಸೂಕ್ತ ವಾತಾವರಣ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಚುನಾವಣಾ ಆಯೋಗ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಬಿಎಲ್ಒಗಳು ಮಾಹಿತಿ ಸಂಗ್ರಹಿಸಿದ ಬಳಿಕ ದಾಖಲೆಗಳನ್ನು ಇಸಿಐ ನೆಟ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಿದ್ದಾರೆ. ಅಗತ್ಯವಿದ್ದರೆ ಮಾತ್ರ ವಿಚಾರಣೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ 74,763 ವಿದ್ಯಾರ್ಥಿಗಳಿಗೆ ಪದವಿ, 329 ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪದವಿ, 45 ವಿದ್ಯಾರ್ಥಿಗಳಿಗೆ ಗೌರವ, 94 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 300 ವಿದ್ಯಾರ್ಥಿಗಳಿಗೆ ಗೌರವ ಪದಕ ಪ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಪದವೀಧರರು ವೈಯಕ್ತಿಕ ಬದುಕಿನ ಶ್ರೇಯೋಭಿವೃದ್ಧಿಯ ಜೊತೆಗೆ ದೇಶದ ಪ್ರಗತಿಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ನೀರು, ಕೃಷಿ, ಗ್ರಾಮೀಣ ಸಮಸ್ಯೆ, ಸೈಬರ್ ಸುರಕ್ಷತೆ ಸಮಸ್ಯೆಗಳ ಮೇಲೆ ಹೊಸ ಬೆಳಕು ಮೂಡಿಸುವ ಸಂಶೋಧನೆಗಳು ವಿಶ್ವವಿದ್ಯಾಲಯದ ಆದ್ಯತೆಯಾಗಬೇಕು ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧರಿಸಿವೆ. ಬೆಂಗಳೂರಿನಲ್ಲಿ ಇಂದು ನಡೆದ ಎನ್ಡಿಎ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಚುನಾವಣೆ ಎದುರಿಸುವ ಕುರಿತು ಒಮ್ಮತಕ್ಕೆ ಬಂದಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, 4 ಸ್ಥಾನಗಳಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೆಲುವು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಉಭಯ

ಪಕ್ಷಗಳು ನಿರ್ಧರಿಸಿವೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ ಶೇಕಡ 50ರಷ್ಟು ಇರಬೇಕು. ಎಲ್ಲ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿಪಾಳಿಯಲ್ಲಿ ಸುರಕ್ಷತಾ ಕ್ರಮಗಳೊಂದಿಗೆ ಮಹಿಳೆಯರು ಕೆಲಸ ಮಾಡಲು ಅನುಮತಿ ನೀಡಲಾಗಿದೆ. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ವಿಸರ್ಜಿಸುವಂತೆ ರಾಷ್ಟಪತಿಯವರನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾ ಘಟಕದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಆಯುಕ್ತ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಅವರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಾದ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಿದರು. ಮೇಜರ್ ಮಣಿವಣ್ಣನ್ ಅವರು 2014ರ ಫೆಬ್ರವರಿ 8ರಂದು 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾಗೆ ನಿಯೋಜನೆಗೊಂಡಿದ್ದರು. ಪ್ರಾದೇಶಿಕ ಆರ್ಮಿಯಲ್ಲಿ ಅವರ ನಿರಂತರ ಪರಿಶ್ರಮ, ಬದ್ದತೆ, ಸಹಕಾರ ಮತ್ತು ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಪ್ರಶಂಸಾ ಪತ್ರ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ.

ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಮಡಿಕೇರಿ ತಾಲೂಕು ನರಿಯಂದರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ನಡೆಸಿದ ರಾಮ್ಬುಟನ್ ಮತ್ತು

0: ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ ಕೇಳುವಿರಿ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕ ಸುಧೀರ್ ಕುಮಾರ್ MS ಅವರೊಂದಿಗೆ ರ್ಯಾಂಬುಟಾನ್ ಮತ್ತು ಮ್ಯಾಂಗೋಸ್ಟೈನ್ ಹಣ್ಣುಗಳ ಕೃಷಿ ಕುರಿತು ಸಂದರ್ಶನ.
3: ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಡಿಕೇರಿ ತಾಲೂಕಿನ ನರಿಯಂದಡ ಗ್ರಾಮದ ಸುಧೀರ್ ಕುಮಾರ್ MS ಅವರಿದ್ದಾರೆ. ಇವರು ಪ್ರಗತಿಪರ ರೈತರು. ಸರ್ ನಮಸ್ಕಾರ.
4: ನಮಸ್ತೆ.
3: ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಮ್ಮ ರೈತ ಬಾಂಧವರಿಗೆ, ನಮ್ಮ ರೈತ ಮಿತ್ರರಿಗೆ ನಿಮ್ಮ ಪರಿಚಯ ಇದೆ. ಕಾರ್ಯಕ್ರಮಗಳ ಮೂಲಕ ಇರಬಹುದು ಅಥವಾ ನಿಮ್ಮ ಸುತ್ತಮುತ್ತ, ಮತ್ತೆ ನೀವೊಂದು ಪ್ರಗತಿಪರ ರೈತರಾಗಿರೋದ್ರಿಂದ ಬೇರೆ ಬೇರೆ ಕಡೆ ಗುರುತಿಸ್ಕೊಂಡಿದ್ದೀರಾ. ಈಗ ಮಾತಾಡ್ತಾ ಹೇಳ್ತಾ ಇದ್ರಿ, ಹಣ್ಣಿನ ಕೃಷಿ ಅಂದ್ರೆ ಬಹಳ ಕಷ್ಟ ಅಲ್ವಾ? ಈ ಒಂದು ಪ್ರದೇಶದಲ್ಲಿ ಹಣ್ಣು ಬೆಳೆಯಕ್ಕೆ ಆಗದೆ, ಅಂದ್ರೆ ಕೆಲವು ಹಣ್ಣುಗಳನ್ನ ಬಿಟ್ಟು ಬೇರೆ ಹಣ್ಣುಗಳನ್ನ ಬೆಳೆಯಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇತ್ತು, ಹೊರಗಡೆಯಿಂದ ಹಣ್ಣುಗಳೆಲ್ಲ ಬರೋದು. ಆದ್ರೆ ಈಗ ನೀವು 3 ಎಕರೆನಲ್ಲಿ ಪ್ರತ್ಯೇಕವಾಗಿ ಹಣ್ಣಿನ ಬೇಸಾಯ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾವ ಯಾವ ಹಣ್ಣುಗಳಿದೆ ನಿಮ್ಮ ಹತ್ರ, ಹೇಗೆ ಕೃಷಿ ನಡೀತಾ ಇದೆ, ಕಾಫಿ ಜೊತೆಗೆ ಇದೆಯಾ, ಇದೆಲ್ಲವನ್ನ ಮಾಡೋಣ.
4: ಧನ್ಯವಾದಗಳು ಮೇಡಮ್. ನೀವು ಹೇಳಿದ ಹಾಗೆ ಕೊಡಗು ಎಲ್ಲಾ ಹಣ್ಣಿನ ಬೆಳೆಗೆ ಸೂಕ್ತವಾದಂಥದ್ದು. ಇಲ್ಲಿ ಸಾಧಾರಣವಾಗಿ ಮಲೇಷ್ಯಾ ಮತ್ತು ಥಾಯ್ಲೆಂಡ್ ದೇಶಗಳಲ್ಲಿ ಏನು ಹಣ್ಣುಗಳನ್ನು ಬೆಳೀತಾರೆ ಅದನ್ನೆಲ್ಲ ಹೆಚ್ಚು ಕಮ್ಮಿ ನಮ್ಮ ಕೊಡಗಿನಲ್ಲಿ ಬೆಳೆಯಕ್ಕೆ ಸಾಧ್ಯ ಉಂಟು. ಸ್ವಲ್ಪ ಫಸಲಿನಲ್ಲಿ ಏರಿಳಿತಾಗಬಹುದು. ಅದರ ರುಚಿಯಲ್ಲಿ ಕೊಡಗು ಎಲ್ಲವೂ ಸ್ವಲ್ಪ ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ ಹಣ್ಣುಗಳು, ತೊಂದರೆ ಇಲ್ಲ. ಮತ್ತೆ ನೀವು ಹೇಳಿದ್ರೆ ವಾತಾವರಣದಲ್ಲಿ ಏನಾಗ್ತದೆ, ಸೌತ್ ಕೂರ್ಗಿಲಿ ಸ್ವಲ್ಪ ವಾತಾವರಣ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಷ್ಟ ಕೆಲವು ಬೆಳೆಗಳನ್ನು ಬೆಳಿಲಿಕ್ಕೆ. ಲೀಚಿ ಆಗ್ಬೋದು, ಈ ರಂಬುಟನ್ ಆಗ್ಬೋದು, ಹೆಚ್ಚು ಕಮ್ಮಿ ಒಂದು 60-80 ಇಂಚು ಮಳೆ ಆಗುವ ಜಾಗಗಳಲ್ಲಿ ಈ ಬೆಳೆಗಳನ್ನು ಬೆಳೆಯಕ್ಕಾಗತ್ತೆ. ನಮ್ಮ ಸೌತ್ ಕೂರ್ಗಿಲಿ 100 ಇಂಚಿನ ಮೇಲೆ ಆಗುವಂತ ಜಾಗಗಳಲ್ಲಿ ಮ್ಯಾಂಗೋಸ್ಟಿನ್ ಬೆಳಿಬಹುದು, ಈಗ ಹೊಸದಾಗಿ ಬಂದಂತಹ ಮಟವಾ ಹಣ್ಣನ್ನು ಬೆಳಿಬಹುದು, ಮತ್ತೆ ಅಬಿವು ಬೆಳಿಬಹುದು. ಹೀಗೆ ಹಲವಾರು ವೆರೈಟಿಗಳನ್ನ ಬೆಳೆಯಕ್ಕೆ ಸಾಧ್ಯ ಉಂಟು. ಹಾಗೆ ನನ್ನ ಹತ್ರ ಮುಖ್ಯವಾಗಿ ಕಮರ್ಷಿಯಲ್ ಆಗಿ ಬೆಳೆಯುವಂಥದ್ದು ರಂಬುಟನ್ ಮತ್ತು ಮ್ಯಾಂಗೋಸ್ಟಿನ್. ಅದರ ಒಟ್ಟಿಗೆ ವಿದೇಶಿ ಹಣ್ಣುಗಳನ್ನ ಗಿಡಗಳನ್ನ ಹೊರಗಡೆ ತಂದು ಸಾಧಾರಣ 240 ವೆರೈಟಿಗಳನ್ನ ಬೆಳೆಸಿದ್ದೇನೆ ಹವ್ಯಾಸಕ್ಕಾಗಿ.
3: ಹೌದು.
4: ಅದರಲ್ಲಿ ಸಾಧಾರಣ ಜಬೋಟಿಕಾಬ್ ಅಂತ ಹೇಳ್ತೇವೆ, ಅಥವಾ ಬ್ರೆಜಿಲನ್ ಗ್ರೇಪ್ಸ್ ಅಂತ ಹೇಳ್ತೇವೆ. ಇದೊಂದು ತುಂಬಾ ಚಂದದ ಹಣ್ಣು. ಇದರಲ್ಲಿ ಸಾಧಾರಣ 12 ವೆರೈಟಿ ಹಣ್ಣುಗಳಿದೆ. ಪುಲಸಾನ್ ಅಂತ ಹೇಳೋದೊಂದು ವೆರೈಟಿ ಇದೆ, ಮತ್ತೆ ಇದು ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಕೆಲವು ವೆರೈಟಿಗಳಿದೆ, ಅಬಿವು ಇದೆ, ಮತ್ತೆ ಹಲವಾರು ವೆರೈಟಿಗಳು ಹೀಗೆ ಹೇಳ್ಬೋದು. ಲಾಂಗ್ ಅಂತ ಇದೆ ಹಾಗೆ, ಮತ್ತೆ ಚಕೋತಗಳಲ್ಲಿ ಸುಮಾರು ಮಲೇಷ್ಯಾದ್ದು ರೆಡ್ ಇದೆ, ಮತ್ತೆ ಗೋಲ್ಡನ್ ಯೆಲ್ಲೋ ಅಂತ ಇದೆ. ಇವೆಲ್ಲ ತುಂಬಾ ಸಿಹಿಯಾದ ರುಚಿಯನ್ನು ಹೊಂದಿರುತ್ತದೆ, ಮತ್ತೆ ನೋಡಕ್ ಸುಂದರ ಆಗಿರ್ತದೆ. ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆಯನ್ನು ಪಡ್ಕೊಳ್ಬಹುದು ಇದರಲ್ಲಿ. ಮತ್ತೆ ರಂಬುಟನ್ ಅಲ್ಲಿ ಅಷ್ಟೇ, ಹೆಚ್ಚಿಗೆ ನಾನು 8-10 ವೆರೈಟಿಯನ್ನ ಮಾಡ್ತಾ ಇದ್ದೇನೆ. ಅದರಲ್ಲಿ ಕಮರ್ಷಿಯಲ್ ಆಗಿ ಮಾಡುವಂತದ್ದು

0: 18 ಅಂತ ಹೇಳೋದೊಂದು ಉತ್ತಮ ವೆರೈಟಿ. ಇದು ಒಂದು ಕೆಜಿಗೆ 18 ಬರುತ್ತದೆ, ಹಾಗೆ N18 ಅಂತ ಹೇಳಿ ಕರೀತಾರೆ. ಇದು ಫ್ಲೆಶ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೀಜದಿಂದ ಬಿಟ್ಟು ಬರುತ್ತೆ. ಮತ್ತೆ ಈ ಗಿಡಗಳನ್ನ ನೆಡುವಾಗ ಎಲ್ಲ ಕಸಿ ಗಿಡಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ.
1: ಸರ್, ನಾವು ಕೊಡಗು ಅಂದ್ರೆ ಕಿತ್ತಳೆ ಮಾತ್ರ ಅಂತ ಅನ್ಕೊಂಡಿದ್ವಿ, ಇನ್ನು ಕೆಲವು ಹಣ್ಣುಗಳು ಹುಳಿ ಹಣ್ಣುಗಳು ಇಲ್ಲಿ ಅಂದ್ರೆ ಈ ವಾತಾವರಣದಲ್ಲಿ ಬೆಳೀತಿತ್ತು. ಈಗ ಇಷ್ಟೊಂದು ನೀವು ಹೇಳಿದ್ರಲ್ಲ, ಅಷ್ಟೊಂದು ವೆರೈಟಿ, ಅಷ್ಟೊಂದು ತಳಿಗಳು ನೆಡಬೇಕು ಮಾಡಬೇಕು, ಕಷ್ಟ ಅಂತ ಅನಿಸ್ಲಿಲ್ವಾ ಅಥವಾ ಅದನ್ನ ಒಂದು ಸವಾಲಾಗಿ ತಗೊಂಡ್ರೆ ಹೇಗೆ?
0: ಇಲ್ಲ, ನಾನು ಕಳೆದ 27-30 ವರ್ಷಗಳಿಂದ ಕೃಷಿ ಇಲ್ಲಿ ಇದ್ದೇನೆ. ಆಗ ಕಾಫಿ ಮೂಲ ಕೃಷಿ ಆಗಿತ್ತು ನಮ್ದು. ಅದರ ನಂತರ ಬೇರೆ ಯಾವ್ದಾದ್ರು ಒಂದು ಕೃಷಿ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾನು ಶುಂಠಿ ಕೃಷಿನ ಶುರು ಮಾಡಿದೆ. 1998 2020 ಶುಂಠಿ ಕೃಷಿಯನ್ನು ಮಾಡಿದೆ. ಕಾರಣಾಂತರದಿಂದ ಮತ್ತೆ ಅದನ್ನ ನಿಲ್ಲಿಸಬೇಕಾಯ್ತು, ನಿಲ್ಲಿಸಿದೆ. ಮತ್ತೆ ಅದರ 7 ಬೆಳೆಗಳೆಲ್ಲ ಇತ್ತು, ಮಳೆ ಜಾಸ್ತಿ ಆಯ್ತು, ಆ ಕಾರಣದಿಂದ ನಿಲ್ಲಿಸಿದೆ. ಅದರ ಮಧ್ಯದಲ್ಲಿ ಏನ್ ಮಾಡಿದೆ, ಇನ್ನೂ ವಿಶೇಷವಾದ ಕೆಲವು ಬೆಳೆಗಳನ್ನ ಪರಿಚಯ ಮಾಡಬೇಕು, ಅದರಿಂದ ನನಗೆ ಆರ್ಥಿಕವಾಗಿ ಸಹಾಯ ಆಗ್ಬೋದು, ಮತ್ತೆ ಒಂದು ವಿಶೇಷವಾದ ಬೆಳೆಯನ್ನು ಬೆಳಿಬೇಕು ಹೇಳುವ ಉದ್ದೇಶದಿಂದ ಫಸ್ಟ್ ರಾಂಬೂಟನ್ 2013 ನಾಟಿ ಮಾಡಿದೆ. ನಾನು ಕೊಡಗಿಲಿ ಪ್ರಥಮವಾಗಿ ನಾಟಿ ಮಾಡಿದ್ದು ನಾವು, ಹೆಚ್ಚು ಕಮ್ಮಿ ಎಲ್ಲ ಕಡೆ ನಾನು ಕೊಡಗಿನ ಒಳಗೆ ನೋಡಿದಾಗ ಕೆಲವರ ಮನೆಯಲ್ಲಿ 1 ಮರ 2 ಮರಗಳಿತ್ತು. ನಾನು ಇದನ್ನ ಯಾಕೆ ಕಮರ್ಷಿಯಲ್ ಆಗಿ ಮಾಡಬಾರದು ಅಂತ ಹೇಳೋ ಉದ್ದೇಶದಿಂದ ಗಿಡವನ್ನ ಕೇರಳದ ಕೆಲವು ನರ್ಸರಿಗಳನ್ನ ಹೋಗಿ ತಗೊಂಡು ಬಂದು 2013 ನಾಟಿ ಮಾಡಿದೆ. 2017 ಫಸಲು ಬರ್ಲಿಕ್ಕೆ ಶುರು ಆಯ್ತು. 2013 ಹೆಚ್ಚು ಕಮ್ಮಿ ಕೊಡಗಿಲಿ ಅದರ ಪರಿಚಯವೇ ಇಲ್ಲದ ಸಮಯದಲ್ಲಿ ನಾನು ಅದನ್ನ ಮಾರ್ಕೆಟ್ಗೆ ತಂದೆ. ಆಗ ನೋಡ್ಲಿಕ್ಕೂ ಒಂದು ಅದ್ಭುತವಾದ ಹಣ್ಣು, ಉತ್ತಮ ರುಚಿಯನ್ನು ಹೊಂದಿದಂತ ಹಣ್ಣು, ನನಗೆ ಮಾರ್ಕೆಟ್ ಮಾಡಕ್ಕೆ ಏನು ದೊಡ್ಡ ಕಷ್ಟ ಆಗಲಿಲ್ಲ. ಆಗ ನನಗೆ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಬೇಡಿಕೆ ಇತ್ತು, ಪೂರೈಕೆ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಆ ಸಮಯದಲ್ಲಿ. ಆದರೂ ಸಹ ಅದನ್ನ ಎಲ್ಲ ಕಡೆ ಮಾರಿ ಹೆಚ್ಚು ಕಮ್ಮಿ 2020-21 ಕಳಿಯುವಾಗ ಹೆಚ್ಚು ಕಮ್ಮಿ ಕೇರಳ ಭಾಗದಿಂದ ಮತ್ತೆ ನಮ್ಮ ಕೊಡಗಿನ ಮಾರ್ಕೆಟ್ಗೆ ಹಣ್ಣು ಬರಲಿಕ್ಕೆ ಶುರು ಆಯಿತು. ಈಗಲೂ ಮಾರ್ಕೆಟ್ ಚೆನ್ನಾಗಿದೆ. ಕೊಡಗಿದು ಇನ್ನು ವಿಶೇಷ ಅಂತ ಹೇಳಿದರೆ ಈ ಹಣ್ಣು ಬರೋದು ಎಲ್ಲ ಕಡೆ ಹಣ್ಣು ಮುಗಿದ ನಂತರ ಆಫ್ ಸೀಸನ್ ಅಲ್ಲಿ ಅಂತ ಹೇಳ್ತೇವೆ ಆ ತರ ಬರ್ತದೆ ಕೊಡಗಿಲಿ. ಹಾಗಾಗಿ ನಮಗೆ ಮಾರುಕಟ್ಟೆ ಮಾಡೋಕೆ ಕೊಡಗಿನಲ್ಲಿ ಏನು ತೊಂದರೆ ಇಲ್ಲ. ಈಗ ನೋಡಿ ಹೆಚ್ಚು ಕಮ್ಮಿ ಜುಲೈ ಆಗಸ್ಟ್ ನಲ್ಲಿ ಕೇರಳ ಮತ್ತು ದಕ್ಷಿಣ ಕನ್ನಡದಲ್ಲಿ ಇದ್ದಂತ ಹಣ್ಣುಗಳು ಎಲ್ಲ ಖಾಲಿಯಾದ ನಂತರ ಕೊಡಗಿನಲ್ಲಿ ರಾಂಬೂಟನ್ ಮತ್ತು ಮ್ಯಾಂಗೋಸ್ಟನ್ ಈಗ ಫಲ ಬರ್ತದೆ, ಈಗ ಹಣ್ಣಾಗ್ತಾ ಇದೆ. ಈಗ ಎಲ್ಲಿಯೂ ಹಣ್ಣು ಸಿಗದೇ ಇರೋ ಕಾರಣದಿಂದ ನಮ್ಮ ಹಣ್ಣಿಗೆ ಉತ್ತಮವಾದ ಬೇಡಿಕೆ ಇದೆ. ಇನ್ನೂ ಹೇಳಬೇಕು ಅಂತಂದ್ರೆ ನಮ್ಮ ಈ ಕೊಡಗಿನ ಭಾಗದಲ್ಲಿ ನೆಟ್ಟಂತಹ ಆದ ಗಿಡಗಳಲ್ಲಿ ಆಗುವಂತ ಹಣ್ಣು ರುಚಿ ಕೇರಳಕ್ಕಿಂತ ಹೆಚ್ಚಿಗೆ ಇದೆ ಅಂತ ಹೇಳಿ ಗ್ರಾಹಕರ ಅಭಿಪ್ರಾಯ.
1: ಸರ್, ಈಗ ರಾಂಬೂಟನ್ ಮತ್ತೆ ಇನ್ನು ಮ್ಯಾಂಗೋಸ್ಟನ್ ಅದರದ್ದು ಕೃಷಿ ಬಗ್ಗೆ ಮಾತಾಡೋಣ. ಎಲ್ಲಿಂದ ತಗೊಬಂದ್ರಿ, ಹೇಗೆ ಕರ್ನಾಟಕದಲ್ಲಿ ಇನ್ನು ಬೇರೆ ಬೇರೆ ಕಡೆ ಬೆಳೀತಾ ಇದ್ದಾರಾ ಅಥವಾ ಹೇಗೆ?
0: ಹೌದು, ಈಗ ಹೆಚ್ಚು ಕಮ್ಮಿ ಕೇರಳ ಮತ್ತು ಕರ್ನಾಟಕದ ಸೇರಿ ರಂಬೂಟನ್ ಬೆಳೆ 10,000 ಎಕರೆಯಲ್ಲಿ ವಿಸ್ತರಣೆ ಆಗಿದೆ ಅಂತ ಅಂದಾಜಿದೆ. ಮ್ಯಾಂಗೋಸ್ಟಿನ್ ಅಷ್ಟೇ, ಮ್ಯಾಂಗೋಸ್ಟಿನ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಕೆಲವು ನರ್ಸರಿಗಳಲ್ಲಿ ಸಿಗುತ್ತೆ ಗಿಡ, ಅದನ್ನು ನಾವು ಹೆಚ್ಚಿಗೆ ಒಂದು ನಂಬಿಕೆಯಾಗಿ ನೆಡುವಂಥದ್ದಲ್ಲ. ಕೇರಳದಿಂದ ತರುವಂಥ ಗಿಡಗಳು ಉತ್ತಮವಾಗಿದೆ ಮತ್ತು ಅದನ್ನು ರಿಸಲ್ಟ್ ಚೆನ್ನಾಗಿದೆ ಅದರಲ್ಲಿ. N18 ಉತ್ತಮ ಕಮರ್ಷಿಯಲ್ ಆಗಿ ಮಾಡುವುದಾದರೆ, ಮತ್ತು ಅದರಲ್ಲಿ ಮಲ್ವಾನ್ ಅಂತ ಹೇಳೋ ಶ್ರೀಲಂಕಾದ ವೆರೈಟಿ ಇದೆ, ಸ್ಕೂಲ್ ಬಾಯ್ ಅಂತಿದೆ, ರಾಂಗ್ರಿಯಾ ಅಂತಿದೆ, ಹೀಗೆ ಹಲವು ವೆರೈಟಿಗಳಿದೆ. ಆದರೆ ಕಮರ್ಷಿಯಲ್ ಮಾಡುವಾಗ ನಾವು ಆ ತಳಿ ಆಯ್ಕೆ ಮಾಡುವಾಗ ಉತ್ತಮವಾದ ತಳಿಗಳನ್ನ ಮಾಡೋದು ಒಳ್ಳೆಯದು. ಅದರಲ್ಲಿ N18 ಉತ್ತಮ. ಇನ್ನು ಮ್ಯಾಂಗೋಸ್ಟಿನ್ ವಿಷಯಕ್ಕೆ ಬಂದಾಗ ಅದರಲ್ಲಿ ತಳಿಗಳು ತುಂಬಾ ಕಮ್ಮಿ. ಅದರಲ್ಲಿ K10 ಅಂತ ಹೇಳುವ ಒಂದು ತಳಿ ಇದೆ, ಇದನ್ನ ಬೀಜದಿಂದ ಆಯ್ಕೆ ಮಾಡ್ತಾರೆ. ಈಗ ಕಸಿ ಗಿಡಗಳ ಲಭ್ಯ ಇದೆ, ಆದರೆ ಅದಕ್ಕಿಂತ ಉತ್ತಮ ಬೀಜದ ಗಿಡ. ಬೀಜ ಗಿಡದಲ್ಲಿ ಹೆಚ್ಚು ಕಮ್ಮಿ ಒಂದು ಬೀಜ ಹಾಕಿದ ನಂತರ ಫಸಲು ಬರಲಿಕ್ಕೆ 8-10 ವರ್ಷ ಬೇಕಾಗುತ್ತೆ.
1: ಹೇಗೆ ಇದನ್ನ ನೀವು ಸುಮ್ಮನೆ ನಿಮ್ಮ ಆಸಕ್ತಿಗೋಸ್ಕರ ಶುರು ಮಾಡಿದ್ರ, ಅಥವಾ ಯಾಕಂದ್ರೆ ಈ ರಂಬೂಟನ್ ವಿಶೇಷವಾಗಿ ಉಷ್ಣವಲಯದಲ್ಲಿ ಬೆಳೆಯುವಂತದ್ದು ಧೈರ್ಯ ಹೇಗೆ?
0: ಇಲ್ಲ, ನನಗೆ ಹೇಗಾಯ್ತು ಅಂತಂದ್ರೆ, ಒಂದು ವಿಶೇಷವಾದ ಬೆಳೆನ ಬೆಳಿಬೇಕು ಮತ್ತೆ ಅದ್ಭುತವಾದ ಹಣ್ಣದು. ಆಗಿನ ಸಮಯ 2006 ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ಪಡ್ಕೊಂಡು ನರ್ಸರಿಗಳಲ್ಲಿ ಹೋಗಿ ಗಿಡಗಳಿಂದ ಹುಡುಕಿ ತಂದು ಮಾಡ್ತಿದ್ದೆ. ಆಗ ನನಗೆ ಒಳ್ಳೆ ವೆರೈಟಿಯ ಲಭ್ಯತೆ ಆಗ್ಲಿಲ್ಲ. ಆಗ ಏನು ಮಾಡಿದೆ, ಮತ್ತೆ ನಂತರದ ದಿನಗಳಲ್ಲಿ ಕೇರಳದಲ್ಲಿ ಸಿಗುತ್ತೆ ಅಂತ ಗೊತ್ತಾದಾಗ ಕೇರಳದಿಂದ ಹೋಗಿ ತಂದು ನೆಟ್ಟಾಗ ನನಗೆ ಅದರ ರಿಸಲ್ಟ್ ಚೆನ್ನಾಗಿ ಬಂತು. ಹಾಗಾಗಿ ನನಗೆ ಅದೇ ವಿಶೇಷವಾದ ಹಣ್ಣುಗಳು ಬೆಳಿಬೇಕು ಅಂತ ಆಸಕ್ತಿ ಇದ್ದರಿಂದ ನಾನು ನನ್ನ ಪ್ರಯತ್ನ ಮಾಡಿದೆ.
1: ಸುಮಾರು 3 ಎಕರೆನಲ್ಲಿ ಎಷ್ಟು ತಳಿಗಳಿದೆ ಸರ್?
0: 3 ಎಕರೆಯಲ್ಲಿ ಈಗ ನನ್ನ ಹತ್ರ ಈಗ ಒಂದು 240 ರಂಬುಟನ್ ಗಿಡಗಳನ್ನು ನೆಟ್ಟಿದ್ದೆ. ಅದೇನಾಯ್ತು, ಶುರುವಲ್ಲಿ ತಂದು ನೆಟ್ಟುವ ಸಮಯದಲ್ಲಿ ಅಂತರ ನನಗೆ ಅಷ್ಟು ಅಂದಾಜಾಗಲಿಲ್ಲ, ಹಾಗಾಗಿ ಪಕ್ಕ ನೆಟ್ಟೆ. ಈಗ ಏನು ಮಾಡಿದ್ದೇನೆ ಅಂತಂದ್ರೆ ಅಂತರವನ್ನು ಜಾಸ್ತಿ ಮಾಡಿದ್ದೇನೆ. ಅಂತರ ಸಾಧಾರಣವಾಗಿ ರಂಬುಟನ್ ಗಿಡಗಳನ್ನು ನೆಡುವಾಗ 30x30 ಇದ್ರೆ ಅತಿ ಉತ್ತಮ. ಇನ್ನು ಒಂದು ಮತ್ತೆ ಇದನ್ನು ನೆಡುವಾಗ ಮ್ಯಾಂಗೋಸ್ಟಿನ್ ಗಿಡಗಳನ್ನು ನೆಡುವಾಗ 25x25 ಆದರೆ ಉತ್ತಮ. ನಾವೇನ್ ಮಾಡ್ತೇವೆ ಅಂತಂದ್ರೆ ಸಹಜವಾಗಿ 1 ಎಕರೆ ಸ್ವಲ್ಪ ಜಾಸ್ತಿ ಗಿಡಗಳನ್ನು ಸಿಗಬೇಕು ಅಂತ ಹೇಳಿ ಬರುತ್ತೆ ಅಂತ ಹೇಳಿ ಆ ಅಭಿಪ್ರಾಯ ಶುರುವಲ್ಲಿರುತ್ತೆ. ನಂತರ ದಿನಗಳಲ್ಲಿ ಅಂದಾಜಾಗುತ್ತೆ, ಇಲ್ಲ ನಾನು ತುಂಬಾ ಹತ್ತಿರ ನೆಟ್ಟಿದ್ದೇನೆ, ಫಸಲು ಕಮ್ಮಿ ಆಗುತ್ತೆ ಅಂತ ಹೇಳಿ ಬದಲಾವಣೆ ಮಾಡ್ಕೊಂಡಿ. ಹಾಗಾಗಿ ಈಗ 120 ಗಿಡಗಳು ಮಾತ್ರ ಇದೆ, ಮತ್ತು ಒಂದು 80 ಗಿಡದಷ್ಟು ಮ್ಯಾಂಗೋಸ್ಟಿನ್ ಗಿಡಗಳಿದೆ. ಮ್ಯಾಂಗೋಸ್ಟಿನ್ ಗಿಡಗಳಲ್ಲಿ ಒಂದು ಅಂದರೆ ತುಂಬ ನೀರನ್ನು ಕೇಳುತ್ತೆ ಗಿಡ, ಅದು ಅಲ್ಲದೆ ಫಸಲು ಬರೋದು 8-10 ವರ್ಷ ಬೇಕಾಗುತ್ತೆ. ಹಾಗಾಗಿ ನೆಡುವಂತಹವರು ಸಾಧಾರಣ ಯಾರು ಬೆಳೆಗಾರರು ಇದ್ದಾರೆ, ಅವರು 5 ವರ್ಷದ ನಂತರದ ಗಿಡಗಳನ್ನೇ ನರ್ಸರಿಯಿಂದ ತಂದು ನೆಟ್ಟರೆ ಉತ್ತಮ ಅಂತ ಹೇಳೋದು ನನ್ನ ಅಭಿಪ್ರಾಯ.
1: ಎಷ್ಟು ವರ್ಷದವರೆಗೂ ಸಿಗುತ್ತೆ?

0: ಹೌದು, ನಿಮಗೆ
1: ನರ್ಸರಿಗಳಿಗೆ.
0: ಇವತ್ತು ಕೇರಳದ ಕೆಲವು ನರ್ಸರಿಗಳಿಗೆ ಹೋದರೆ ಫಸಲು ಬಿಡುವಂಥ ಗಿಡಗಳು ಇದೆ. ಆದರೆ
1: ನೇರ ತಂದು ಹಾಕುವಷ್ಟೇ.
0: ಹೌದು, ನಾವು ತಂದ ಸೀದಾ ತಂದು ಹಾಕಿದರೆ ಮುಂದಿನ ವರ್ಷದಿಂದ ಫಸಲನ್ನು ಕೊಯ್ಬೋದು. ಆದರೆ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಇದೆ, ಹಾಗಾಗಿ ಅದನ್ನು ಇದು ಮಾಡ್ಕೊಂಡು ನೆಡಬೇಕಾಗತ್ತೆ.
1: ನೀವು ಎಷ್ಟು ವರ್ಷದ ಸಸಿಗಳು?
0: ನಾನು 5 ವರ್ಷದ ಸಸಿಗಳನ್ನು ತಂದು ನೆಟ್ಟಿದ್ದೇನೆ, ಮತ್ತು ಶುರುವಲ್ಲಿ 1 ವರ್ಷದ ಸಸಿನ ತಂದು ನೆಟ್ಟು ಈಗ 15 ವರ್ಷ ಆಗಿದೆ, ಅದರಲ್ಲಿ ಇವತ್ತು ಫಸಲು ಬರ್ತಾ ಇದೆ. 15 ವರ್ಷ ಆದ ಗಿಡಗಳಲ್ಲಿ ಸಾಧಾರಣ ಒಂದು 20-30 ಕೆಜಿವರೆಗೆ ಹಣ್ಣನ್ನು ನಾವು ಕೊಯ್ಬೋದು. ಸಾಧಾರಣವಾಗಿ ಎಲ್ಲರೂ ನೋಡಿದ ಹಾಗೆ ನಮ್ಮ ಕೊಡಗಿಲಿ ಪಣಪಳ್ಳಿ ಅಂತ ಹೇಳ್ತಾರೆ, ಆ ಒಂದು ಜಾತಿಗೆ ಸೇರಿದ ಹಣ್ಣು ಮ್ಯಾಂಗೋಸ್ಟೇನ್.
1: ಹೌದು ಸರ್. ಈಗ ರಂಬುಟನ್ ಬಗ್ಗೆ ಮಾತಾಡೋದಾದ್ರೆ, ನೀವು 5 ವರ್ಷದ ಗಿಡಗಳನ್ನು ತಂದು ನೆಟ್ರಿ, ಎಷ್ಟು ವರ್ಷದ ನಂತರ ಫಲ ಕೊಡಕ್ಕೆ ಶುರು?
0: ರಂಬುಟಾನಲ್ಲಿ ಕಸಿ ಗಿಡಗಳು ಆದರೆ 3 ವರ್ಷಕ್ಕೆ ಫಸಲು ಬರುತ್ತೆ. ಅದೇ ಬೀಜದ ಗಿಡ ಆದರೆ 6-7 ವರ್ಷ ಆಗುತ್ತೆ. ಬೀಜದ ಗಿಡದಲ್ಲಿ ಒಂದು ತೊಂದರೆ ಅಂತ ಹೇಳಿದರೆ ಅದರಲ್ಲಿ ಮೇಲ್ ಮತ್ತು ಫೀಮೇಲ್ ಎರಡಾಗುತ್ತೆ. ಬೀಜದ ಗಿಡದಲ್ಲಿ ಮಾಡಿದಾಗ ಕೆಲವು ಸಲ ಹಣ್ಣು ಆಗ್ಲೂಬಹುದು, ಬರೀ ಹೂವೇ ಆಗಿ ಉದುರಬಹುದು, ಹಣ್ಣು ಕಚ್ಚಿಕೊಳ್ಳೋದಿಲ್ಲ. ಹಾಗಾಗಿ ಕಸಿ ಗಿಡಗಳ ಆಯ್ಕೆ ಉತ್ತಮ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಾಗುತ್ತೆ ಅಂದರೆ, ನಾವು 6 ವರ್ಷದವರೆಗೆ ಕಾಯಲಿಕ್ಕೆ ನಾವು ಯಾರು ತಯಾರಿಲ್ಲ. ನಮಗೆ 3 ವರ್ಷದಲ್ಲಿ ಫಸಲು ಬರಬೇಕೆಂದು ಭಾವನೆ ನಮ್ಮ ಎಲ್ಲ ಕೃಷಿಕರಲ್ಲಿ ಸಾಧಾರಣ ಇದೆ. ಹಾಗೆ ಆಯ್ಕೆ ಮಾಡಿಕೊಳ್ಳುವಾಗ ಕಸಿಗಿಡನ್ನೇ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಒಂದು ಮರ ಆದ್ಮೇಲೆ ಹಣ್ಣು ಎಷ್ಟನೇ ವರ್ಷದಿಂದ ಬಿಡಕ್ಕೆ ಶುರುವಾಗುತ್ತೆ ಅಂದ್ರೆ?
0: 3ನೇ ವರ್ಷದಿಂದ.
1: 3ನೇ ವರ್ಷದಿಂದ ಸುಮಾರು ಎಷ್ಟು ಬಿಡುತ್ತೆ ಸರ್?
0: ಈಗ 3ನೇ ವರ್ಷ ಶುರು ಆಗುವಾಗ ಒಂದು ಗಿಡದಲ್ಲಿ 2-3 ಕೆಜಿ ಇರಬಹುದು ಅಥವಾ 5 ಕೆಜಿವರೆಗೆ ಬರಬಹುದು. ಅಲ್ಲಿಂದ ಈಗ ನನ್ನ ಹತ್ತಿರ ಈಗ ಇರುವಂತಹ ಗಿಡಗಳು 13ನೇ ವರ್ಷದ ಗಿಡಗಳು, ಸಾಧಾರಣವಾಗಿ 80-90 ಕೆಜಿವರೆಗೆ ಬರುತ್ತೆ ಅಥವಾ 100 ಕೆಜಿ ಇರುವ ಮರಗಳು. ಹೌದು, ವರ್ಷಕ್ಕೊಮ್ಮೆ ಬರುತ್ತೆ. ಸಾಧಾರಣ ಫೆಬ್ರವರಿಯಲ್ಲಿ ಹೂ ಶುರು ಆದ್ರೆ ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಕೊಯ್ಲು ಬರ್ತದೆ.
1: ಏನು ಅಂದ್ರೆ, ಈಗ ಬರೀ ಗಿಡ ನೆಡೋದು ಆಮೇಲೆ ಫಸಲು ತೆಗೆಯೋದು ಅಷ್ಟೇ ಇರೋದಿಲ್ಲ, ಕೃಷಿ ಹೇಗೆ ಇದೆ?
0: ಇಲ್ಲ ಮೇಡಮ್, ಗಿಡನ ಸಾಧಾರಣ ನೆಡುವಾಗ ನಾವು ಸಾಧಾರಣ 2x2 ಗುಂಡಿಯನ್ನು ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಇನ್ನಿತರ ಕೆಲವು ಸಾವಯವ ಗೊಬ್ಬರಗಳು ಹಾಕಿ ನೆಟ್ಟರೆ ಸಾಧಾರಣ ಅದಕ್ಕೆ ನೀರು ಕೊಡಬೇಕಾಗತ್ತೆ. 2 ವರ್ಷಗಳವರೆಗೆ ನೀರಿನ ಅವಶ್ಯಕತೆ ತುಂಬ ಇದೆ. ಅದರ ನಂತರ ಮಾಮೂಲಿ ಏನು ಗೊಬ್ಬರ ಕೊಡ್ತೇವೆ ನಾವು, ಎನ್ ಪಿ ಕೆನ ಕೊಡಬೇಕಾಗತ್ತೆ, ಕ್ಯಾಲ್ಸಿಯಂ ಅನ್ನು ಕೊಡಬೇಕಾಗತ್ತೆ, ಮತ್ತೆ ಹಣ್ಣಾದ ನಂತರ ಸಣ್ಣ ಮಟ್ಟದ ಪ್ರೂನಿಂಗ್ ಮಾಡಬೇಕಾಗತ್ತೆ, ಹೂ ಆದ ನಂತರ ನೀರಿನ ಅವಶ್ಯಕತೆ ಗಿಡಕ್ಕೆ ಇದೆ, ಮತ್ತೆ ಹಣ್ಣಾದ ನಂತರ ಪಕ್ಷಿಗಳ ಉಪದ್ರ ತುಂಬಾ ಇರೋದ್ರಿಂದ ಅದಕ್ಕೆ ಬಲೆಯನ್ನು ಹಾಕಬೇಕಾಗತ್ತೆ. ಇಲ್ಲದರೆ ಹಣ್ಣು ಏನು ಸಿಗೋದಿಲ್ಲ. ನನಗೆ ಕಳೆದ ವರ್ಷ ಹಾಗೆ ಆಯ್ತು, ಕಳೆದ ಮಳೆ ಜಾಸ್ತಿ ಇದ್ದರಿಂದ ಪಕ್ಷಿಗಳ ಉಪದ್ರ ಜಾಸ್ತಿ ಇತ್ತು, ಹಣ್ಣು ಜಾಸ್ತಿ ಕೊಯ್ಲಿಕ್ಕೆ ಸಿಗ್ಲಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ದೊಡ್ಡ ಕೆಲಸ, ಬಲೆ ಹಾಕೋದೊಂದು, ಮತ್ತೆ ಇನ್ನು ಹೆಚ್ಚಿಗೆ ಕೆಲಸಗಳು ಏನು ಇಲ್ಲ. ಅದರಲ್ಲಿ ತೋಟವನ್ನ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗತ್ತೆ.
1: ಈಗ ಬೆಳೆದ ನಂತರ ತುಂಬಾ ಖರ್ಚನ್ನ ಬೇಡುವಂತದ್ದ ಹೇಗೆ ಇದೆಲ್ಲ?
0: ಇಲ್ಲ, ಹೆಚ್ಚಿನ ಖರ್ಚು ಏನು ಗಿಡಕ್ಕೆ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಹಾಗೆ ಈಗಿನ ಕೃಷಿ ಸಹಾಯಕರ ಕೊರತೆ ಇರೋದ್ರಿಂದ ಬಲೆ ಹಾಕೋದು ಸ್ವಲ್ಪ ಕಷ್ಟ ಆಗಬಹುದು, ಮತ್ತೆ ಹಾರ್ವೆಸ್ಟ್ ಮಾಡೋದಾಗ್ಲಿ ಅದೇನಂತ ದೊಡ್ಡ ಕಷ್ಟ ಏನಿಲ್ಲ. ಯಾಕೆ ಹಣ್ಣು ಹೇಗೂ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇರೋದ್ರಿಂದ ನಾವು ಹೇಗೂ ಕೊಯ್ಕೊಳ್ಬಹುದು, ಹೇಗಾದ್ರು ಮಾಡಬಹುದು. ಅಥವಾ ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಅದನ್ನ ಫಸಲನ್ನ ಕೊಯ್ಲಿಕ್ಕೆ ಅದಕ್ಕಿರೋ ವ್ಯವಸ್ಥೆಗಳಿದೆ. ಹೊರಗಿನಿಂದ ಬಂದವರು ಫಸಲನ್ನ ಅವರೇ ಕೊಯ್ಕೊಂಡು ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಕೊಯ್ಕೊಂಡು ಹೋಗುವಂತ ಪದ್ಧತಿಯು ಈಗ ಇದೆ. ಹೆಚ್ಚು ಕಮ್ಮಿ ಬಲೆ ಹಾಕಿ ಕೊಯ್ದುಕೊಂಡು ಹೋಗ್ಲಿಕ್ಕೆ 1 ಕೆಜಿಗೆ 25-40 ರೂಪಾಯಿವರೆಗೆ ಅವ್ರು ಚಾರ್ಜ್ ಮಾಡ್ತಾರೆ. ಹಾಗಾಗಿ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಫಸಲನ್ನು ಅವರೇ ಕೊಯ್ಕೊಂಡು ಹೋಗ್ತಾರೆ, ಮಾರುಕಟ್ಟೆಗೆ ಅವರೇ ತಗೊಂಡು ಹೋಗ್ತಾರೆ, ನಮಗೆ ಅದರದ್ದೇನು ಖರ್ಚಿದೆ ಅದನ್ನು ಕಳೆದು ಉಳಿದ ಹಣನ ಕೊಡ್ತಾರೆ. ಮತ್ತೆ ಇನ್ನೊಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ, ನಮ್ದು ಮಳೆ ಹೆಚ್ಚಿಗೆ ಆಗುವಂತ ಜಾಗಗಳಲ್ಲಿ ಕೊಡಗಿನ ಈ ಸೌತ್ ಕೂರ್ಗಿನಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಅಲ್ಲಿ ಹಣ್ಣು ಆಗ್ಲಿಕ್ಕಿಂತ ಮೊದಲು ಕಾಯಿ ಸ್ಥಿತಿಯಲ್ಲಿ ಮಳೆ ಜಾಸ್ತಿ ಆದಾಗ ಉದುರೋದು ಸ್ವಲ್ಪ ಜಾಸ್ತಿ, 50% ಹಣ್ಣು ಉದುರುತ್ತೆ. ಅದೇ ಹೆಚ್ಚು ಕಮ್ಮಿ 60 ಇಂಚು ಮಳೆ ಆಗುವಂತ ಜಾಗಗಳಲ್ಲಿ ಹಣ್ಣು ಉದುರೋದು ಕಮ್ಮಿ, ಫಸಲು ಜಾಸ್ತಿ ಉಳಿತದೆ. ಆದರೆ ಇನ್ನೂ ಏನಾಗ್ತದೆ, ಈ 60 ಇಂಚು ಮಳೆ ಆಗುವಂತ ಜಾಗಗಳಲ್ಲಿ ವಾತಾವರಣದಲ್ಲಿ ತೇವಾಂಶ ಕೊರತೆ ಇರೋದ್ರಿಂದ ಗಿಡದ ಬೆಳವಣಿಗೆ ಸ್ವಲ್ಪ ಕಮ್ಮಿ. ಈಗ ನಮ್ಮ ಭಾಗದಲ್ಲಿ ಏನಾಗುತ್ತೆ, ವಾತಾವರಣದಲ್ಲಿ ತೇವಾಂಶ ಹೆಚ್ಚು ಕಮ್ಮಿ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ 65 ಮೇಲೆ ತೇವಾಂಶ ಇರುತ್ತೆ. ಇಲ್ಲಿ ಗಿಡ ಹೇಗೂ ಬಚಾವಾಗುತ್ತದೆ, ಅದೇ 35-40 ತೇವಾಂಶ ಇರಲಿ ಗಿಡದ ಎಲೆ ಒಣಗಿ ಶುರು ಆಗುತ್ತೆ, ಗಿಡ ಬದುಕೋದು ಸ್ವಲ್ಪ ಕಷ್ಟ. ಅದೊಂದು ಡ್ರಾಬ್ಯಾಕ್ ಇದೆ ಅದರಲ್ಲಿ,
1: ಅದೊಂದು ನೋಡ್ಕೋಬೇಕು.
0: ಹೌದು ಹೌದು ಹೌದು.
1: ಈಗ ಒಂದ್ಸರ್ತಿ ಹಣ್ಣು ಬಂತು ಅಂತಂದ್ರೆ ನೇರ ಮಾರ್ಕೆಟ್ಗೆ, ನೀವು ಹೇಳಿದ ಹಾಗೆ ಮಾರ್ಕೆಟಿಂಗ್ದು ಅಷ್ಟೊಂದೇನು ತೊಂದರೆ ಇಲ್ಲ.
0: ಮಾರ್ಕೆಟ್ ಇದೇನು ತೊಂದರೆ ಇಲ್ಲ ಮೇಡಮ್. ಯಾಕೆಂದ್ರೆ ಕೇರಳದಲ್ಲಿ ಈಗ ಏನು 10,000 ಎಕರೆ ಮಾಡಿದ್ರು ಸಹ ಅಲ್ಲಿ ಬರೋದು ಸೀಸನ್ ಬೇರೆ, ನಮ್ಮಲ್ಲಿ ಬರೋದು ಸೀಸನ್ ಬೇರೆ. ಹಾಗಾಗಿ ಅದು ಮಾರ್ಕೆಟ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಹೀಗೆ ಹೆಚ್ಚು ಕಮ್ಮಿ ಕೇರಳದ ಕಲ್ಪೇಟ ಭಾಗದಲ್ಲಿ
1: ಏನು ವಿಶೇಷ ಈ ಹಣ್ಣಿಂದು?
0: ಹಣ್ಣಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ, ಮತ್ತೆ ಸಿ ಅಂಶ ಜಾಸ್ತಿ ಇದೆ. ಮತ್ತೆ ಈ ಸಾಧಾರಣವಾಗಿ ರಂಬುಟಾನ್ಲಿದ್ದ ಹಳೆ ವೆರೈಟಿಗಳು ಏನಾಗ್ತಿತ್ತು, ಬೀಜದಿಂದ ಹಣ್ಣು ಬಿಟ್ಟು ಬರ್ತಾ ಇತ್ತಿಲ್ಲ, ಈಗ ಅದರಲ್ಲಿ ಬಿಟ್ಟು ಬರ್ತಾ ಇದೆ, ಮತ್ತೆ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ ಹಣ್ಣು.
1: ನಮ್ಮ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಸಿಗಲ್ಲ. ಈಗ ಸಾಮಾನ್ಯವಾಗಿ ಮೈಸೂರು

0: ಅಥವಾ ಬೆಂಗಳೂರಿನಂತಹ ಮಾರುಕಟ್ಟೆಗಳಲ್ಲಿ ಬಿಟ್ಟರೆ ಸಣ್ಣ ಸಣ್ಣ ಊರುಗಳಲ್ಲಿ ಈ ಥರದ ರಂಬುಟಾನ್ ಹಣ್ಣು ಎಲ್ಲ ನಾನು ನೋಡಿಲ್ಲ, ಗೊತ್ತಿಲ್ಲ.
1: ಇಲ್ಲ, ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಕೃಷಿ ಮಾಡ್ತಾ ಇರೋ ಜಾಗ ತುಂಬಾ ಕಮ್ಮಿ ಇದೆ, ಮತ್ತೆ ಸಾಮಾನ್ಯವಾಗಿ ಗ್ರಾಹಕರಲ್ಲಿ ಸಹ ಹಣ್ಣಿನ ಪರಿಚಯ ಈಗೀಗ ಆಗ್ತಾ ಇದೆ. ರಂಬುಟಾನ್ ಒಂದು ಈಗ ಕಳೆದ 5 ವರ್ಷಗಳಿಂದ ಈ ಕಡೆಗೆ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ತಲುಪುವಂತ ವ್ಯವಸ್ಥೆಗಳು ಆಗುತ್ತೆ. ಈಗ ಉತ್ತರ ಈಗ ಬಾಂಬೆವರೆಗೆ ಹಣ್ಣು ತಲುಪ್ತಾ ಇದೆ, ಮುಂದಿನ ದಿನಗಳಲ್ಲಿ ಉತ್ತರ ಭಾರತದ ಎಲ್ಲ ಭಾಗಗಳಲ್ಲಿ ಹಣ್ಣು ತಲುಪುವಂತ ವ್ಯವಸ್ಥೆಗಳು ಆಗಬಹುದು. ಆಗತ್ತೆ
0: ಹೇಗೆ ಸರ್, 1 ಕೆಜಿಗೆ ಎಷ್ಟು ಸಿಗುತ್ತೆ?
1: 1 ಕೆಜಿಗೆ ಇವತ್ತು ತೋಟದಲ್ಲಿ ಇರುವ ಬೆಲೆ 300 ರೂಪಾಯಿ ಈ ಸೀಸನ್ ಅಲ್ಲಿ. ಅದೇ ಕೇರಳದಲ್ಲಿ ಇದ್ದಾಗಾದ್ರೆ 225 ರೂಪಾಯಿವರೆಗೆ ಕೆಜಿಗೆ ಇರುತ್ತೆ. ಈಗ 300 ರೂಪಾಯಿವರೆಗೆ ಸಿಗುತ್ತೆ
0: ರೈತರಿಗೆ. 300 ರೂಪಾಯಿ
1: ರೈತರಿಗೆ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ.
0: ಹಾಗಾದ್ರೆ ಒಳ್ಳೆ ಬೆಳೆ ಇದು.
1: ಹಾ, ಪರವಾಗಿಲ್ಲ,
0: ಕಮರ್ಷಿಯಲ್ ಆಗಿ ಬೆಳಿಬಹುದು. ಮತ್ತೆ ಜೊತೆಗೆ ಇದನ್ನು ಉಪ ಬೆಳೆಯಾಗಿ ಬೆಳಿಬಹುದಾ? ಹೇಗೆ
1: ಉಪ ಬೆಳೆಯಾಗಿ? ಈಗ ಏನಾಗಿದೆ ಅಂತಂದ್ರೆ, ನಮ್ಮ ದಕ್ಷಿಣ ಕೊಡಗಿನಲ್ಲಿ ರೋಬಸ್ಟ್ ಬೆಳೆ ಜಾಸ್ತಿ ಇದೆ. ರೋಬಸ್ಟದ ಮಧ್ಯದಲ್ಲಿ ಇದನ್ನ ನೆಟ್ಕೊಂಡ್ರೆ ಇದು ಹೆಚ್ಚು ಕಮ್ಮಿ ಸ್ವಲ್ಪ ಚಪ್ರದ ಆಕಾರದಲ್ಲಿ ಬರುತ್ತೆ. ಹಾಗಿರುವಾಗ ಅದು ರೋಬಸ್ಟ ಕಾಫಿ ಗಿಡಗಳಿಗೆ ತೊಂದರೆಯನ್ನು ಮಾಡುತ್ತೆ, ರೋಬಸ್ಟ ಕಾಫಿ ಫಸಲು ಕಮ್ಮಿ ಆಗುತ್ತೆ. ಇವತ್ತು ರೋಬಸ್ಟಕ್ಕೆ ಸ್ವಲ್ಪ ರೇಟ್ ಇರೋ ದಿನಗಳಲ್ಲಿ ನಾವು ಅದನ್ನು ಮಾಡಿದರೆ ನಮಗೆ ಸ್ವಲ್ಪ ಕಾಫಿಯಲ್ಲಿ ಲಾಸ್ ಆಗೋ ಪರಿಸ್ಥಿತಿ ಜಾಸ್ತಿ. ಇದನ್ನು ಸಪ್ರೇಟ್ ಆಗಿ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇದು ಬಾಣೆ ಜಾಗ ಅಥವಾ ಕರೆ ಜಾಗದಲ್ಲಿ ಆಗುತ್ತೆ, ಗದ್ದೆಯಲ್ಲಿ ಅಷ್ಟು ಉತ್ತಮ ಅಲ್ಲ.
0: ಇಳಿಜಾರು ಪ್ರದೇಶ ಇರಬೇಕು.
1: ಇಳಿಜಾರು ಪ್ರದೇಶ ಸಮತಟ್ಟಾದರೂ ತೊಂದರೆ ಇಲ್ಲ, ಆದರೆ ನಾವು ಕೊಡುಗೆ ಹೇಳ್ತೇವೆ ಬಾಣೆ ಜಾಗ ಅಂತ. ಬಾಣೆ ಜಾಗ ಉತ್ತಮ ಇದಕ್ಕೆ.
0: ಮತ್ತೆ ಈಗ ಕೃಷಿ ಮಾಡಲಿಕ್ಕೆ ತುಂಬಾ ಜನ ಸಹಾಯಕರು ಬೇಕಾ, ಅಥವಾ ಒಬ್ಬೊಬ್ಬರೇ ಪರವಾಗಿಲ್ಲ ಮಾಡ್ಕೋಬಹುದಾ?
1: ಇಲ್ಲ, ಇದಕ್ಕೆ
0: ಇರೋದ್ರಿಂದ ಈ ಪ್ರಶ್ನೆ
1: ಇಲ್ಲ. ಇದು ಸಾಧಾರಣವಾಗಿ ಏನಾಗುತ್ತೆ ಅಂತಂದ್ರೆ, ಇದು ಹಣ್ಣಿನ ಕೊಯ್ಲು ಸಮಯದಲ್ಲಿ ಹಣ್ಣಿಗೆ ಅದೇ ಪಕ್ಷಿಗಳು ಬರದ ಹಾಗೆ ನಾವೇನು ನೆಟ್ ಹಾಕ್ತೇವೆ ಆ ಸಮಯಗಳಲ್ಲಿ ಮಾತ್ರ ಹೆಚ್ಚಿನ ಜನ ಬೇಕಾಗತ್ತೆ. ಉಳಿದ ಸಮಯಗಳಲ್ಲಿ ಏನು ಹೆಚ್ಚಿನ ಜನ ಬೇಕಾಗೋದಿಲ್ಲ ಇದಕ್ಕೆ.
0: ಈಗ ಒಂದು ನೀವು ಹೇಳಿದ್ರಿ, ರೈತರು ಬೆಳೀತಾರೆ, ಬೆಳೆದಿದ್ದನ್ನ ಮಾರುಕಟ್ಟೆಗೆ ತಲುಪಿಸೋದು ಅಥವಾ ಲಾಭ ತೆಗೆದುಕೊಳ್ಳೋದು ಬಹಳ ಕಷ್ಟ. ಆದರೆ ನೀವು ಹೇಳಿದ್ರಿ 2 ತರ ಅವಕಾಶ ಇದೆ. ಒಂದು, ನೀವು ನೇರ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡಬಹುದು, ಇಲ್ಲದಿದ್ರೆ ಅವ್ರಿಗೆ ಹೇಳಿದ್ರೆ ಅವರು ನಿಮ್ಗೆ ಇಂತಿಷ್ಟು. ಯಾವ್ದು ಲಾಭ ಆಗುತ್ತೆ ಸರ್? ನೀವ ನೇರವಾಗಿ ಹೋಗೋದು ಲಾಭ?
1: ನಾವು ಸೀದಾವಾಗಿ ಮಾರುಕಟ್ಟೆಗೆ ಅದನ್ನ ಕೊಟ್ಟಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಹೇಗೆ ನಡೀತದೆ ಏನು ಅಂತ ಹೇಳೋದು ಒಂದು ನಮಗೆ ಅಂದಾಜಾಗ್ತದೆ, ಮತ್ತೆ ಅದೊಂದು ಅನುಭವ ಆಗುತ್ತೆ. ಅದೇ ನಾವು ಬೇರೆಯವ್ರಿಗೆ ಕೊಟ್ಟಾಗ ನಮಗೆ ಅದು ಅಷ್ಟು ಆ ಸೆಂಟಿಮೆಂಟ್ ಉಳ್ಕೊಳ್ಳಲ್ಲ. ನನಗೆ ಹೇಗೆ ಅನಿಸುತ್ತೆ ಅಂತಂದ್ರೆ, ಕೃಷಿ ನಾವು ಜಾಸ್ತಿ ತೊಡಸಿಕೊಂಡಾಗ ನಮಗೆ ಅದು ಇನ್ನು ಮುಂದಕ್ಕೆ ಏನೋ ಬದಲಾವಣೆಗಳನ್ನು ಮಾಡುವ ಎಲ್ಲ ಒಂದು ಅಂದಾಜಾಗುತ್ತೆ. ಅದೇ ಇನ್ನೊಬ್ಬರನ್ನ ಯಾರೋ ಬೇರೆಯವರು ಬಂದು ಅವರೇ ಕೊಯ್ತಾರೆ ಅವರೇ ಮಾಡ್ತಾರೆ ಅಂತ ಕೆಲವು ಅನುಭವಗಳು ನಮಗೆ ಕೊರತೆಯಾಗಿ ಕಾಣುತ್ತೆ. ಅದಕ್ಕೆ ನಾವು ಕೊಯ್ದು ಮಾರುಕಟ್ಟೆ ಮಾಡೋದು ಉತ್ತಮ ಅಂತ ಅನ್ಸುತ್ತೆ ನನಗೆ.
0: ಹಾಗೆ, ಹಾಗಾಗಿ ಇದನ್ನ ಅಂದ್ರೆ ನೀವು ಹೇಳಿದ್ರಿ ದಕ್ಷಿಣ ಕೊಡಗಿನಲ್ಲಿ ಬೇರೆಯವರು ಸಹ ಬೆಳಿಬಹುದು. ನಿಮ್ಮನ್ನು ಕೇಳಿಕೊಂಡು ಹುಡುಕೊಂಡು ನೀವು ಈ ಥರ ಅಂದರೆ ಪ್ರಯೋಗಗಳನ್ನು ಮಾಡ್ತಾ ಇರ್ತೀರಾ, ಬೇರೆ ಬೇರೆ ವಿದೇಶಿ ಹಣ್ಣುಗಳ ಗಿಡಗಳನ್ನು ಸಹ ನೀವು ನೆಟ್ಟಿದ್ದೀರಾ ಅಂತ ಹೇಳಿದ್ರಿ. ಯಾವ್ಯಾವುದು ಉದಾಹರಣೆಗೆ ಹೇಳ್ಬೋದಾ?
1: ಈಗ ನನಗೆ ಹೊಸದಾಗಿ ನಾನು ಪ್ರಾಯೋಗಿಕವಾಗಿ ಮಟೋವಾ ಅಂತ ಒಂದು ವೆರೈಟಿಯನ್ನು ಮಾಡ್ತೇನೆ. ಇದು ಮೂಲ ಮಲೇಷ್ಯಾ ದೇಶದ್ದು. ಇದು ಮಟೋವಾ ದೊಡ್ಡ ಮರ ಆಗುತ್ತೆ. ನೀವು ಆವಾಗಲೇ ಕೇಳಿದ ಹಾಗೆ ರೋಬಸ್ಟದ ಒಟ್ಟಿಗೆ ಮಾಡಬಹುದು ಅಂತ ಕೇಳಿದ್ರೆ ಮಟೋವಾನ ಪ್ರಯತ್ನ ಮಾಡಬಹುದು. ತೋಟದಲ್ಲಿ ನೆರಳಿಗಾಗಿ ನಾವು ನೆಡುವಾಗ ಮಟೋವಾ ಗಿಡಗಳನ್ನು ನೆಟ್ಟರೆ 3ರಿಂದ 4ನೇ ವರ್ಷಕ್ಕೆ ಫಸಲು ಬರುತ್ತೆ. ಮಟೋವಾದಕ್ಕೆ ಪಕ್ಷಿಯ ಉಪದ್ರವ ಸ್ವಲ್ಪ ಕಮ್ಮಿ, ಅದಂದ್ರೆ ಹಣ್ಣಿನ ಮೇಲಿನ ಸಿಪ್ಪೆ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಪಕ್ಷಿಗಳು ಉಪದ್ರವ ಮಾಡೋದಿಲ್ಲ. ಹಾಗಾಗಿ ನಾವು ಅದನ್ನು ನೆಟ್ಟುಕೊಳ್ಳಬಹುದು. ನನಗೆ ಪ್ರಾಯೋಗಿಕವಾಗಿ ನೆಟ್ಟಾಗ ನನಗೆ ಈ ಸಲ ಮೊದಲ ಫಸಲು ಬಂತು. ಅದು ಹಣ್ಣಿನ ಪರಿಮಳ ಮತ್ತು ಸಿಹಿ ರಂಬುಟನಿಗಿಂತ ಉತ್ತಮವಾಗಿದೆ. ಅದರಲ್ಲಿ ಸಹ 2-3 ವೆರೈಟಿಗಳಿದೆ. ಯೆಲ್ಲೋ ಮಟವ ಅಂತ ಇದೆ, ಪರ್ಪಲ್ ಮಟವ ಅಂತ ಇದೆ, ಜಂಬು ಅಂತ ಇದೆ. ಇದರಲ್ಲಿ ಸ್ವಲ್ಪ ಉತ್ತಮ ತಳಿಯನ್ನು ಆಯ್ಕೆ ಮಾಡ್ಕೊಂಡು ನಾವು ನೆಟ್ಟುಕೊಂಡಾಗ ಮಾರುಕಟ್ಟೆ ಮಾಡೋದು ಉತ್ತಮ ಆಗುತ್ತೆ. ಇದುವರೆಗೆ ಮಾರುಕಟ್ಟೆಯಲ್ಲಿ ಮಟವ ಬರಲಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ. ಆದರೆ ಅದನ್ನು ಮಾಡೋಕ್ಕೆ ಸಾಧ್ಯತೆ. ಮತ್ತೆ ಇನ್ನೊಂದು ಅದರಲ್ಲಿ ನಮಗೆ ಲಾಭದಾಯಕ ಅಂತಂದ್ರೆ ವರ್ಷದಲ್ಲಿ 2ರಿಂದ 3 ಫಸಲು ಬರುತ್ತೆ. ಅದು ಕೊಯ್ಲಿಗೆ ಸ್ವಲ್ಪ ಕಷ್ಟ ಆಗಬಹುದು, ಮರ ಸ್ವಲ್ಪ ಎತ್ತರ ಹೋಗೋದ್ರಿಂದ. ಆದರೆ 3 ಫಸಲು ಬರೋದಂದ್ರೆ ಹೇಗಾದ್ರೂ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಮತ್ತೆ ಅದಕ್ಕೆ ಮಳೆ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ, ಹಾಗಾಗಿ ಅದನ್ನು ಮುಂದಕ್ಕೆ ಮಾಡಬಹುದು. ಅಭಿಯು ನೆಟ್ಕೊಳ್ಬಹುದು, ಅಭಿಯು ತೊಂದರೆ ಇಲ್ಲ. ಹೆಚ್ಚು ಕಮ್ಮಿ ನಾನು ನೋಡಿದ ಹಾಗೆ ಕೊಡಗಿನಲ್ಲಿ ನಮ್ಮ ಭಾಗದಲ್ಲಿ ಉತ್ತಮ ಆಗೋದು ರಂಬುಟನ್ ಆಗಬಹುದು, ಮ್ಯಾಂಗೋಸ್ಟಿನ್. ಮ್ಯಾಂಗೋಸ್ಟಿನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮಟವನ್ನು ಪ್ರಯತ್ನ ಮಾಡಬಹುದು, ಲಾಂಗನ್ನು ಮಾಡಬಹುದು. ಆದರೆ ಮಳೆ ಕಮ್ಮಿ ಇರೋ ಜಾಗಗಳಲ್ಲಿ ಲಾಂಗನ್ನು ಮಾಡಬಹುದು.
0: ಹೆಚ್ಚಾಗಿ ಈ ಹಣ್ಣುಗಳು ಎಲ್ಲಿ ಮಾರುಕಟ್ಟೆ ಇವಕ್ಕೆ ಚೆನ್ನಾಗಿ ಸಿಗುತ್ತೆ?
1: ಮಾರುಕಟ್ಟೆ ಕೊಡಗು ಇದೆ. ಕೊಡಗಿನಿಂದ ಹೊರಗೆ ಮೈಸೂರು, ಬೆಂಗಳೂರು ಈ ಕಡೆ ರಾಜ್ಯ ಲೆಕ್ಕ ಹಾಕಿದ್ರೆ ಗೋವಾ ಮಾಡಬಹುದು, ಬಾಂಬೆ ಮಾಡಬಹುದು. ನಾನು ಇದಕ್ಕಿಂತ 2 ವರ್ಷಗಳ ಹಿಂದೆ ಬಾಂಬೆಗೂ ಸಹ ಕಳಿಸಿದ್ದೇನೆ ರಂಬುಟನ್, ಗೋವಾ ಕಳಿಸಿದ್ದೇನೆ ಮಾರ್ಕೆಟ್ಗೆ. ಹಾಗಾಗಿ ಮಾರ್ಕೆಟ್
0: ಅಲ್ಲಿ ಹೆಚ್ಚಿಗೆ ಬೆಲೆ ಸಿಗುತ್ತೆ.
1: ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸೀದಾ ಕಳಿಸೋದೆ ಏಜೆಂಟ್ ಮುಖಾಂತರ ಕಳಿಸೋದ್ರಿಂದ ನಮಗೆ ತೋಟದಲ್ಲಿ ಏನು ಪ್ರೈಸ್ ಸಿಗುತ್ತೆ ಅದೇ ಸಿಗುತ್ತೆ. ಅವರಿಗೆ ಹೆಚ್ಚು ಕಮ್ಮಿ 500 ರೂಪಾಯಿವರೆಗೆ ಅವರಿಗೆ ಸಿಗುತ್ತೆ.
0: ಹೌದು, ಇವೆಲ್ಲ ವಿವಿಧ ರೀತಿಯ ಹಣ್ಣುಗಳ ಬೆಳೆಯನ್ನ ಬೆಳೆಯುವಾಗ ನಿಮ್ಗೆ ಯಾವ ತರ ಭಾವನೆಗಳು ಬರುತ್ತೆ?

0: ಅಂದ್ರೆ ಇದ್ಯಾವುದು ನಮ್ದಲ್ಲ, ನೀವೇ ಹೇಳಿದ ಹಾಗೆ ಕೊಡಗು ಕಿತ್ತಳೆ ಮತ್ತೆ ಕಾಫಿ, ಕಾಳುಮೆಣಸು, ಏಲಕ್ಕಿ ಇದೆಲ್ಲ ಸಾಂಪ್ರದಾಯಿಕ ಬೆಳೆಗಳು. ಇವು ಅವನ್ ಬಿಟ್ಟು ಹೊಸದನ್ನ ತಂದು ಇಲ್ಲಿ ಪ್ರಯೋಗ ಮಾಡುವಾಗ ಎರಡು ತರ ಇರುತ್ತೆ. ಒಂದು ಸಕ್ಸಸ್ ಆಗಬಹುದು, ಯಶಸ್ಸು ಸಿಗ್ಬಹುದು, ಸಿಗದೇನು ಇರಬಹುದು. ಆ ಆತಂಕ ರೈತರಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಹೇಗೆ ಒಬ್ಬ ರೈತ ರೆಡಿ ಆಗಿರ್ಬೇಕು?
1: ಇಲ್ಲ, ಹೇಗಾಗತ್ತೆ ಅಂತ ಹೇಳಿದ್ರೆ, ನಾವು ಒಂದು ಪ್ರಯತ್ನ ಮಾಡಿ ನೋಡುವ ಅಂತ ಇರ್ತೇವೆ. ಈಗ ನಾನು ಮೊದಲಿಗೆ ಫಸ್ಟ್ ಆಪಲ್ ಗಿಡ ತಂದಿಟ್ಟೆ. ಆಪಲ್ ಗಿಡ ತಂದಿಟ್ಟಾಗ ಆಪಲ್ ಆಯ್ತು ನನಗೆ. ಅದ್ರಲ್ಲಿ ಹೂ ಆಗುವಾಗ ಅದರ ಒಂದು ಬದಲಾವಣೆ ಬೇರೆ ಇರ್ತದೆ, ಕಾಯಿ ಆಗುವಾಗ, ಕೊಯ್ದಾದ ನಂತರ ಅದರ ರುಚಿ ನೋಡಿದಾಗ ಒಂದು ಬದಲಾವಣೆ ಇರ್ತದೆ. ಆದ್ರೆ ಏನಾಗುತ್ತೆ ಅಂತ ಹೇಳಿ, ಈಗ ನಾವು ಈ ಕೆಲವು ಬೆಳೆಗಳಿಗೆ ಇಂಥದ್ದೇ ಪ್ರದೇಶ ಅಂತ ಹೇಳಿ, ಹಿಮ ಬೀಳುವ ಜಾಗಗಳಲ್ಲಿ ಆಪಲ್ ಬೆಳೀತಾರೆ, ಅದಕ್ಕೆ ಸಂಬಂಧಪಟ್ಟ ಬೆಳೆಗಳನ್ನ ಬೆಳೀತಾರೆ. ಆ ಜಾಗದಲ್ಲಿ ಏನು ಬೆಳೀತೇವೆ ಆ ಬೆಳೆಗಳು ನಮ್ಮ ಭಾಗದಲ್ಲಿ ಸ್ವಲ್ಪ ಕಷ್ಟ. ಅದೇ ನಮಗೆ ಈ ಕೋಸ್ಟಲ್ ಏರಿಯಾಗಳಲ್ಲಿ ಬೆಳೀತಾರೆ ಅಥವಾ ಏನೋ ಟ್ರಾಪಿಕಲ್ ಏರಿಯಾ ಅಂತ ಹೇಳ್ತಾರೆ, ಅಲ್ಲಿ ಬೆಳೆಯುವಂತ ಬೆಳೆಗಳನ್ನೆಲ್ಲ ನಮ್ಮಲ್ಲಿ ಬೆಳೆಯಕಾಗತ್ತೆ. ಆಪಲ್ ಬೆಳೆದಾಗ ಏನಾಯ್ತು, ಅದರ ರುಚಿ, ಜಮ್ಮು ಕಾಶ್ಮೀರದಲ್ಲಿ ಬೆಳೆಯುವಂತ ಆಪಲ್ ಏನಿದೆ ಅದರ ರುಚಿಗೂ ನಮ್ಮ ಇಲ್ಲಿನ ರುಚಿಗೂ ತುಂಬಾ ವ್ಯತ್ಯಾಸಗಳಿದೆ. ಆದ್ರೆ ನನ್ನ ಮನಸ್ಸಿಗೆ ಒಂದು ಹೆಮ್ಮೆ ಇತ್ತು, ಓ ನಮ್ಮ ಕೊಡಗಿಲ್ಲಿ ಒಂದು ಆಪಲ್ ಬೆಳೆದುವಲ್ಲ ಅಂತ ಅಷ್ಟೇ ಬಿಟ್ರೆ ಅದನ್ನ ಮಾರಾಟ ಮಾಡಕ್ ಸಾಧ್ಯತೆ ಇಲ್ಲ. ಹಾಗೆ ಹೌದು, ನನ್ನ ಹತ್ರ ಒಂದು ವಿಶೇಷವಾದ ಹಣ್ಣಿದೆ ಅಂತ ನಾವು ಹೇಳ್ಕೊಳ್ಬಹುದು ಅಷ್ಟೇ ಬಿಟ್ರೆ ಅದನ್ನ ಮಾರುಕಟ್ಟೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಗಾತ್ರದಲ್ಲಿ ಸಣ್ಣ ಇರ್ತದೆ, ರುಚಿಯಲ್ಲಿ ಸ್ವಲ್ಪ ನಮ್ಮ ಕೊಡಗಿಲ್ಲಿ ಸಾಧಾರಣವಾಗಿ ನಾನು ನೋಡಿದ ಹಾಗೆ ಹುಳಿ ಬರುತ್ತೆ ನಮ್ಮ ಈ ಮಣ್ಣಿನಲ್ಲಿ. ಹಾಗಾಗುವಾಗ ಏನಾಗುತ್ತೆ, ಅದು ಮಾರುಕಟ್ಟೆ ಮಾಡಕ್ ಆಗಲ್ಲ. ಹಾಗಿದ್ದ ಸಮಯದಲ್ಲಿ ನಾನು ಇಲ್ಲಿಗೆ ಏನಾಗ್ಬೋದು ಅಂತ ಹೇಳೋದಂತ ಹುಡುಕಿಕೊಂಡು ಹೋದಾಗ ಈ ರಂಬುಟನ್ ಮತ್ತೆ ಮ್ಯಾಂಗೋಸ್ಟಿನ್ ಆಯ್ಕೆ ಮಾಡಕ್ ಸಾಯಿತು. ಆದ್ರೂ ಸಹ ನಾನು ಒಂದು ರಿಸ್ಕ್ ತಗೊಳ್ಳೋಣ ಅಂತ ಅನ್ಕೊಂಡೆ. ನಾನು ಎಲ್ಲರೂ ಅದರಲ್ಲಿ ಆ ಸಾಧ್ಯ ಆಯ್ತು ಫಸಲಿಗೆ ಅಂತ ನನಗೊಂದು ಹೆಮ್ಮೆ ಅಲ್ವಾ, ನಾನೊಂದು ಬೆಳೆದದ್ದು ಸಕ್ಸಸ್ ಆಯ್ತು ಅಂತ. ಹಾಗೆ ಆ ಒಂದು ದೃಷ್ಟಿಯಲ್ಲಿ ನಾನು ಹುಡ್ಕೊಂಡು ಹೋದೆ. ಸ್ವಲ್ಪ ಕಷ್ಟ ನಷ್ಟಗಳು ಎರಡು ಬರುತ್ತೆ ಮಾಡಿದಾಗ, ಅದಕ್ಕೆ ನಾವು ತಯಾರಾಗಿರ್ಬೇಕಾಗತ್ತೆ.
0: ತಯಾರಾಗಿರ್ಬೇಕು ಯಾವಾಗ್ಲೂ ರೈತರು. ಸರ್, ಈಗ ಇಷ್ಟೆಲ್ಲ ಬೆಳೆ ಬೆಳೆಯೋಕ್ಕೆ ನೀವು ಮನಸ್ಸಲ್ಲಿ ಏನೇನೋ ಇರುತ್ತೆ, ಅದನ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಬೆಳಿಬೇಕು ಅಂತ. ಆದರೆ ಈ ಆತಂಕದ ಸಲುವಾಗಿ ನೀವು ಬೇರೆ ಯಾರು ಬೆಳೆದಿದ್ದಾರೆ, ಏನು, ಎಲ್ಲಿ ಹೋದರೆ ಇದಕ್ಕೆ ಮಾರ್ಗದರ್ಶನ ಸಿಗುತ್ತೆ, ಆ ಥರದ್ದೆಲ್ಲ ಮನಸ್ಸಲ್ಲಿರುತ್ತೆ. ಆ ಥರ ನೀವು ಯಾರ್ದಾದ್ರೂ ಗೈಡೆನ್ಸ್ ಅಥವಾ ಮಾರ್ಗದರ್ಶನ ತಗೊಂಡಿದ್ದೀರಾ?
1: ಇಲ್ಲ ಮೇಡಮ್, ಇದರಲ್ಲಿ ಏನಾಯ್ತು, ನಾನು ಶುರು ಮಾಡಿದ ಸಮಯದಲ್ಲಿ ಕೇರಳದಲ್ಲಿ ಒಂದು ಎರಡು ಫಾರ್ಮ್ಗಳು ಮಾತ್ರ ಇತ್ತು. ನಾನು ಒಂದು ದಿವಸ ಟಿವಿಯಲ್ಲಿ ನೋಡುವಾಗ ನೋಡಿದೆ, ಮತ್ತೆ ಸೀದಾ ಆ ಟಿವಿ ನೋಡಿದ ನಂತರ ಕೆಲವು ದಿನಗಳ ನಂತರ ಅವರ ತೋಟಕ್ಕೆ ನಾನು ಹೋದೆ. ಇಲ್ಲಿಂದ ಕೇರಳದ ಕಾಂಜನಪಳ್ಳಿ ಅಂತ ಹೇಳುವಲ್ಲಿ ಕೊಟ್ಟಾಯಂ ಡಿಸ್ಟಿಕ್ಗೆ ಹೋದೆ. ಅಲ್ಲಿ ನೋಡಿ ನನಗೆ ಹಣ್ಣು ನೋಡಿದಾಗ ಅದ್ಭುತ ಅಂತ ಅನಿಸಿತು. ಹಾಗಾಗಿ ನನಗೆ ಸಹ ನೆಡಬೇಕಂತಾಯ್ತು. ನಮ್ಮ ಇಲ್ಲಿ ಹತ್ತಿರದಲ್ಲಿ ಮೂಡುಬಿದ್ರಲ್ಲಿ ಅವರು ಇದಕ್ಕಿಂತ ಮೊದಲು ಕೆಲವು ಗಿಡಗಳನ್ನು ನಾಟಿ ಮಾಡಿದ್ರು. ಅವರಲ್ಲಿ ನಾನು ಹೋದ ಸಮಯದಲ್ಲಿ 15-20 ವರ್ಷಗಳ ಹಿಂದೆ ಸಹ ಮಲೇಷ್ಯಾದಿಂದ ಸೀದಾ ತಂದಂತ ಒಂದು 55 ವರ್ಷದ ಗಿಡದ ರಾಂಬುಟನ್ ನಾನು ನೋಡಿದೆ. ನನಗೆ ಅದು ಅದ್ಭುತ ಅಂತ ಅನಿಸಿತು. ಅದೆಲ್ಲ ನೋಡಿದ ನಂತರ ಮತ್ತೆ ನಾವು ಕಮರ್ಷಿಯಲ್ ಆಗಿ ಮಾಡುವಂತ ಹೇಳೋ ದೃಷ್ಟಿಯಿಂದ ನಾನು ಆಗ 240 ಗಿಡಗಳನ್ನ ತಂದೆ. ಆಗ
0: ಒಟ್ಟಿನಲ್ಲಿ ನೀವು ಏನು ಅದಕ್ಕೆ ಹಾಕಿದಿರ ಅಂದ್ರೆ ಶ್ರಮಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅದು ಬೇರೆ. ಆದ್ರೆ ನೀವು ಹಾಕಿರುವಂತಹ ಬಂಡವಾಳ ನಿಮ್ಗೆ ವಾಪಸ್ ಬಂದಿದೆ.
1: ಹೌದು ಹೌದು ಹೌದು, ಬಂಡವಾಳ ಒಂದು ಕಡೆಯಿಂದ ಬಂದಿದೆ ಮೇಡಮ್. ಹಾಗೆ ನನಗೂ ಮನಸ್ಸಿಗೂ ತೃಪ್ತಿ ಇದೆ,
0: ಸಂತೋಷ ಬಂದಿದೆ.
1: ಹೌದು,
0: ಅದಕ್ಕೆ ಬೆಲೆ ಕಟ್ಟಕ್ಕೆ.
1: ಹೌದು, ಈಗ ನಾನು ಕೊಡಗಿನಲ್ಲಿ ತಂದು ನೆಟ್ಟ ನಂತರ ಕೆಲವರು ಗಿಡನ ತಂದು ನೆಟ್ಟಿದ್ದಾರೆ, ನನಗೆ ಅದು ಒಂದು ಖುಷಿ. ಯಾಕೆಂದ್ರೆ ಇಲ್ಲಿ ಆಗತ್ತೆ ಅಂತ ಹೇಳದನ್ನ ಅವರು ತಿಳ್ಕೊಂಡು ತಂದು ನೆಟ್ಟಿದ್ದಾರೆ. ಅದರ ನಂತರ ಕೆಲವು ನರ್ಸರಿಗಳು ಈಗ ಇಲ್ಲ ಕೊಡಗಿಲ್ಲಿ ಆಗುತ್ತೆ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ, ಅದು ನನಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ.
0: ಇದೆಲ್ಲವೂ ಇದೆ. ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅವರು ಕೂಡ ಈ ಕೃಷಿಯನ್ನು ಅಂದ್ರೆ ರಂಬುಟಾನ್ ಕೃಷಿಯನ್ನು ಆರಂಭ ಮಾಡಬೇಕು ಅಥವಾ ಬೇರೆ ಬೇರೆ ಹಣ್ಣುಗಳ ತಳಿಗಳನ್ನು ನಿಮ್ಮಿಂದ ಕೇಳಿ ತಿಳ್ಕೊಬೇಕು ಅಂದ್ರೆ ನಿಮ್ಮನ್ನು ಅವರು ಸಂಪರ್ಕ ಮಾಡಬಹುದು?
1: ಖಂಡಿತ ಮಾಡಬಹುದು ಮೇಡಮ್. ನನ್ನ ಇಲ್ಲಿ ಯಾವ್ದು ಆಗ್ಬಹುದು ಅಂತ ಹೇಳೋದು ನೇರವಾಗಿ ನಾನು ಹೇಳ್ತೇನೆ. ಅವರು ನನ್ನಿಂದ ಅದೇನು ಉಂಟು ಅದನ್ನ ವಿಷಯಗಳನ್ನ ತಿಳ್ಕೊಳ್ಬಹುದು. ನನಗೂ ಅದರಲ್ಲಿ ಆಸಕ್ತಿ ಇದೆ. ಹಾಗಾಗಿ ಯಾರು ಬೇಕಾದ್ರೆ ಫೋನ್ ಮಾಡಿ ಅದರಿಂದ ತಿಳ್ಕೊಳ್ಬಹುದು.
0: ನಿಮ್ಮ ದೂರವಾಣಿ ಸಂಖ್ಯೆ?
1: 948-333-333-007.
0: ಈ ಸಂಖ್ಯೆಯನ್ನ ಸಂಪರ್ಕ ಮಾಡಿದ್ರೆ ನೀವು ಅವ್ರಿಗೆ ಮಾರ್ಗದರ್ಶನ ಕೊಡ್ತೀರಿ.
1: ಖಂಡಿತವಾಗಿ, ಖಂಡಿತವಾಗಿ.
0: ತುಂಬಾ ಧನ್ಯವಾದಗಳು. ಕೊಡಗಿನಂತ ಊರಲ್ಲಿ ಅಂದ್ರೆ ಈಗ ಬೇರೆ ಬೇರೆ ದೇಶದ ಎಲ್ಲಾ ಕಡೆನೂ ಕೃಷಿ ವ್ಯವಸ್ಥೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ಕಾಶ್ಮೀರದಲ್ಲಿ ಬೆಳೆಯುವಂತ ಆಪಲ್ ಅನ್ನ ನಮ್ಮ ಕೊಡಗಿನಲ್ಲೂ ಬೆಳಿಬಹುದು, ಹಾಗೆ ನೀವು ಹೇಳಿದ್ರಿ ಮಲೇಷಿಯಾದಲ್ಲಿ ಬೆಳೆಯುವಂತ ಹಣ್ಣನ್ನ ಕೊಡಗಲ್ಲಿಯೂ ಬೆಳಿಬಹುದು ಅನ್ನೋ ತರದ ಧೈರ್ಯವನ್ನ ತಂದಂತವರು ನಿಮ್ಮಂತ ರೈತರು. ನೀವು ಮನ್ಸು ಮಾಡಿಲ್ಲ ಅಂದ್ರೆ ನಮ್ಗೆ ಬೆಳೆಯುತ್ತಾ ಅಂತನೂ ಗೊತ್ತಿರೋದಿಲ್ಲ ಗ್ರಾಹಕರಿಗೆ. ಆ ತರದ ಮನಸ್ಸು ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.
1: ಧನ್ಯವಾದಗಳು.
2: ರೈತ ಬಾಂಧವರೇ, ಇದುವರೆಗೆ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕ ಸುಧೀರ್ ಕುಮಾರ್ MS ಅವರೊಂದಿಗೆ ರ್ಯಾಂಬುಟಾನ್ ಮತ್ತು ಮ್ಯಾಂಗೋಸ್ಟೈನ್ ಹಣ್ಣುಗಳ ಕೃಷಿ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸುಜಾತಾ F. ತಳವಾರ್.

0: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿ, ಅರಬಿಕಾ ಚೆರಿ 13,300 ರೂಪಾಯಿಯಿಂದ 15,000 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೋಬೆಸ್ಟಾ ಚೆರಿ 9,900 ರೂಪಾಯಿಯಿಂದ 10,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ.
1: ಅಪ್ಪನ ಸೇವಿಂಗ್ಸ್, ಅವರ ಪಾಠ,
2: ಅವರಿಗೆ ಸದಾ ನಮ್ಮದೇ ಕಾಳಜಿ.
3: ಮತ್ತೆ ಅವರ ಒಂದು ಸೇವಿಂಗ್ಸ್ ಬ್ಯಾಂಕ್ನಲ್ಲೂ ಇದೆ.
1: ಆದ್ರೆ ಕ್ಲೈಮ್ ಮಾಡೋಕೆ ಕಷ್ಟವಾಗುತ್ತೆ.
2: ಈಗ ಇನ್ನೂ ಸುಲಭ ಆಗಿದೆ. ಬ್ಯಾಂಕ್ನ ವೆಬ್ಸೈಟ್ ಅಥವಾ ಬ್ರಾಂಚ್ ಗೆ ಹೋಗಿ ಕ್ಲೈಮ್ ಫಾರ್ಮ್ ತುಂಬಿಸಿ, ದಾಖಲೆಗಳನ್ನು ಸಲ್ಲಿಸಿ, 15 ದಿನಗಳಲ್ಲಿ ಸೆಟಲ್ಮೆಂಟ್. ಮತ್ತು ನಾಮಿನೇಷನ್ ಇದ್ರೆ ಕ್ಲೈಮ್ ಸೆಟಲ್ಮೆಂಟ್ ಇನ್ನೂ ಸುಲಭ.
4: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಆಹಾರದ ಕಲಬೆರಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯ್ಕ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಿಧನ ಸುದ್ದಿ. ಮೂಲತ ಕಕ್ಕಬ್ಬೆ ನಾಲಡಿ ಗ್ರಾಮತ್ರ ಕೋಡಿಮಣಿಯಂಡ ಒಕ್ಕಪಟ್ಟೆದಾರ ಶತಾಯುಷಿ ಬೆಳ್ಯಪ್ಪ ಅವಿ ಅಯ್ಯಂಗ ಇಂದು ಮಜ್ಜಣ ಮರಣಪಟ್ಟತ್. ನೂರು ಬೈತ್ರ ಕೋಡಿಮಣಿಯಂಡ ಬೆಳ್ಯಪ್ಪ ಅವಿ ಅಯ್ಯಂಡ ಚಾವುಕುಟೋ ನಾಳೆ ಮಜ್ಜಣ 12 ಗಂಟೆಗೆತ್ತರೆ ಅಮ್ಮತ್ತಿಲು ವಾಸವುಳ್ಳ ಅಯ್ಯಂಗಡ ಮೋವ ಜಯ ಗಣಪತಿ ಅಯ್ಯಂಡ ಮನೆಯಲ್ಲಿ ದಪನ ಕಾರ್ಯ ಮಜ್ಜಣ 1.5 ಗಂಟೆಗೆ ನಾಲಡಿ ಗ್ರಾಮತ್ತುಳ್ಳ ಒಕ್ಕ ತೂಟಗಳತ್ತು ನಡಪ. ಕುಂಜಲಗೇರಿ ಗ್ರಾಮತ್ರ ಮಾಜಿ ಪಟ್ಟಾಳಕಾರ ಕೂತಂಡ ಮುತ್ತಣ್ಣ ದೊರೆಮಣಿ ಅಯ್ಯಂಗ ಇಂದು ಪೊಲಾಕ 11 ಗಂಟೆಗೆ ಮರಣಪಟ್ಟತ್. ಅಳು ತಟ್ಟು ಬೇತ್ರ ಕೂತಂಡ ಮುತ್ತಣ್ಣ ದೊರೆಮಣಿ ಅಯ್ಯಂಡ ಆಖಿರ್ ಕಾರ್ಯ ನಾಳೆ ಮಜ್ಜಣ 1 ಗಂಟೆ ರೋಳಲು ಕುಂಜಲಗೇರಿಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
2: ಸುದ್ದಿ ಜೊಂಪೆ ಒತ್ತಾಯ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇಂದು ಶ್ರೀಮಂಗಲಲ್ಲಿ ಹೋಬಳಿ ಮಟ್ಟದ ಪ್ರಜಾಸೇವಾ ಅಭಿಯಾನ ನಡೆದು ಇದರಲ್ಲಿ ಮಾತನಾಡಿದ ಶಾಸಕರು, ಸಾರ್ವಜನಿಕರು ಕೊಟ್ಟ ಅರ್ಜಿಗಳನ್ನು ಆದಷ್ಟು ಬೇಗನೆ ಪರಿಹರಿಸುವೆ. ಆರೋಗ್ಯ ಮನೆ ಮತ್ತು ನಿರ್ಮಾಣ ಸೇರಿದಂತೆ ಬೇರೆ ಬೇರೆ ಸೌಲಭ್ಯಗಳನ್ನು ಜಾಗಲೇ ಒದಗಿಸಲಾಯಿತು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಅಧಿಕಾರಿಗ ಗಂಭೀರವಾಗಿ ಸ್ಪಂದಿಸಕ್ಕೂ, ಅರ್ಹ ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಕಾಡಂಚಿನ ನಿವಾಸಿಗಳಿಗೆ ಹಕ್ಕುಪತ್ರ ಸೇರಿದಂತೆ ಇನ್ನಿತರ ಇಲಾಖೆ ವತಿಯಿಂದ ಸಿಗುವ ಪ್ರೋತ್ಸಾಹಧನದ ಪತ್ರನ ವಿತರಿಸಲಾಯಿತು. ದೇಶದಲ್ಲಿ ಮಲೇರಿಯಾ ಪ್ರಕರಣನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಉದ್ದೇಶದ ಕೇಂದ್ರ ಸರ್ಕಾರದ ಸಬ್ ನ್ಯಾಷನಲ್ ಮಲೇರಿಯಾ ಎಲಿಮಿನೇಷನ್ ವ್ಯಾಲಿಡೇಷನ್ ತಂಡ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಗೌಡ ಸಮಾಜ ಮೂರ್ನಾಡು ಹಾಗೆ ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡು ವತಿಯಿಂದ ಕತೆ ಬರೆಯುವ ಕಾರ್ಯಾಗಾರ ಗೌಡ ಸಮಾಜ ಮೂರ್ನಾಡ ಸಭಾಬಡಲಿ ಅಕ್ಟೋಬರ್ 4 ನಡೆದಿದೆ. 16 ವರ್ಷದ ಒಳಗಿನ ಮಕ್ಕ ಭಾಗವಹಿಸಕ್ಕೆ ಆಸಕ್ತಿ ಇರೋ 30 ಒಳಗೆ ಹೆಸರನ್ನ ನೋಂದಾಯಿಸ್ಕೊಳ್ಳಕ್ಕೆ. ವ್ಯಾಪಾರಸ್ಥರು ಉತ್ತಮ ಗುಣಮಟ್ಟದ ಆಹಾರ ಮತ್ತು ಮದ್ದನ ಗ್ರಾಹಕರಿಗೆ ನೀಡಕ್ಕೂ ಸಾರ್ವಜನಿಕರಿಂದ ಯಾವುದೇ ಪುಕ್ಕರು ಬಾಕಿಯಾಗದೆ ತಿಳಿ ಕೊಡಗು ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಔಷಧಿ ನಿಯಂತ್ರಣ ಇಲಾಖೆನ ಅಂಕಿತಾಧಿಕಾರಿ ಡಾ ಅನಿಲ್ ದಾವತ್ತವು ಹೇಳಲು. ಅವು ವಿಶ್ವ ಔಷಧ ತಜ್ಞರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತಾಡಿ, ವ್ಯಾಪಾರ ಮಾಡವು ಪರವಾನಗಿನ ಪಡೆಯಕ್ಕೂ, ಕಾನೂನು ಕಾಯ್ದೆಗಳನ್ನು ಗಮನದಲ್ಲಿಟ್ಟುಕೊಳ್ಳೋಕ್ಕೂ, ಮದ್ದು ವ್ಯಾಪಾರ ಮಾಡವು

ಪಾರದರ್ಶಕವಾಗಿ ವ್ಯವಹರಿಸಿ ಗ್ರಾಹಕರಿಗೆ ಸೇವಾ ಮನೋಭಾವದ ಮದ್ದು ನೀಡಕುತ್ತ ಕಿವಿಮಾತ್ನ ಹೇಳ್ದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಖಾಸಗಿ ಶೋರೂಮ್ ಮಡಿಕೇರಿಯಲ್ಲಿ ತಾರೀಕು 28ರ ಹೊತ್ತರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ನೇರ ಸಂದರ್ಶನ ಅಲ್ಲಿನ ಶೋರೂಮ್ ಕಚೇರಿಯಲ್ಲಿ ನಡೆದಿದೆ. 18ರಿಂದ 35 ವರ್ಷದೊಳಗಿನ ಅಭ್ಯರ್ಥಿಗ ಭಾಗವಹಿಸಕತ್ತೇಳಿ ಜಿಲ್ಲಾ ಉದ್ಯೋಗ ಅಧಿಕಾರಿಯವು ಪ್ರಕಟಣೆ ತಿಳಿಸಳು. ರಾಷ್ಟೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಡೆಹರಡೋನ್ ಇಲ್ಲಿ 2027ನೇ ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪರೀಕ್ಷೆ 2026ರ ಡಿಸೆಂಬರ್ಲಿ ಎನ್ಟಿಎ ಮೂಲಕ ನಡೆಸಲಾಗಿದೆ. ಅರ್ಜಿ ಹಾಕಿಕೆ ಆಸಕ್ತಿರವು ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ತಕ್ಕಣಕ್ಕೆ ತಿಳಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ಹೇಳಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಪದವಿ ಮತ್ತು ಪದವಿ ಪೂರ್ವ ಮಕ್ಕಳಿಗಾಗಿ ಅರೆಭಾಷೆ ಸಾಹಿತ್ಯ ಪೈಪೋಟಿ ನಡೆದಿದೆ. ಪದವಿ ವಿದ್ಯಾರ್ಥಿಗಳಿಗೆ ಅರೆಭಾಷೆ ಅಂದು ಇಂದು ನಾಳೆ ಹಾಗೆ ಕವನ ಸಂಬಂಧಗ ಹಾಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಅರೆಭಾಷೆ ಸಂಸ್ಕೃತಿನ ಪೊರ್ಲು ಹಾಗೆ ಕವನಕ್ಕಾಗಿ ಬದುಕು ತೇಳುವ ವಿಷಯನ ಕೊಟ್ಟಳು. ಆಸಕ್ತಿರು ಅಕ್ಟೋಬರ್ 10ರ ಒಳಗೆ ಅಕಾಡೆಮಿ ಕಚೇರಿಗೆ ಕಳಿಸಕ್.

0: ಸಾಹಿತ್ಯ ಪೈಪೋಟಿ ನಡೆದಿದೆ. ಪದವಿ ವಿದ್ಯಾರ್ಥಿಗಳಿಗೆ ಅರೆಭಾಷೆ ಅಂದು ಇಂದು ನಾಳೆ ಹಂಗೆ ಕವನ ಸಂಬಂಧಗ, ಹಂಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಅರೆಭಾಷೆ ಸಂಸ್ಕೃತಿನ ಪೊರ್ಲು, ಹಂಗೆ ಕವನಕ್ಕಾಗಿ ಬದುಕು ತೆಳುವ ವಿಷಯನ ಕೊಟ್ಟಳು. ಆಸಕ್ತಿರು ಅಕ್ಟೋಬರ್ ತಾರೀಕು 10 ಒಳಗೆ ಅಕಾಡೆಮಿ ಕಚೇರಿಗೆ ಕಳಿಸಕ. ಕೊಡಗು ಜಿಲ್ಲೆನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಸಾಲಿಗೆ ಖಾಲಿ ಇರುವ 9 ಮತ್ತು 11 ತರಗತಿ ಸೀಟುಗಳನ್ನು ತುಂಬಿಕಾಗಿ ಲ್ಯಾಟ್ರಲ್ ಎಂಟ್ರಿ ಆಯ್ಕೆ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 30 ಆಖರಿ ದಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆ, ಹಂಗೆ ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ದೀರ್ಘಾಯುಷದ ಯುಗ ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ತೆಳುವ ಘೋಷವಾಕ್ಯದೊಟ್ಟಿಗೆ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಅಕ್ಟೋಬರ್ 1 ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಪ್ಯಾಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಅಂಚೆ ಅದಾಲತ್ನ ಸಭೆ ಬರುವ ತಿಂಗಳ ತಾರೀಕು 8:00-4 ಗಂಟೆಗೆ ಕೊಡಗು ಅಂಚೆ ವಿಭಾಗದ ಕಚೇರಿಯಲ್ಲಿ ನಡೆದಿದೆ. ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲ ತರಹದ ಪುಕಾರಗಳನ್ನು ತಕ್ಕೊಂಡು ಚರ್ಚಿಸಲಾಗಿದೆ. ಏನಾರು ಪುಕಾರಗಳಿದ್ದರೆ ಅದನ್ನ ಬರೆದು ತಾರೀಕು 5 ತಲುಪುವಂಗೆ ಕಳಿಸಕ್ಕೆ, ಹಂಗೆ ತಾರೀಕು 8 ನಡೆಯುವ ಸಭೆಗೆ ಹಾಜರಾಗುವಂಗೆ ಅಂಚೆ ಅಧೀಕ್ಷಕರು ಪ್ರಕಟಣೆ ತಿಳಿಸಲು. ಮಡಿಕೇರಿ ನಗರಸಭೆಯಲ್ಲಿ ನೇರ ಪಾವತಿ ಅಡಿಲಿ ಖಾಲಿ ಇರುವ 11 ಪೌರ ಕಾರ್ಮಿಕರ ಹುದ್ದೆಗಳನ್ನು ತುಂಬಿಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಅಕ್ಟೋಬರ್ ತಾರೀಕು 22 ಆಖರಿ ದಿನ. ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಾಳೆ ಹೊತ್ತಾರೆ 7 ಗಂಟೆಗೆ ರಾಜಸೀಟ್, ರಾಜರ ಸಮಾಧಿ, ಮಡಿಕೇರಿ ಕೋಟೆ ಮತ್ತು ಓಂಕಾರೇಶ್ವರ ದೇವಾಲಯದ ಅಂಗಳದಲ್ಲಿ ಸ್ವಚ್ಛತಾ ಅಭಿಯಾನ ನಡೆದಿದೆ. ಸುಂದರ ಕೊಡಗನ ಸ್ವಚ್ಛ ಆಗಿ ಹಸಿರಾಗಿ ಉಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ 9:00-4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದೆ ತಿಳಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಚಂದ್ರಶೇಖರ್ ಎಂಜೆಯು ಪ್ರಕಟಣೆ ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು.
1: ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 22551.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
9: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
11: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ.
10: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
14: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
16: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
17: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
18: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
19: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ.

0: ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ ಒನ್ ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರೀಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
3: ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ 138ನೇ ಕಂತು ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ. 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದ್ದು, ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ರಾತ್ರಿ 8:00. ನಾಳೆ ಬೆಳಿಗ್ಗೆ 9:30 ಕೊಡವಸಿರಿಯಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿಯ ವತಿಯಿಂದ ನಾಟಕ ನಂಗ ಬದಲಾಕೊಂಡು. ನಾಳೆ ಬೆಳಿಗ್ಗೆ 10:15 ಚಿಣ್ಣರ ಲೋಕದಲ್ಲಿ ಮಕ್ಕಳಿಗಾಗಿ ನೇರ ಫೋನ್ಇನ್ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 0872222285588. ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಕೊಡಗಿನ ಮನಾರ ಪಿಂಗ ಪಚ್ಚ ಆಯ್ತು ಬೆಪ್ಪನ್ನುಟ್ಟಿಲ್ ಪ್ರವಾಸಿಗಂಗಕ್ಕೆ ನಲ್ಲ ಅನುಭವ ಕೊಡುಪಂಗಾಯ್ತು. ಪ್ರವಾಸೋದ್ಯಮ ಇಲಾಖೆಯ ಪಿಂಗ ಪಾಲುದಾರಂಗಡ ಕೂಟಾದನಿಲ್ ನಾಳೆ ಮನಾರ ಕಾರ್ಬಾರ ಕೈ ಕೊಡ್ತಂಡಿತು. ನಾಳೆ ಫಲಾಕ 7 ಮಡಿಕೇರಿ ರಾಜಂಗಡ ಸಮಾಧಿ, ರಾಜಸೀಟ್, ಮಡಿಕೇರಿ ಕೋಟೆ, ಓಂಕಾರೇಶ್ವರ ದೇವನೆಲೆಲು ಮನಾರ ಕಾರ್ಬಾರ ನಡಪ. ಸಾರ್ವಜನಿಕಂಗ ಏರ ಕಣಕಲು ಕೈ ಕೂಟಿತು ಕಾರ್ಬಾರ್ನ ನಲ್ಲೋಣೆ ನಡೆತಿತ್ತರಣ ಪ್ರವಾಸೋದ್ಯಮ ಇಲಾಖೆ ಕೇಳ್ತಂಡಿತು. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಡೆಹರಡೂನ್ ಇಲ್ಲಿಕ್ಕೆ ದಂಡಾಯತ 27ನೇ ಕಾಲಕ್ಕೆ ಕೂಡುವ ಕಾಯ್ತು. ಪರೀಕ್ಷೆ ಬಪ್ಪ ಡಿಸೆಂಬರ್ NTA ಮುಖಾಂತರ ನಡಪ. ಅರ್ಜಿ ಇಡುವಕ್ಕೆ RIMC ವೆಬ್ಸೈಟ್ ಏರ ಮಾಹಿತಿ ಕೊಟ್ಟುವ ಅಂದು ಸೈನಿಕ ಕಲ್ಯಾಣ ಪಿಂಗ ಪುನರ್ವಸತಿ ಇಲಾಖೆ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ಪೌರಾಡಳಿತ ನಿರ್ದೇಶನಾಲಯತ್ರ ಆದೇಶತ್ರ ಪೋಲೆ ಮಡಿಕೇರಿ ನಗರಸಭೆಯಲ್ಲಿ ಖಾಲಿ ಉಳ್ಳ 4 ಪೌರ ಕಾರ್ಮಿಕಂಗಡ ಚಾಕ್ರಿಕ್ ನೇರ ನೇಮಕಾತಿ ನಡಪ. ಇದಕ್ಕೆ ಸಂಬಂಧಪಟ್ಟ ನೆಕ್ಕೆ ಜಿಲ್ಲಾಧಿಕಾರಿ ಕಾರ್ಯಾಲಯತ್ರ ಅಧಿಕೃತ ವೆಬ್ಸೈಟ್ ಅರ್ಜಿ ಇಡುವಕ್ಕೆ ಬಪ್ಪ 20 October ಆಕಿರಿ ನಾಳಾಯ್ತಿಪ್ಪ ಅಂದು ಜಿಲ್ಲಾಧಿಕಾರಿ ಪಿಂಗ ನೇರ ನೇಮಕಾತಿ ಪ್ರಾಧಿಕಾರತ್ರ ಅಧ್ಯಕ್ಷಗಳಾದ SJ ಸೋಮಶೇಖರ್ ಅವು ಅರಿಚಿಟ್ಟಿತು. ಕೊಡಗರ ಸೋಮರ್ಪೇಟೆ ತಾಲೂಕರ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸೋಮರ್ಪೇಟೆ ತಾಲೂಕರ 5, ಕುಶಾಲನಗರ ತಾಲೂಕರ 4, ಒಟ್ಟು 9 ಅಂಗನವಾಡಿ ಕಂ ಕ್ರಶ್ ಕೇಂದ್ರ ಅನುಷ್ಠಾನಕ್ಕೆ ಬಪ್ಪ ನಿಟ್ಟಿಲು ಕಾರ್ಯಕರ್ತೆ ಪಿಂಗ ಸಹಾಯಕರ ಚಾಕ್ರಿಕೆ ಅರ್ಜಿ ಹಾಕಿತು. ಆಫ್ಲೈನ್ ರ ಮೂಲಕ ಅರ್ಜಿನ ಬಪ್ಪ 9 October ಉಳಲು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶ್ರೀಶಕ್ತಿ ಭವನ ಕಟ್ಟಡ, ತಾಲೂಕು ಪಂಚಾಯಿತಿ ಕಚೇರಿ ಆವರಣ, ಸೋಮಾರ್ಪೇಟೆ ಇಲ್ಲಿಕ್ಕೆ ಎತ್ತಿಚಿಡೋಣಂದು ಸೋಮಾರ್ಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅರಿಚಿಟ್ಟಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಪಿಂಗ ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೆರಿಯ ನಾಗರಿಕಂಗಡ ಸ್ವಯಂ ಸೇವಾ ಸಂಸ್ಥೆ ಅಲ್ಲದೆ ವಿಕಲಚೇತನಂಗ ಪಿಂಗ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆಯ ಆದನಿಲು ದೀರ್ಘಾಯುಷ್ಯ ಯುಗ ಸುದೀರ್ಘ ಜೀವನಕ್ಕಾಯ್ತು ಜೀವನ ಕ್ರಮತ್ರ ಮರುಚಿಂತನೆ ಎನ್ನುವ ಮಂಡೆ ಅಳುತ್ತಿರಲಿಲು ವಿಶ್ವ ಪೆರಿಯ ನಾಗರಿಕಂಗಳ ನಾಳಿನ ಬಪ್ಪ 1 October ಪೊಲಾಕ 10:30 ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆತ್ವ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ PM ನರೇಂದ್ರ ಸ್ವಾಮಿ, ಶಾಸಕಂಗ, ಸಂಸದಂಗ, ಮುಖ್ಯ ಪಟ್ಟಂಗ ಈ ಕಾರ್ಬಾರ್ ಕೂಡಿ ಆಡುವ ಅಂದು ಅರ್ಜಿ ಬಂದಿತು. ಕೊಡಗರ ನಾಡರ ಬಗ್ಗೆ ಅಧ್ಯಯನ ಕೈ ಕಡುತ್ತಂಡು ಪತ್ರಕರ್ತ ಐತಿಚಂಡ ರಮೇಶ್ ಉತ್ತಪ್ಪ ಆದ್ಯ ಆಯಿತು ತಯಾರು ಮಾಡಿತುಳ್ಳ ಒಟ್ಟುಯಿಟ ಒಟ್ಟು ಪಾಳೆರ ಕಡಿಯತ್ ನಾಡರ ಸಮಗ್ರ ಅಧ್ಯಯನ ಕೃತಿ ನಾಳೆ ಪೊಲಾಕ 10 ಬೆಂಗಳೂರ ಕೊಡವ ಸಮಾಜ ಕ್ಲಬ್ ರೂಫ್ ಗಾರ್ಡನ್ಲ ಕೂಟತ್ರ ಅಧ್ಯಕ್ಷ ಐಚೋಡಿಯಂಡ ಎಂ ದೇವಪ್ಪ ಎಂಗಡ

0: ಲೋಕಾರಿಕೆಯಲ್ಲಿ ನಡುಪ ಕಾರ್ಬಾರ್ಲು ಬಿಡುಗಡೆ ಆಪ ಅಂದು ಅರಂಚಿ ಬಂದಿತ್ತು. ಸಾರ್ವಜನಿಕಂಗಕ್ಕೆ ಅನುಕೂಲ ಆಪನಕ್ಕೆ ರೇಷನ್ ಕಾರ್ಡ್ ಇ ಕೆವೈಸಿ ಮಾಡಿಸಿಡುವಕ್ಕೆ ನಿರ್ಕು ಮಾಡಿ ತಿಂಜ ಸೆಪ್ಟೆಂಬರ್ 30 ಆಕಿರಿ ನಾಳಿನ ಮಿಂಜಕ್ಕೆ ತೆರಕಿತ್ತು. ಅಕ್ಟೋಬರ್ 30 ಆಕಿರಿ ನಾಳಿಂದು ನಿರ್ಕು ಮಾಡಿತ್ತು. ಸಾರ್ವಜನಿಕಂಗ ಇದನ್ನು ಸದುಪಯೋಗ ಪಡೆದುಕೊಂಡು ಅರಿಚಿಟ್ಟಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಆದನೆಯಲ್ಲಿ ಅದ್ವೈತ ಉಂಡೈ ಕಾರ್ ಶೋರೂಮ್ ಮಡಿಕೇರಿ ಇಲ್ಲಿ ಇದೇ ತಿಂಗ 28 ಪೋಲಾಕ 45 ಮಧ್ಯಾಹ್ನ 1 ಗಂಟೆ ಕತ್ತನೆ ನೇರ ಸಂದರ್ಶನ ನಡಪ. ಈ ಸಂದರ್ಶನದಲ್ಲಿ ಅದ್ವೈತ ಉಂಡೈ ಶೋರೂಮ್ ಕಾರ ತಂಗಳ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಚಾಕ್ರಿನ ಭರ್ತಿ ಮಾಡ್ಯವ. ಎಸ್ಎಲ್ಸಿ ಪಿಯುಸಿ ಪದವಿ ಪಿಂಜ ಸ್ನಾತಕೋತ್ತರ ಪದವಿ ಪಡೆದ 14-35 ಬೈತಕ್ಕೆ ಒಳಪಟ್ಟ ಆಮಕ್ಕ ಪೊಮ್ಮಕ್ಕ ತಂಗಳ ಮೂಲ ದಾಖಲಾತಿಯೊಡೆ ಕೂಡಿಯಾಡಲು ಏರ ವಿವರಕ್ಕೆ 8-9-60-0-8-6 ಫೋನ್ ನಂಬರ್ಲು ಕೇಟರಿಯಲು ಜಿಲ್ಲಾ ಉದ್ಯೋಗ ಅಧಿಕಾರಿಯವು ಅರಿಚಿಟ್ಟಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಂಗಳ ಸಂಸ್ಕೃತಿ ಪಿಂಜ ಸಾಹಿತ್ಯ ಪರಿಷತ್ರ ಆದನೆಯಲ್ಲಿ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಉಪಾಧ್ರಿಯಡ 4 ಕಾರ್ಬಾರ್ಲು ಕೊಡಗು ಜಿಲ್ಲೆಯ ಎಲೆಂಗಾಡ್ ಸರ್ಕಾರಿ ಪ್ರಾಥಮಿಕ ಸ್ಕೂಲ್ರ ಉಪಾಧ್ರಿ ಅಶ್ವಿನಿ ಎಂಎಸ್, ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಸ್ಕೂಲ್ರ ಉಪಾಧ್ರಿ ಜಾನ್ ಪೌಲ್ ಡಿಸೋಜಾ ಅಯ್ಯಂಗ ವಿದ್ಯಾರತ್ನ ಪ್ರಶಸ್ತಿ ಕೊಡ್ತಿತ್ತು ತಮ್ಮಾನ ಮಾಡಿಚಿ. ಇಲ್ಲಿಕ್ಕೆ ಬೈಟೆತ್ರ ಸುದ್ದಿ ಸಮಾಚಾರ ತುಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಸ್ಐಆರ್ ಪ್ರಕ್ರಿಯೆ, ನೋಟಿಸು ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತೇನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ವಾರ್ತೆಗಳ ವಿವರ: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸು ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಇಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು ಅಕ್ಟೋಬರ್ 30ರವರೆಗೆ ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ

0: ಈ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸಮಾನ ಗೌರವ ಮತ್ತು ಪರಸ್ಪರ ಹಿತಾಸಕ್ತಿಯ ತತ್ವಗಳ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 17 ವರ್ಷಗಳ ಸುದೀರ್ಘ ಮಾತುಕತೆಯ ನಂತರ ಈ ಒಪ್ಪಂದ ಏರ್ಪಟ್ಟಿದ್ದು, ಭಾರತದ ಕೈಗಾರಿಕಾ ಅಭಿವೃದ್ದಿಗೆ ತಂತ್ರಜ್ಞಾನ ವರ್ಗಾವಣೆ, ಸ್ಥಳೀಯ ತಯಾರಿಕೆ ಹಾಗೂ ಕೃತಕ ಬುದ್ದಿಮತ್ತೆ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಭಾರತವನ್ನು ಕೇವಲ ಗ್ರಾಹಕ ಮಾರುಕಟ್ಟೆಯಾಗಿ ನೋಡದೆ ವಿದೇಶಿ ಸಂಸ್ಥೆಗಳು ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಜಂಟಿ ಸಹಭಾಗಿತ್ವದ ಮೂಲಕ ತಂತ್ರಜ್ಞಾನ ವರ್ಗಾವಣೆಗೆ ಒತ್ತು ನೀಡಬೇಕು ಎಂದು ಅವರು ಪ್ರತಿಪಾದಿಸಿದರು. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು. ಕೇರಳಂನ ಭವಿಷ್ಯದ ಅಭಿವೃದ್ದಿಯಲ್ಲಿ ಕಡಲ ಆರ್ಥಿಕತೆ ಅಪಾರ ಸಾಧ್ಯತೆಗಳನ್ನು ಹೊಂದಿದ್ದು, ಸಹಕಾರ ಕ್ಷೇತ್ರ, ಮೀನುಗಾರಿಕೆ ಸೇರಿದಂತೆ ಈ ವಿಶಾಲ ವಲಯದ ಸೌಲಭ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇರಳಂನ ಕುಂದಾರದಲ್ಲಿ ಭಾರತೀಯ ರಾಷ್ಟೀಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಎನ್ಸಿಸಿಎಫ್ ಆಯೋಜಿಸಿದ್ದ ವಿವಿಧ ಅಭಿವೃದ್ದಿ ಯೋಜನೆಗಳು ಮತ್ತು ವನಿತಾ ಶಿ ಮಾರ್ಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳಂನಲ್ಲಿ ಎನ್ಸಿಸಿಎಫ್ನ 2,500ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳೊಂದಿಗೆ 300ಕ್ಕೂ ಹೆಚ್ಚು ಶಿಮಾರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ದ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19ರಷ್ಟು ಇದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಯುಎಫ್ಬಿಯು ಇದೇ 28ರಿಂದ 30ರವರೆಗೆ ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನಾಳೆ ಎಲ್ಲಾ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಮುಷ್ಕರಕ್ಕೆ ಮುನ್ನವೇ ಇಂದು ಮತ್ತು ನಾಳೆ ವಾರಾಂತ್ಯದ ರಜೆಗಳು ಬಂದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಎಲ್ಲಾ ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಹಾಗೂ ಕರೆನ್ಸಿ ಚೆಸ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿದೆ. ಮುಷ್ಕರದ ಅವಧಿಯಲ್ಲಿ ಉಚಿತ

ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದಿರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ. ಮಕ್ಕಳಲ್ಲಿ ಕಂಡುಬರುವ ಮಾದಕ ವಸ್ತು ವ್ಯಸನವನ್ನು ಕೇವಲ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ನೋಡದೆ ಮಕ್ಕಳ ರಕ್ಷಣೆ ಮತ್ತು ಹಕ್ಕುಗಳ ಹಿತದೃಷ್ಟಿಯಿಂದ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಪಟ್ನಾದಲ್ಲಿಂದು ಆಯೋಜಿಸಲಾಗಿದ್ದ ಬಾಲ್ಯವನ್ನು ಮರಳಿ ನೀಡುವುದು, ಮಾದಕ ವಸ್ತು ವ್ಯಸನ ತಡೆಗಟ್ಟುವಿಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ಮರು ಸಂಯೋಜನೆ ಕುರಿತ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಹಾಗೂ ಮಹಿಳಾ ಎರಡೂ ತಂಡಗಳು ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತ ಇರಾನ್ ವಿರುದ್ಧ 40-44 ಅಂಕಗಳ ಅಂತರದಿಂದ ಜಯಗಳಿಸಿ ಸ್ವರ್ಣ ಪದಕ ಪಡೆದರೆ, ಮಹಿಳಾ ತಂಡ ಕೂಡ ಇರಾನ್ ವನಿತಾ ತಂಡದ ವಿರುದ್ಧ 37-34 ಅಂತರದಲ್ಲಿ ರೋಚಕ ಗೆಲುವು ಸಾಧಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಇಂದು ಭಾರತ ಕಬಡ್ಡಿ, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಸ್ಕ್ವಾಷ್ ಸ್ಪರ್ಧೆಗಳಲ್ಲಿ ಒಟ್ಟು 7 ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಆ ಮೂಲಕ 4 ಚಿನ್ನ, 12 ಬೆಳ್ಳಿ ಹಾಗೂ 14 ಕಂಚಿನ ಪದಕ ಸೇರಿದಂತೆ ಒಟ್ಟು 30 ಪದಕಗಳೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಅಥ್ಲೆಟಿಕ್ಸ್ ವಿಭಾಗದ ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಭಾರತದ ತಜೀಂದರ್ ಪಾಲ್ ಸಿಂಗ್ ತೂರ್ ಬೆಳ್ಳಿ, ಪುರುಷರ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಸಾವನ್ ಬರ್ವಾಲ್ ಬೆಳ್ಳಿ, ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ತಂಡ ಬೆಳ್ಳಿ, ಮಹಿಳಾ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಾಚಿ ಚೌಧರಿ ಕಂಚು ಪದಕ ಗೆದ್ದರು. ಮಿಶ್ರ ಡಬಲ್ಸ್ ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಕಂಚು ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಭಾರತದ ಅನಿಮೇಶ್ ಕುಜೂರ್ ಪುರುಷರ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಚೈನೀಸ್ ತೈಪೆಯ ಟಿಎನ್ ಚೆಂಚು ವಿರುದ್ದ ಸೋಲು ಅನುಭವಿಸಿದ್ದಾರೆ. ಇದೇ ವೇಳೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಉನ್ನತಿ ಹೂಡಾ ಹಾಗೂ ಪಿವಿ ಸಿಂಧು ಮುನ್ನಡೆ ಸಾಧಿಸಿದ್ದಾರೆ. ಡಬಲ್ಸ್ನಲ್ಲಿ ಭಾರತದ ತ್ರಿಸಾಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆ ನೋಟಿಸ್ ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತಿನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0. ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ವಿಜಯಪುರದ ಇಂಡಿ ಸೇರಿದಂತೆ ಮತ್ತೆ 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಮುನ್ನಡೆಯುತ್ತಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಭದ್ರತಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯೂಎನ್ಯು ಲ್ಯಾಬ್ಸ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಮತ್ತು ನೂತನ ಉತ್ಪನ್ನ ಕ್ಯೂಶೀಲ್ಡ್ 2.0 ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸಂಸ್ಥೆಯ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕ್ವಾಂಟಮ್ ಭದ್ರತೆಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ಭದ್ರತಾ ಪದರದೊಂದಿಗೆ ಸಂಯೋಜಿಸುವ ಉದ್ದೇಶದಿಂದ ಕ್ಯೂಶೀಲ್ಡ್ 2.0 ಅನ್ನು ರೂಪಿಸಲಾಗಿದೆ. ಹೆಚ್ಚುತ್ತಿರುವ ಸೈಬರ್ ದಾಳಿ ಮತ್ತು ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಸವಾಲುಗಳನ್ನು ಎದುರಿಸಲು ಇದು ನೆರವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಮತ್ತು 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಅಕ್ಟೋಬರ್ 23ಕ್ಕೆ ಚುನಾವಣೆ ಜರುಗಲಿದೆ. ಅಕ್ಟೋಬರ್

0: ಗಳಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಕ್ಟೋಬರ್ 6 ಆಗಿದ್ದು 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ಈಗಾಗಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು, ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶೀಲ್ ಜಿ ನಮೋಶಿ ಮತ್ತು ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಲಾಗುವುದು ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಬೌದ್ಧಿಕ ಸರ್ವೆಗೆ ಒಂದು ವರ್ಷ ಕಾಲದ ಅವಕಾಶವನ್ನು ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರುಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಇಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸೌದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಪ್ರೈಮ್ ಮಿನಿಸ್ಟರ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನಮ್ಮ ಡೆಪ್ಯೂಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ. ನಮಗೆಲ್ಲ ವಿಚಾರ ಇದೆ. ನಾವು ಖಂಡಿತ ನಿಯೋಗ ಹೋಗಬೇಕು. ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ ನ ಕೇಳಬೇಕೀಗ. ಆಮೇಲೆ ಅವರು ಅದನ್ನ ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನ ಅವ್ರು ಕೊಡಬೇಕಾದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ. ಯಾಕೆಂದ್ರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಪಟ್ಟಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚೆ ಮಾಡಲಾಗಿದ್ದು, ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚನೆ ನೀಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ ಅನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು ಒಂದು ವಾರ ಕಾಲದ ಅವಕಾಶವನ್ನು ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು, ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮತ್ತು ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ದೇಶದ ಋಣವನ್ನು ಸಂದಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಎನ್ಎಎಲ್ನ ನಿವೃತ್ತ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಅಭಿಯಂತರರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು, ವಿಜ್ಞಾನಿಯಾಗಿ ತಮ್ಮ 4 ದಶಕಗಳಿಗೂ ಮೀರಿದ ಅನುಭವಗಳನ್ನು ಹಂಚಿಕೊಂಡರು. ತಮ್ಮ ಸಾಧನೆಗೆ ನೀರೆರೆದ ಹೆತ್ತವರು ಮತ್ತು ಡಾ ಎಚ್ ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
2: ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನನಗೆ ತುಂಬಾನೇ ಆಶ್ಚರ್ಯ ಆಯಿತು. ಯಾಕೆಂದ್ರೆ ನಾನು ನಿವೃತ್ತಿಯಾಗಿ 5 ವರ್ಷ ಆಗಿದೆ. ಇದಕ್ಕೆ ಕಾರಣ ಒಂದು ಮಾತ್ರ ಹೇಳಬಲ್ಲೆ, ನನ್ನ ಎಂಎಸ್ಸಿ ಕ್ಲಾಸ್ಮೇಟ್ ಆಗಿದ್ದವರು, ಅವರು ನನ್ನ ರೆಕಮೆಂಡ್ ಮಾಡಿ ಹಾಕಿದ್ರು, ತಗೊಳ್ಳೇಬೇಕು ಇಷ್ಟೆಲ್ಲ ಮಾಡಿದ್ಯಾ ಅಂತ. ಸಂತೋಷ ಆಯ್ತು ಖಂಡಿತ.

0: ಸರ್ಕಾರ ಕೊಟ್ಟಿದ್ದಕ್ಕೆ, ನಾವು ಮಾಡಿರೋ ಒಂದು ಅಳಿರ ಸೇವೆ ದೇಶಕ್ಕಾಗಿ ಅದನ್ನ ರೆಕಗ್ನೈಸ್ ಮಾಡಿ ಕೊಟ್ಟಿದಾರಲ್ಲ ಅಂತ ತುಂಬಾ ಸಂತೋಷ ಆಯ್ತು. ಅದಕ್ಕೆ ಎಲ್ಲ ನಮ್ಮ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ಅದಕ್ಕೆ ಕಾರಣರಾದ್ರು ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ ನನ್ನ ಕ್ಲಾಸ್ಮೇಟ್, ಆಮೇಲೆ ಇನ್ನೊಬ್ರು ಗವರ್ಮೆಂಟ್ ಅಫಿಷಿಯಲ್, ಹಿ ವಾಸ್ ಫಾರ್ಮರ್ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್.
1: ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ಅವರು ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನ ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭಿಯಂತರರನ್ನ ಎಚ್ಚರಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ, ಇಂಜಿನಿಯರ್ ಮತ್ತು ಸುದ್ದಿ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಗತ್ತಿಗೆ ಇಂದು ಭಾರತದ ಮೇಲೆ ಮತ್ತು ಭಾರತದ ನೀತಿ ಹಾಗೂ ಯುವ ಮನಸ್ಸುಗಳ ಮೇಲೆ ವಿಶ್ವಾಸ ಮೂಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದ ಅವರು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದರು. ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ, ಜಗತ್ತಿಗಾಗಿಯೂ ನಾವೀನ್ಯತೆಗಳನ್ನು ಸೃಷ್ಟಿಸಬೇಕು ಹಾಗೂ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಸವಾಲುಗಳನ್ನು ಎದುರಿಸುವಲ್ಲಿ ನಾವೀನ್ಯತೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: And I will tell you one figure, you should be very happy. Students working through these labs have already created more than 16 lakh innovation projects. It is done in schools, it is not done in higher education institutes of the India. It is done in schools. So what we have done now, what Prime Minister has thought, the government has announced 50,000 additional Atal Tinkering Labs governing the school over the next 5 years. In higher education too, more than 17,300 institutions innovation councils have been established. The result of this is IIT Madras, HomoSCP, robotic septic tank cleaner, electro learning, which is giving voice to the people who have lost the voice. NIT Warangal University, induction stove for the copper and the aluminium utensils. When there was a shortage of gas, people were taking so it will, but now have electricity. Because we have effluents and sun capacity will be for many centuries. So there will be electricity, there will be energy in that. Using that, when we generate the power, induction stove, we need a special utensils. That is being done. These are all small, small things. It may appear very small, but it will solve many common people problems day to day. This is what Prime Minister wants.
1: ಈ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದ್ ರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ.
3: When India decided to go as a developed country by 2047, we need to be the problem solvers with the creativity, with the innovation. And I think Bengaluru, always in India's growth, Bengaluru leads from the front. We have seen the Silicon Valley of India has brought lot of multinational companies here.
1: ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ಗಳು, ಕಾಲೇಜು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಭಾರತದ ಸೌರ ಕ್ರಾಂತಿ ಕುರಿತ ಒಂದು ನೋಟ, ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
4: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 1,81,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ತಿಂಗಳು ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ನೀರು ಬರುತ್ತೆ, ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 1,81,000 ಮಾತ್ರ ಕಟ್ಟಿದ್ದೀನಿ, ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ ಸೆಟ್ ನಿಂದ ಬಹಳ ಅನುಕೂಲ ಆಗ್ತಿದೆ.
1: 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಆತ್ಮನಿರ್ಭರ

0: ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
1: ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಹಾಗೇನೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶವತ್ತು ಮುಂದುವರಿತಾ ಇದೆ.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸರ್ವೆ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆ ಮತ್ತು ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
2: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸತಿ ಎಲೆಕ್ಷನ್ಗೆ ಮಾತ್ರ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ತಗೊಳ್ಳಿ, ಯಾವ್ದೇ ಆಫೀಸ್ ಅಲ್ಲಿ ತಗೊಳ್ಳಿ, ಅದ್ರಲ್ಲಿ 60-70% ಎಲ್ಲಾ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರಾ ಅಂತ ಹೇಳಿದ್ರೆ ಎಸ್ಐಆರ್ ಅಲ್ಲಿ ಇದ್ದೀವಿ. ಸೊ ಯಾರಾದ್ರು ಜನರು ಅರ್ಜಿ ತಗೊಂಡು ಹೋಗ್ಬೇಕಂದ್ರೂ ಆಗ್ತಾ ಇಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನ ಈ ತರದ ದುರ್ಬಳಕೆ ಮಾಡಿದ್ರೆ, ದುರ್ಬಳಕೆ ಅಂತಾನೆ ಅನಿವಾರ್ಯವಾಗಿ ಹೇಳ್ಬೇಕು, ಅದು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡ್ಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡ್ಬೇಕಾಗ್ತದೆ, ಅಮೆಂಡ್ಮೆಂಟ್ ಆದಷ್ಟು ಬೇಗ ನಾವು ಮಾಡ್ತೀವಿ.
0: ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅನಂತನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300 ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಈ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
3: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು.
4: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸಿರಿಗಂಧ. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ಚಿತ್ರಗಳಿಂದ ಆರಿಸಿದಂತಹ ಗೀತೆಗಳನ್ನು ಕೇಳಬಹುದು.

ಸಿರಿಗಂಧದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರಗಳಿಂದ ಆರಿಸಿದಂತಹ ಗೀತೆಗಳನ್ನು ನೀವಿಂದು ಕೇಳುವಿರಿ. ಹಾಗಿದ್ರೆ ಮೊದಲಿಗೆ ಕೇಳೋಣ ಜನುಮದ ಜೋಡಿ ಚಿತ್ರದ ಸುಮಧುರವಾದಂಥ ಗೀತೆಯನ್ನು ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್. ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ತವರಿನ ಸಿರಿ ಚಿತ್ರದಿಂದ ಆರಿಸಿದಂತಹ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ನಂದಿತಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು. ಸಿರಿಗಂಧದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರದಿಂದ ಆರಿಸಿದಂತಹ ಗೀತೆಗಳನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುತ್ತಿದೆ. ಇನ್ನು ಮುಂದೆ ಕೇಳೋಣ ಮೋಡದ ಮರೆಯಲ್ಲಿ ಚಿತ್ರದ ಗೀತೆಯೊಂದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದ್ದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದಂತಹ ಮೃತ್ಯುಂಜಯ ಚಿತ್ರದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದಿರಿ. ಚೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು.

0: ಜೋಡಿ ಹಕ್ಕಿ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ವಿ ಮನೋಹರ್ ಅವರಿಂದ.
1: ಹರೆ ಜೋಗಿ
0: ಇನ್ನು ಮುಂದೆ ಕೇಳಿ ಜೋಗಿ ಚಿತ್ರದ ಗೀತೆಯೊಂದನ್ನು ಸುನೀತಾ, ಗುರುಕಿರಣ್ ಹಾಗೂ ವೃಂದದವರು ಹಾಡಿದ್ದಾರೆ. ಸಂಗೀತ ಗುರುಕಿರಣ್ ಅವರಿಂದ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರಗಳಿಂದ ಆರಿಸಿರುವಂತಹ ಸುಮಧುರವಾದಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಸಿರಿಗಂಧದಲ್ಲಿ ಇನ್ನು ಮುಂದೆ ಕೇಳಿ ತವರಿಗೆ ಬಾ ತಂಗಿ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ಚಿತ್ರ ಮತ್ತು ಚೇತನ್ ಅವರು ಹಾಡಿದ್ದಾರೆ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಯುವರಾಜ ಚಿತ್ರದ ಗೀತೆಯೊಂದನ್ನು ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಮಣ ಗೋಗುಲ ಅವರಿಂದ.

0: आदाब, ये आकाशवाणी है, खबरों के साथ मैं अब्दुल वाहिद। श्रीकांत भट्ट
1: ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:15. ಈಗ ಶ್ರೀಕಾಂತ್ ಭಟ್ ಅವರು ಹಾಡಿರುವಂತಹ ಕೆಲವೊಂದು ಭಾವಗೀತೆಗಳು.
2: ಶಕ್ತಿಯ ಕೋ

ಇದುವರೆಗೂ ಜೆ ಎಸ್ ಶ್ರೀಕಾಂತ್ ಭಟ್ ಅವರು ಹಾಡಿದ್ದಂತಹ ಕೆಲವೊಂದು ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.

0: ಅಂತ ಕವಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನ ಈ ತಾಳ ಲಯ ಶುದ್ಧವಾದ ಸುಸ್ವರಗಳ ನಡು ಇದ್ರ ನಮ್ಮ ಜೀವನ ನಿಜಕ್ಕೂ ಅರ್ಥಪೂರ್ಣ ಅಂತ ಅನ್ಸ್ಕೋತದ. ಹಂಗಾಗಿ ನಾವೆಲ್ಲರೂ ಈ ಸಂಗೀತದಿಂದ ಆಕರ್ಷಿತರಾದವ್ರಿ. ಎಲ್ಲರಿಗೂ ಕೂಡ ಸಂಗೀತ ಅಂತಂದ್ರ ಒಂದು ರೀತಿಯ ಅಪ್ಯಾಯಮಾನವಾದ ಕಲೆ. ಹಂಗಾಗಿ ಸಂಗೀತದ ಸುಸ್ವರಗಳನ್ನ ಅರಸ್ತಾ ತಾಳ ಲಯಗಳ ಒಂದು ಸಮತೋಲನದೊಳಗ ಸಂಗೀತದ ಸ್ವರಗಳನ್ನ ಅರಿಸ್ಕೊಂಡು ಹೋಗ್ಬೇಕು ಅಂತ ಆ ಸ್ವರಗಳಿಂದ ಆಕರ್ಷಿತರಾಗಿ ಆ ಮಾರ್ಗದೊಳಗ ಅಂದ್ರ ಸಂಗೀತದ ಕ್ಷೇತ್ರದೊಳಗ ಸಾಧನೆಯ ದೃಢವಾದ ಹೆಜ್ಜೆಗಳನ್ನ ಇಡ್ತಾ ಮುನ್ನಡೆದಿರುವಂತಹ ಪ್ರತಿಭಾವಂತ ಗಾಯಕಿ ರೇವತಿ ಅನಿಲ್ ಕುಮಾರ್ ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ರೇವತಿ.
1: ನಮಸ್ತೆ
0: ರೇವತಿ. ನಮ್ಮ ಯುವ ಶ್ರೋತೃಗಳು ನಿಮ್ಮ ಹಾಡುಗಳನ್ನ ಮಾತುಗಳನ್ನ ಕೇಳಲಿಕ್ಕೆ ಕೂತಾರ. ಈ ಮಾತಿನ ಮಂಟಪಕ್ಕ ಮೊದಲಿಗೆ ನಿಮ್ಮ ಹಾಡಿನ ತೋರಣ ಇದ್ರ ಅದು ಬಹಳ ಭೂಷಣ ಅಂತ ಅನಿಸ್ತದ. ಮಾತು ಆಡೋಣ, ಅದಕ್ಕಿಂತ ಮುಂಚೆ ಒಂದು ಹಾಡು.
1: ರಾಗ್ ಚಾರುಕೇಶಿಯಲ್ಲಿ ನಮ್ಮ ಗುರುಗಳಾದ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರು ಮಾಡಿರೋ ಕಾಂಪೋಸಿಷನ್, ವಾದಿರಾಜರ ಕೃತಿ.

0: ಆಹಾ, ಎಂಥ ಅರ್ಥಪೂರ್ಣವಾದಂತಹ ಸಾಹಿತ್ಯ, ಅದಕ್ಕೆ ಅಷ್ಟೋ ವಿದ್ವತ್ಪೂರ್ಣವಾದ ಸಂಗೀತ ಸಂಯೋಜನೆ, ಅಷ್ಟೇ ಸುಮಧುರವಾದ ಪ್ರಸ್ತುತಿ ರೇವತಿಯವರದು. ರೇವತಿ, ಈಗ ಈ ಹಾಡಿನ ಮೋದದ ನಂತರ ಮಾತಿನ ಆಮೋದ. ಈಗ ಹೇಳ್ರಿ, ನಿಮ್ಗ ಈ ಸಂಗೀತದ ಸೆಳೆತ ಶುರು ಆಗಿದ್ದು ಯಾವಾಗ?
1: ಬೇಸಿಕಲಿ ನನ್ನ ಫ್ಯಾಮಿಲಿ ಒಳಗ ನನ್ನ ಮುತ್ತಜ್ಜ ಅವರು ಕೀರ್ತನಕಾರರಿದ್ರು, ಹಾಗೆ ನಮ್ಮಪ್ಪ ಹಾಡ್ತಿದ್ರು, ನಮ್ಮಅಮ್ಮನೂ ಹಾಡ್ತಿದ್ರು, ನಮ್ಮ ಅಕ್ಕನೂ ಹಾಡ್ತಾಳೆ. ಸೊ ಹಾಗಾಗಿ ನನ್ನೊಳಗೂ ಇಂಟ್ರೆಸ್ಟ್ ಅದ, ನನ್ನ ವಾತಾವರಣದೊಳಗ ಮ್ಯೂಸಿಕ್ ಇರೋದ್ರಿಂದ ನಂಗೂ ಇಂಟ್ರೆಸ್ಟ್ ಹುಟ್ಟಿತು. ಸೊ ನಾನು 4 ವರ್ಷ ಇದ್ದಾಗಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸೇವೆ ಮಾಡ್ತಿದ್ದೆ, ಭಕ್ತಿ ಗೀತೆಗಳು ಹಾಡ್ತಿದ್ದೆ ದೇವಿ ಮುಂದೆ, ಹಾಗೆ ರಾಯರ ಮಠಕ್ಕೂ ಹೋಗ್ತಿದ್ದೆ. ಸೊ ಆವಾಗಿಂದ ನನ್ನ ಜರ್ನಿ ಶುರು ಅದ. ನಾನು ಸ್ಲೋಲಿ ಬೇಸಿಕ್ ಟ್ರೈನಿಂಗ್ ನನ್ನ ಶುರು ಆಯ್ತು ಶ್ರೀ ಆನಂದ್ ದೇಸಾಯಿ ಅವ್ರ ಹತ್ರ. ಹಾಗೆ ನಾ ಕೋವಿಡ್ ನಲ್ಲಿ 1 ವರ್ಷ ನಾನು ಕೊಲ್ಹಾಪುರದವರು ತುಷಾರ್ ಶಿಂದೆ ಅವ್ರ ಹತ್ರ ಟ್ರೈನಿಂಗ್ ಶುರು ಆಯ್ತು. ಆಮೇಲೆ ಬರ್ತಾ ಬರ್ತಾ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಲೈಟ್ ಮ್ಯೂಸಿಕ್ AIR ಆರ್ಟಿಸ್ಟ್ ಎಗ್ರೇಡ್ ಆರ್ಟಿಸ್ಟ್ ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರ ಹತ್ರ ನಾನು ಸೇರ್ಕೊಂಡೆ. ನನ್ನ ಅಕ್ಕನೂ ಅವ್ರ ಹತ್ರ ಕಲಿತಿದ್ಲು. ಸೊ ಆಗಿಂದ ನಂದು ಶುರು ಆಯ್ತು. ಅವಾಗ ಅವ್ರ ಬಗ್ಗೆ ಮಾತಾಡೋದು ನಂಗೆ ಬಹಳ ಅದ, ಎಷ್ಟು ಮಾತಾಡಿದ್ರು ಕಡಿಮೆನ.
0: ಸಾಕಷ್ಟು ಕೃತಿಗಳನ್ನ, ಒಳ್ಳೊಳ್ಳೆ ಕೃತಿಗಳನ್ನ, ಆಮೇಲೆ ಬೇರೆ ಬೇರೆ ಭಾವಗೀತೆಗಳನ್ನ ಅವ್ರ ಮುಖಾಂತರ ತಾವು ಕಲ್ತಿರಿ. ಅಂತೂ ಸಂಗೀತದ ಆಸಕ್ತಿ ಹಿಂಗ ಮುಂದುವರ್ಕೊಂಡು ಬಂತು. ಇದು ಸುಗಮ ಸಂಗೀತದ ಆರಂಭ ಆಯ್ತು. ಸಂಗೀತ ಒಂದ್ ರೀತಿ ಒಳಗ ನಿಮ್ಗ ಮನೆತನದ ಬಳುವಳಿ ಅನ್ನಂಗಾತೋರಿ. ಆಮೇಲೆ ಶಾಸ್ತ್ರೀಯ ಸಂಗೀತವನ್ನ, ಈ ಶಾಸ್ತ್ರೀಯ ಚೌಕಟ್ಟಿನೊಳಗ ಸ್ವರಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ದು ಯಾವಾಗ?
1: ನಂಗೆ 11 ವರ್ಷ ಇದ್ದಾಗಿಂದ ನನ್ನ ಪ್ರಾಪರ್ ಕ್ಲಾಸಿಕಲ್ ಟ್ರೈನಿಂಗ್ ಶುರು ಆಯ್ತು. ನಾನು ಯಾವಾಗ ಲೈಟ್ ಮ್ಯೂಸಿಕ್ ಕಲಿತಿದ್ದೆ ಅವಾಗ್ಲೇನೆ ನಂಗೆ ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವರು, ನಂಗೆ ರಾಮಕೃಷ್ಣ ಆಶ್ರಮದಿಂದ ಅವ್ರ ಪರಿಚಯ ಆಯ್ತು. ಅವಾಗಿಂದ ಅವ್ರು ಬಹಳ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಾರ.
0: ಒಳ್ಳೆ ತಬಲಾ ವಾದಕ ಅವರು?
1: ಹೌದು, ಒಳ್ಳೆ ತಬಲಾ ವಾದಕರು. ಅವರು ರೆಫರ್ ಮಾಡಿದ್ರು ಡಾಕ್ಟರ್ ಶಕ್ತಿ ಪಾಟೀಲ್ ಅವ್ರ ಹತ್ರ. ಸೊ ನಾನು ಅಲ್ಲಿ ಕಲಿಲಿಕ್ಕೆ ಶುರು ಮಾಡಿದ್ದೆ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ
0: ಶಾಸ್ತ್ರೀಯ ಸಂಗೀತದ ಓಂಕಾರ ಆಗಿದ್ದು ಅಲ್ಲಿ.
1: ಹೌದು, ಪ್ರಾಪರ್ ಆಗಿ. ಯಾಕಂದ್ರೆ ನಾ ಮುಂಚೆನೂ ಕಲಿತಿದ್ದೆ ಬೇಸಿಕ್ ಏನ್ ಒಂದಿಷ್ಟು ರಾಗ, ಬಟ್ ರಾಗ್ ವಿಸ್ತಾರ ಮತ್ತು ಏನ್ ರಾಗ್ ಡೆವಲಪ್ಮೆಂಟ್ ಇರ್ತದೆ, ಎಸ್ಟಾಬ್ಲಿಷ್ಮೆಂಟ್, ಅವೆಲ್ಲ ನಾನು ಶಕ್ತಿ ಪಾಟೀಲ್ ಅವ್ರ ಹತ್ರನೇ ಕಲಿತೆ. ಅವ್ರು ಬಹಳ ಮೆಟರ್ನಲ್ ಇದಾರೆ, ಎಲ್ಲರಿಗೂ ಬಹಳ ನಮ್ ಫ್ಯಾಮಿಲಿ ಮೆಂಬರ್ ಟ್ರೀಟ್ ಮಾಡ್ತಾರೆ. ಅವ್ರ ಹತ್ರ ನನ್ನ ಕ್ಲಾಸಿಕಲ್ ಶುರು ಆಯ್ತು.
0: ಪ್ರೀತಿ ಅಂತಃಕರಣ ತುಂಬಿದ ಸುಸ್ವರಗಳನ್ನ ನಿಮ್ಮೊಳಗ ತುಂಬಿಕೊಂಡ್ರಿ. ಹಂಗ ಮುಂದೆ ಶಾಸ್ತ್ರೀಯ ಸಂಗೀತದ ಯಾನ ಕೂಡ ಶುರು ಆಯ್ತು. ಆಮೇಲೆ ಸಾಲಿ ಕಾಲೇಜು ಅಂತಂದ ಮೇಲೆ ಅನೇಕ ಸ್ಪರ್ಧೆಗಳು ಇರ್ತಾವ, ಅಲ್ಲೆಲ್ಲ ಭಾಗವಹಿಸುವಂತಹ ಒಂದು ಅವಕಾಶ ಸಿಗ್ತಾ?
1: ಎಸ್ ಮ್ಯಾಮ್, ನಾನು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಗಳಿಗೆ ಹೋಗ್ತಿದ್ದೆ. ಇಸ್ಕಾನ್ ಕಾಂಪಿಟೇಷನ್ ಲಾಸ್ಟ್ 3 ಇಯರ್ಸ್ ಇಂದ ನಾನು ಫಸ್ಟ್ ಪ್ರೈಸ್ ತಗೊಂಡ್ ಬಂದಿದ್ದೀನಿ. ಇದೆಲ್ಲ ನಮ್ ಗುರುಗಳ ಆಶೀರ್ವಾದ, ಪ್ಲಸ್ ಅವರು ಕಲಿಸಿದ ಮೇಲೆ ನಾನು ಹಾಡಿದ್ದು.
0: ಈಗ ರೇವತಿ, ಶಾಸ್ತ್ರೀಯ ಸಂಗೀತ ಒಂದ್ ಕಡೆ ಕಲಿತೀರಿ, ಆಮೇಲೆ ಸುಗಮ ಸಂಗೀತ ಕೂಡ ಕಲಿತೀರಿ. ಈಗ ಅದಕ್ಕೆ ಆದಂತಹ ಅಭ್ಯಾಸದ ಕ್ರಮವನ್ನ ನಾವು ಇಟ್ಕೊಂಡಿರಿ ನೀವು, ಅಂದ್ರ ಇಷ್ಟೊತ್ತು ಶಾಸ್ತ್ರೀಯ ಸಂಗೀತ, ಇಷ್ಟೊತ್ತು ಸುಗಮ ಸಂಗೀತ ಅಂತ ಹಿಂಗ ಇಟ್ಕೊಂಡಿರ, ಅಥವಾ ನಿಮ್ಮ ಅಭ್ಯಾಸದ ಕ್ರಮ ಹೆಂಗದ?
1: ಆಕ್ಚುಲಿ ನಾ ಹಿಂಗ ಸಪರೇಟ್ ರಿಯಾಜ್ ಮಾಡ್ತೀನಿ, ಕ್ಲಾಸಿಕಲ್ ಸಪರೇಟ್ ಅಂಡ್ ಲೈಟ್ ಮ್ಯೂಸಿಕ್ ಸಪರೇಟ್. ಒಂದ್ ಮಾರ್ನಿಂಗ್ 1-2 ಅವರ್ಸ್, ಈವ್ನಿಂಗ್ 1-2 ಅವರ್ಸ್, ಕಾಲೇಜ್ ಮ್ಯಾನೇಜ್ ಮಾಡ್ಕೋತ ಎಷ್ಟಾಗ್ತದ ಅಷ್ಟು ಮಾಡ್ತೀನಿ.
0: ಈಗೇನು ಓದ್ಲಿಗತ್ತೀರಿ?
1: ನಾ PUC ಫಸ್ಟ್ ಇಯರ್ ಓದ್ಲಿಗತ್ತೀನಿ, ಚಿನ್ಮಯ ಕಾಲೇಜ್ ನಲ್ಲಿ ಕಾಮರ್ಸ್.
0: ಈಗ ಮುಂದ ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ ಒಂದು ಶಾಸ್ತ್ರೀಯ ಸಂಗೀತದ ತುಣುಕನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬಿಡ್ರಲ್ಲ.
1: ನನ್ನ ಗುರುಗಳು ಪಂಡಿತ್ ಅಜಯ್ ಪೋಹನ್ಕರ್ ಸಂಗೀತ ಸಮ್ರಾಟ್ ಅವರು ಒಂದು ಕಲ್ಸಿದ ಒಂದು ಬಂದಿಶ್ ಹಾಡ್ತೀನಿ, ರಾಗ್ಯಮನ್ ಅಲ್ಲದೆ.

0: ಬಹಳ ಅಲೌಕಿಕ ಆನಂದವನ್ನ ಒದಗಿಸಿಕೊಡುವಂತಹ ಶಾಸ್ತ್ರೀಯ ಸಂಗೀತ. ಕಳೆದ ಎಷ್ಟು ವರ್ಷಗಳಿಂದ ಈ ಶಾಸ್ತ್ರೀಯ ಸಂಗೀತವನ್ನ ತಾವು ಅಭ್ಯಾಸ ಮಾಡ್ತಾ ಇದ್ದೀರಿ ರೀತಿ?
1: ಪೂರಾ ರಾಗ್ ಮಾಹಿತಿ ನಾನು ತಿಳ್ಕೊಂಡಿದ್ದೆ 8th ಸ್ಟ್ಯಾಂಡರ್ಡ್ ಇಂದ. ಅದಕ್ಕಿಂತ ಮುಂಚೆ ನಾನು ಬರೀ ಲೈಟ್ ಮೇಲೆ ಫೋಕಸ್ ಮಾಡ್ತಿದ್ದೆ, ಬಟ್ ಪ್ರಾಪರ್ ಆಗಿ ನಾನು ಶುರು ಮಾಡಿದ 8th ಸ್ಟ್ಯಾಂಡರ್ಡ್ ಇಂದ ಮತ್ತೆ ಡಾಕ್ಟರ್ ಶಕ್ತಿ ಪಾಟೀಲ್ ಮೇಡಮ್ ಕಡೆ ನಾನು ಶುರು ಮಾಡಿದ್ನೆ ಅಲ್ಲ. ಅವ್ರು ಭಾಳ ಕೇರಿಂಗ್, ಪ್ಲಸ್ ಯಾವಾಗೂ ಅವೈಲೇಬಲ್ ಇರ್ತಾರೆ ನನ್ನ ಸಲುವಾಗಿ. ಈಗ ರೀಸೆಂಟ್ಲಿ ನನ್ನ 10th ಬೋರ್ಡ್ ಎಕ್ಸಾಮ್ಸ್ ಇದ್ದಾಗೂ ನಂಗೆ ಬೋರ್ಡ್ ಎಕ್ಸಾಮ್ಸ್ ನಂಗೆ ಭಾಳ ಡಿಫಿಕಲ್ಟ್ ಆಗಬಾರ್ದು, ನಂಗೆ ತ್ರಾಸ್ ಆಗಬಾರ್ದು ಅಂತ ಹೇಳಿ ಅವ್ರು ಆನ್ಲೈನ್ ಕ್ಲಾಸ್ ನನ್ನ ಸಲುವಾಗಿ ತಗೊಂಡ್ರು. ಅದು ಬಹಳ ದೊಡ್ಡ ವಿಷಯ, ಅಷ್ಟು ದೊಡ್ಡವ್ರು ನನ್ನ ಸಲುವಾಗಿ ಆನ್ಲೈನ್ ಕ್ಲಾಸ್ ತಗೊಳ್ಳೋದು. ಸೊ ಬಹಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಹರ್ ಆಸ್ ಮೈ ಗುರು.
0: ಹೌದಾ? ಇಲ್ಲ, ಸಂಗೀತ ಕ್ಷೇತ್ರದೊಳಗ ಗುರು ಅನ್ನೋಂತವರು ಬಹಳ ಮುಖ್ಯ ಆಗ್ತಾರ. ಅವರ ಮಾರ್ಗದರ್ಶನದೊಳಗೆ ನಾವು ಮುಂದುವರಿಯೋದು. ನಾವೇನಾದ್ರೂ ಒಂದಿಷ್ಟು ಒಳ್ಳೆಯ ಸುಸ್ವರಗಳನ್ನ ಜನರಿಗೆ ಕೇಳಿಸ್ತೀವಿ ಅಂತಂದ್ರೆ ಅದು ಬಹುಶಃ ಗುರುಗಳ ಆಶೀರ್ವಾದ ಅಂತ ಅನಿಸ್ತದೆ. ಸಂಗೀತ ಕ್ಷೇತ್ರದೊಳಗಾಗಿರ್ಬಹುದು, ನೃತ್ಯ ಕ್ಷೇತ್ರದೊಳಗಾಗಿರ್ಬಹುದು, ಗುರುಗಳ ಸ್ಥಾನ ಬಹಳ ಮುಖ್ಯ ಆಗಿರ್ತದೆ. ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಜೀವನದೊಳಗೆ ಎಷ್ಟು ಮುಖ್ಯ ಆಗ್ತಾರೋ ಅಷ್ಟು ಗುರುಗಳು ಮುಖ್ಯ ಆಗ್ತಾರೆ. ಈ ಬಗ್ಗೆ ತಾವೇನ್ ಹೇಳ್ತೀರಿ?
1: ಹೌದು, ಆಕ್ಚುಲಿ ಬಿಕಾಸ್ ಪೇರೆಂಟ್ಸ್ ಸಪೋರ್ಟ್ ಅಂತೂ ಬೇಕಾ ಬೇಕು. ನನ್ನ ಟಾಪಿಕ್ ನಂಗೆ ನನ್ನ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್. ನಮ್ಮ ಅಪ್ಪ, ನಮ್ಮಅಮ್ಮ, ನಮ್ಮ ಅಕ್ಕ ಎಲ್ಲರೂ ಭಾಳ ನಂಗೆ ಏನ್ ಬೇಕದ್ ನಂಗೆ ಮಾಡೋದು. ನಂಗೆ ಆಕ್ಚುಲಿ ಚಾಯ್ಸ್ ಇತ್ತು, ಅಕಾಡೆಮಿಕ್ಸ್ ನಾಗ ಮುಂದೆ ಹೋಗ್ತೀವೋ ಇಲ್ಲ ಸಂಗೀತದಾಗ ಮುಂದೆ ಹೋಗ್ತೀವಿ. ಸೊ ನನ್ನ ಸಂಗೀತ ನಂಗೆ ಭಾಳ ನಂಗೆ ಇಂಟ್ರೆಸ್ಟ್ ಇದೆ ಮೊದಲಿಂದ. ಸೊ ಐ ಚೋಸ್ ಮ್ಯೂಸಿಕ್ ಅಂಡ್ ಪೇರೆಂಟ್ಸು ಸಪೋರ್ಟ್ ಅದ, ಪ್ಲಸ್ ಗುರುಗಳ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್. ಒಳ್ಳೆ ಗುರು ಸಿಗೋದು ಭಾಳ ಇಂಪಾರ್ಟೆಂಟ್. ಸೊ ನನಗೆ ಮೂರೂ ಜನ ಭಾಳ ಒಳ್ಳೆ ಗುರು ಸಿಕ್ಕಾರ. ಲೈಟ್ ಮ್ಯೂಸಿಕ್ನಾಗ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ಭಾಳ ದೊಡ್ಡ ಕಂಪೋಸರ್, ಪ್ಲಸ್ ಅಷ್ಟೇ ಒಳ್ಳೆ ಟೀಚರ್, ಅಷ್ಟೇ ಒಳ್ಳೆ ಸಿಂಗರ್. ಅಂಡ್ ಪಂಡಿತ್ ಅಜಯ್ ಪೋಹನ್ಕರ್ ಅವರು ಭಾಳ ಚೆನ್ನಾಗಿ ನಂಗೆ ಹೇಳ್ಕೊಡ್ತಾರೆ. ಹಿ ಟ್ರೀಟ್ಸ್ ಮೀ ಲೈಕ್ ಐ ಆಮ್ ಹಿಸ್ ಓನ್ ಗ್ರ್ಯಾಂಡ್ ಡಾಟರ್, ವಿಚ್ ಈಸ್ ಅ ವೆರಿ ಬಿಗ್ ಥಿಂಗ್. ಈಸ್ ಅ ವರ್ಲ್ಡ್ ರಿನೌಂಡ್ ಆರ್ಟಿಸ್ಟ್ ಅಂಡ್ ಭಾಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್. ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವ್ರ ಜೊತೆಗೆ ಶ್ರೀ ಚಿದಂಬರ್ ಜೋಶಿ ಅವರು ಹಾರ್ಮೋನಿಯಂ ವಾದಕರು, ಅವ್ರು ಯಾವಾಗೂ ಸಪೋರ್ಟ್ ಮಾಡ್ಕೊಂತಿದ್ದಾರೆ. ಎವ್ರಿ ಸ್ಟೆಪ್ ಅವ್ರ ಗೈಡೆನ್ಸ್ ಇದ್ದೇ ಇತ್ತು. ಪ್ರತಿ ಯಾವ ಕಾಂಪಿಟೇಷನ್ ಇರಲಿ, ಯಾವುದೇ ಪರ್ಫಾರ್ಮೆನ್ಸ್ ಇರಲಿ, ಚಿದು ಅಣ್ಣ ಯಾವಾಗೂ ನನಗೆ ಸಪೋರ್ಟ್ ಮಾಡ್ಕೊಂತ ಬಂದಾರೆ, ಗೈಡ್ ಮಾಡ್ಕೊಂತ ಬಂದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್.
0: ಈಗಾಗಲೇ ಸಾಕಷ್ಟು ಕಡೆ ತಾವು ದೊಡ್ಡ ದೊಡ್ಡ ವೇದಿಕೆಗಳೊಳಗ ಪ್ರದರ್ಶನ ನೀಡಿರಿ, ಹಾಡುಗಳನ್ನ ಹಾಡಿರಿ, ಮತ್ತೆ ಶಾಸ್ತ್ರೀಯ ಸಂಗೀತವನ್ನು ಕೂಡ ಪ್ರಸ್ತುತಪಡಿಸಿರಿ. ಹಿಂದೂಸ್ತಾನಿ ಸಂಗೀತ ಲೋಕದೊಳಗ ಪಂಡಿತ್ ಅಜಯ್ ಪೋಹಣ್ಕರ್ ಅವರದು ಬಹಳ ದೊಡ್ಡ ಹೆಸರು. ಸಂಗೀತ ಸಾಮ್ರಾಟ್ ಪಂಡಿತ್ ಅಜಯ್ ಪೋಹಣ್ಕರ್ ಅವರ ಮಾರ್ಗದರ್ಶನದೊಳಗೆ

0: ಶಾಸ್ತ್ರೀಯ ಸಂಗೀತ ಕಲಿಯುವಂತಹ ಭಾಗ್ಯವನ್ನ ಹೆಂಗ್ ಪಡ್ಕೊಂಡ್ರಿ ರೀತಿ?
1: ಆಕ್ಚುಲಿ ನನ್ನ ಫಸ್ಟ್ ನನ್ನ ಕ್ಲಾಸಿಕಲ್ ಕಾನ್ಸರ್ಟ್ ಪದ್ಮವಿಭೂಷಣ್ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವ್ರ ಮನ್ಯಾಗ ಆಗಿತ್ತು. ಸೊ ಅಲ್ಲಿ ರೆಕಾರ್ಡಿಂಗ್ ನಮ್ ಹುಬ್ಳಿ ಧಾರವಾಡಿನ ಖ್ಯಾತ ಆರ್ಗನೈಸರ್ ಮತ್ತು ನನ್ನ ಮೆಂಟರ್ ಶ್ರೀ ವಿನಯ ನಾಯಕ್ ಸರ್ ಅವರು ಅಜಯ್ ಪುಹನ್ಕರ್ ಅವರಿಗೆ ನನ್ನ ರೆಕಾರ್ಡಿಂಗ್ ಕಳಿಸಿದ್ರು. ಆ ರೆಕಾರ್ಡಿಂಗ್ ಕೇಳಿ ಅವ್ರಂದ್ರು ಐ ಸಿ ದ ಪೊಟೆನ್ಶಿಯಲ್, ಈಗ ಕಲಿಸ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ ತಾವಾಗೇ ಅಂದ್ರು.
0: ಎಂತ ಸೌಭಾಗ್ಯ ನೋಡ್ರಿ.
1: ಹೌದು, ನನ್ನ ಪೂರ್ವಜನ್ಮದ ಪುಣ್ಯ ಆಗಿರ್ಬೇಕ್ರಿ ಮ್ಯಾಮ್.
0: ಯಾಕಂದ್ರ ಸಂಗೀತ ಕ್ಷೇತ್ರದೊಳಗ ಗುರುಗಳು ಅನ್ನೋದು ಬಹಳ ಮಹತ್ವದ ಸಂಗತಿ. ನಾನು ಹಿಂಗ ಕಲಿಬೇಕು ಹಂಗ ಕಲಿಬೇಕು ಅಂತ ಏನೇನೋ ಆಸೆ ಪಟ್ಟಿರ್ತೀವಿ, ಆದ್ರೆ ಅದಕ್ಕೆ ತಕ್ಕದಾದಂತಹ ಮಾರ್ಗದರ್ಶನ ಮಾಡುವ ಗುರುಗಳು ನಮಗೆ ಸಿಕ್ಕಾಗ, ಆಹಾ, ಅದ್ರ ಜೊತೆಗೆ ನಿಮ್ಮದೊಂದು ಸಾಧನೆಯ ಹೆಜ್ಜೆ ಇದ್ದಾಗ ನಿಜಕ್ಕೂ ಒಂದ್ ಸ್ವಲ್ಪ ಆದ್ರೂ ಸಾಧಿಸಬಹುದು ಅನ್ನುವಂತದ್ದು. ಯಾಕಂದ್ರ ಸಂಗೀತ ಎಷ್ಟು ಮಾಡಿದ್ರು ಕಡಿಮೆನ ಹಂಗ ಅಂತದ್ರೊಳಗನೆ ಈ ಕಡೆ ನೀವು ಕಾಮರ್ಸ್ ಓದ್ತಾ ಇದ್ದೀರಿ, ಈ ಕಡೆ ಸಂಗೀತವನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕತ್ತೀರಿ. ಈ ತರ ಒಂದು ಸಮತೋಲನವನ್ನ ಕಾಯ್ಕೊಂಡು ಹೋಗ್ಬೇಕು ಅಂತಂದ್ರ ಯಾವ ರೀತಿಯ ಅಭ್ಯಾಸವನ್ನ ಮಾಡ್ಬೇಕು ಅಂತೀರಿ?
1: ನಾನು ಅಕಾಡೆಮಿಕ್ಸ್ ಪ್ಲಸ್ ಮ್ಯೂಸಿಕ್ ಎರಡು ಮ್ಯಾನೇಜ್ ಮಾಡ್ತೀನಿ ಮ್ಯಾಮ್. ಅಟೆಂಡೆನ್ಸ್ ಸ್ವಲ್ಪ ಕಡಿಮೆ ಇರ್ತದ ರಿಯಾಜ್ ಮತ್ತ
0: ಯಾಕಂದ್ರೆ ಬೇರೆ ಬೇರೆ ಕಡೆ ನೀವು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗ್ತದ, ಸ್ಪರ್ಧೆಗಳಿಗೆ ಹೋಗ್ಬೇಕಾಗ್ತದ.
1: ಮ್ಯೂಸಿಕ್ ಸಲುವಾಗಿ ಸ್ವಲ್ಪ ಅಟೆಂಡೆನ್ಸ್ ಕಡಿಮೆ ಇರ್ತದೆ, ಬಟ್ ಐ ಸ್ಟಿಲ್ ಮೇಕ್ ಇಟ್ ಅಪ್ ಟಿಲ್ ಎಕ್ಸಾಮ್ಸ್. ಮ್ಯಾನೇಜ್ ಅಂತೂ ಮಾಡ್ಲಿಕ್ಕತ್ತೇನೆ ಸದ್ಯ. ಸೊ ನಡೆದ
0: ಸಂಗೀತದೊಳಗ ಏನ್ ಮಾಡ್ಬೇಕು ಅಂತ ಆಸೆ ಅದ ರೇವತಿ ಅವರಿಗೆ?
1: ನಂಗ ಪರ್ಫಾರ್ಮರ್ ಆಗುದದ ಫುಲ್ ಟೈಮ್ ಅಂಡ್ ತಯಾರಿ ಒಳಗಿದ್ದೇನೆ.
0: ಆ ನಿಟ್ಟಿನೊಳಗ ಸಾಕಷ್ಟು ಪ್ರಯತ್ನ ನಡೆದದ.
1: ಹೌದು,
0: ಇಷ್ಟೆಲ್ಲ ಹಾಡ್ತೀರಿ ರೇವತಿ, ನಿಮ್ಗ ಪ್ರಶಸ್ತಿಗಳು ಕೂಡ ಬಂದಿರಬಹುದಲ್ಲ?
1: ಹೌದು ಮ್ಯಾಮ್, 2024 ನಲ್ಲಿ ಕರ್ನಾಟಕ ಗವರ್ಮೆಂಟ್ ಇಂದ ಬಾಲ ಧೀಮಂತ ಪ್ರಶಸ್ತಿ ಅಂತ ನನಗೆ ಕೊಟ್ರು.
0: ಅನೇಕ ಪ್ರತಿಷ್ಠಿತ ವೇದಿಕೆಗಳೊಳಗ ನೀವು ಪ್ರಸ್ತುತಪಡಿಸುವಂತಹ ಒಂದು ಅವಕಾಶ ಕೂಡ ನಿಮಗೆ ಒದಗಿ ಬಂದದ. ಎಲ್ಲೆಲ್ಲೇ ತಾವು ಪ್ರಸ್ತುತಪಡಿಸಿರಿ? ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಸುಗಮ ಸಂಗೀತ ಆಗಿರಬಹುದು, ದಾಸವಾಣಿ ಆಗಿರಬಹುದು.
1: ನಾನು ಶುರು ಮಾಡಿದ್ದು ರಾಮಕೃಷ್ಣ ಆಶ್ರಮದೊಳಗ ಹುಬ್ಳಿ ವಿವೇಕಾನಂದ ಆಶ್ರಮ, ಮತ್ತೆ ಪರಿಮಳ ಮಾರ್ಗ ರಾಯರ್ ಮಠ, ಭವಾನಿನಗರ್ ರಾಯರ್ ಮಠ, ಶಕ್ತಿ ಹುಬ್ಬಳ್ಳಿ, ಶಕ್ತಿ ಕಾಲನಿ ರಾಯರ್ ಮಠ ಹುಬ್ಬಳ್ಳಿ, ಮತ್ತು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲೂ ನಂದು ಆಗ್ಯದ. ಸವಾಯ್ ಗಂಧರ್ವದಲ್ಲಿ ನಡೆಯೋ ಯುವ ಸಂಗೀತೋತ್ಸವ, ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದ ಎಲ್ಲ ಯೂತ್ ಫೆಸ್ಟಿವಲ್ ಅದೆಲ್ಲ ಅದ್ರೊಳಗೂ ನಾ ಭಾಗವಹಿಸೀನಿ.
0: ಅನೇಕ ಕಡೆ ಪ್ರದರ್ಶನ ನೀಡಿದಂತಹ ಒಂದು ತೃಪ್ತಿ ಅದ. ರೇವತಿ ಅವರ ಹಾಡನ್ನು ಕೇಳಿದಾಗ ಜನ ಏನಂತಾರ?
1: ನಾನ್ ರೀಸೆಂಟ್ಲಿ ಕೇಳಿದ್ದು ಮಂದಿ ರಿಲ್ಯಾಕ್ಸೇಷನ್ ಅನ್ನಿಸ್ತದ ಅಂತಂದಾರ. ಈಗ ಇನ್ನು ನನ್ ಜರ್ನಿ ಆಗಿದೆ, ನೀ ಐಮ್ ಸ್ಟಿಲ್ ಲರ್ನಿಂಗ್ ಪ್ಲಸ್ ಅವ ಮೈನಸ್ ಅವ.
0: ಆದ್ರೂ ಕೂಡ ನಿಮ್ಮ ಗಾಯನವನ್ನ ನಿಮ್ಮ ಹಾಡನ್ನ ಕೇಳಿದಾಗ ಜನ ನಿಮ್ಗ ಬೆನ್ನ ತಟ್ಟಿದಾಗ ಏನೋ ಒಂದು ರೀತಿಯ ಪ್ರೋತ್ಸಾಹ ದೊರೆತಂಗ ಆಗ್ತದ, ಇನ್ನಷ್ಟು ಮಾಡ್ಬೇಕು ಮಾಡ್ಬೇಕು ಅನ್ನೋ ಹುರುಪು ಬರ್ತದ ಅಲ್ಲಿನ ರೇವತಿ?
1: ಹೌದು ಮ್ಯಾಮ್, ಎನ್ಕರೇಜ್ಮೆಂಟ್ ಅಂತ ಸಿಕ್ಕ ಸಿಗ್ತದೆ. ಅಂಡ್ ಇಂಥವ್ರು ನಮ್ ಸುತ್ತಮುತ್ತಲು ಇದ್ದಾಗ ಇನ್ನೂ ಜಾಸ್ತಿ ರಿಯಾಜ್ ಮಾಡ್ಬೇಕು, ಇನ್ನು ಗುರುಗಳ ಕಡೆ ತಾಲೀಮ್ ಬೇಕು ಅಂತ ಅನಿಸ್ತದೆ.
0: ಈಗ ಸಂಗೀತದೊಳಗ ಸಾಕಷ್ಟು ಬೇರೆ ಬೇರೆ ಪ್ರಕಾರಗಳು, ಈಗಾಗಲೇ ದಾಸವಾಣಿಯನ್ನ ನಮ್ಮ ಮುಂದೆ ಇಟ್ರಿ, ಶಾಸ್ತ್ರೀಯ ಸಂಗೀತವನ್ನ ಹಾಡಿ ತೋರಿಸಿದ್ರಿ, ಮತ್ತೆ ಯಾವ್ಯಾವ ಪ್ರಕಾರದ ಗೀತೆಗಳನ್ನ ಅಥವಾ ಯಾವ್ಯಾವ ಪ್ರಕಾರದ ಸಂಗೀತದಲ್ಲಿ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ?
1: ಭಕ್ತಿ ಗೀತೆ, ಭಾವಗೀತೆ, ಗಜಲ್, ಕ್ಲಾಸಿಕಲ್ ನಡೆದ ಪ್ಲಸ್ ಠುಮ್ರಿ ಸ್ಲೋಲಿ ಶುರು ಮಾಡ್ಲಿಕತ್ತೇನಿ. ಠುಮ್ರಿ ಇಸ್ ವೆರಿ
0: ಲಘು ಶಾಸ್ತ್ರೀಯ ಸಂಗೀತ. ಬಹಳ ಖುಷಿ, ಮೊದ್ಲಿಗೆ ಒಂದು ಗಜಲ್ ತೋರಿಸ್ರಲ್ಲ ನಮ್ಮ ಶ್ರೋತೃಗಳಿಗೆ, ಹೆಂಗ್ ಹಾಡ್ತೀರಿ ಅಂತ?
1: ಫೇಮಸ್ ಕಾಂಪೋಸಿಷನ್ ಆಶಾ ಭೋಸ್ಲೆ ಅವರದು.

0: ಗಜಲ್ ಕ್ಷೇತ್ರದ ಒಂದು ಬಹಳ ಜನಪ್ರಿಯವಾದಂತಹ ಹಾಡನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸಿದ್ರಿ. ಬಹಳ ಖುಷಿ ಆಯ್ತು. ನಿಮ್ಗ ಬಹಳ ಖುಷಿ ಕೊಡುವಂತಹ ಗಾಯಕರು ಯಾರು?
1: ನಾನು ಆಕ್ಚುಲಿ ಬಹಳ ಹಳಬದ ರೆಕಾರ್ಡಿಂಗ್ಸ್ ಕೇಳ್ತೀನಿ. ಫಸ್ಟ್ಲಿ ನನ್ನ ಗುರುಗಳು ಪಂಡಿತ್ ಅಜಯ್ ಭುವನ್ಕರ್ ಅವ್ರದ್ದು ಬಹಳ ಸೇರ್ತದ, ಉಸ್ತಾದ್ ರಾಶಿದ್ ಖಾನ್ ಅವ್ರದ್ದು, ಉಸ್ತಾದ್ ಸಲಾಮತ್ ಅಲಿ ಖಾನ್, ನಜಾಮತ್ ಅಲಿ ಖಾನ್, ಪಂಡಿತ್ ಜಗದೀಶ್

0: ಅದು ಬಹಳ ಸೇರ್ತದ ಪಟಿಯಾಲ ಘರಾನ, ಪಂಡಿತ ಅಜಯ ಚಕ್ರವರ್ತಿ ಅವ್ರದ್ದು ಸೇರ್ತದ. ಆಮೇಲೆ ನಮ್ಮ ಹುಬ್ಳಿ ಧಾರವಾಡದ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಅವ್ರದಂತೂ ಆಲ್ ಟೈಮ್ ಫೇವ್ರೇಟ್. ನಾ ಅವ್ರದ್ದು ಕೇಳ್ಕೊಂತ ನನ್ನ ಆಕ್ಚುಲಿ ನನ್ನ ಫಸ್ಟ್ ನನ್ನ ಕ್ಲಾಸಿಕಲ್ ಕೇಳಿದ್ದೆ ಅವ್ರದ್ದು ಲೈವ್ ನಾ ಕೇಳಿದ್ದು ಚಿಕ್ಕವಳಿದ್ದಾಗ, ಅವಾಗಿಂದ ನಂಗೆ ಬಹಳ ಸೇರ್ತದೆ.
1: ತಾವು ಅನೇಕ ಕಾರ್ಯಕ್ರಮಗಳಿಗೆ ಕೇಳಲಿಕ್ಕೆ ಕೂಡ ಹೋಗ್ತೀರಿ, ಯಾಕಂದ್ರೆ ಕೇಳುವಿಕೆಯಿಂದ ಕೂಡ ಬಹಳ ಕಲಿಯಬಹುದು ಅಂತ ಹೇಳ್ತಾರ ಸಂಗೀತಗಾರರು. ಈ ನಿಟ್ಟಿನೊಳಗ ನೀವು ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ಹೋಗಿರ್ತೀರಿ?
0: ಆಲ್ಮೋಸ್ಟ್ ಎಲ್ಲಾ ಕಾರ್ಯಕ್ರಮ ನನ್ಗೆ
1: ತಪ್ಪಿಸ್ಕೊಳಂಗಿಲ್ರಿ.
0: ಬಿಕಾಸ್ ಹುಬ್ಳಿ ಧಾರವಾಡ ನಾಗ ಬಹಳ ಚಲೋ ಚಲೋ ಆರ್ಟಿಸ್ಟ್ ಬೇರೆ ಕಡೆಯಿಂದ ಎಲ್ಲಾ ಇಂದ ಸ್ಟೇಟ್ಸ್ ಇಂದನು ಬರ್ತಾರೆ, ಕರ್ನಾಟಕದ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದನು ಬರ್ತಾರೆ, ಬಹಳ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಸ್ ಬರ್ತಾರೆ. ಆಮೇಲೆ ನಾ ಜೂನಿಯರ್ ಅದೇನಿ, ಎಲ್ಲಾರ್ದು ಕೇಳ್ಬೇಕು, ಸೊ ಎಲ್ಲಾರ್ದು ಕೇಳ್ತೇನೆ.
1: ಆಮೇಲೆ ಠುಮ್ರಿ ಗಾಯನ ಅನ್ನೋದು ಬೇರೆ ರೀತಿಯ ಆನಂದವನ್ನೇ ಕೊಡುವಂತಹದ್ದು. ಶಾಸ್ತ್ರೀಯ ಸಂಗೀತ ಒಂದು ಕಡೆ, ಈ ಕಡೆ ಸುಗಮ ಸಂಗೀತ ಇನ್ನೊಂದು ಕಡೆ, ಅದರಂಗನ ಆದ್ರೂ ಕೂಡ ಅದ್ರ ಮಧ್ಯೆ ಇರುವಂತಹದ್ದು ಠುಮ್ರಿ ಗಾಯನ. ಇವೆರಡನ್ನು ಸೇರಿಸಿ ವ್ಯಕ್ತಪಡಿಸೋದು ಅದು ಠುಮ್ರಿ ಗಾಯನ. ಅದನ್ನು ಕೂಡ ಕೇಳ್ಬೇಕಂತ ಆಸೆ ಇದ್ದಾರೆ ರೀತಿ ನಿಮ್ಮ ಬಾಯಿಂದ.
0: ನನ್ನ ಗುರುಗಳು ಪಂಡಿತ್ ಅಜಯ್ ಪೋಹನ್ಕರ್ ಅವ್ರದ್ದೇ ಒಂದು ಠುಮ್ರಿ ಹಾಡ್ಲಿಕ್ಕೆ ಪ್ರಯತ್ನಿಸ್ತೀನಿ.

0: ಬಹಳ ಚಂದ. ಅದರೊಳಗು ಪಂಡಿತ್ ಅಜಯ್ ಪೋಹಣ್ಕರ್ ಅವರು ಹಾಡುವಂತಹ ಅನೇಕ ಬೇರೆ ಬೇರೆ ರಾಗದ ಠುಮರಿಗಳನ್ನ ಕೇಳಿದಾಗ ಅವರ್ಣನೀಯ ಆನಂದ ಅದು. ಮತ್ತ ಬೇರೆ ಬೇರೆ ಸಂಗೀತಗಾರರ ಗಾಯನವನ್ನ ನೀವು ಕೇಳ್ತಾ ಇರ್ತೀರಿ.
1: ಹೌದು ಮ್ಯಾಮ್.
0: ಅದು ಕೊಡುವಂತಹ ಆನಂದನೇ ಬೇರೆ, ಆಮೇಲೆ ನಿಮ್ಗೆ ಕಲೀಲಿಕ್ಕೆ ಕೂಡ ಬಹಳ ಸಿಗ್ತದೆ ಅದರಿಂದ.
1: ಹೌದು ಮ್ಯಾಮ್, ಪ್ರತಿಯೊಬ್ಬರ ಸ್ಟೈಲ್ ಬೇರೆನೇ ಇರ್ತದೆ, ಅಂಡ್ ಆ ಸ್ಟೈಲಿಂದ ನಮಗ್ ಬಹಳ ಕಲ್ಕೊಳಕ್ ಬಹಳ ಸಿಗ್ತದೆ. ನಮ್ ಘರಾನ ಅಲ್ಲ ಅಂದ್ರೂ ಬೇರೆ ಘರಾನಾಯಿಂದ ಬಹಳ ಕಲಿಯಕ್ ಸಿಗ್ತದ. ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಸ್ಟ್ ಬೇರೆನ ಟೆಂಪರಮೆಂಟ್ ಇರ್ತದ, ಅವ್ರು ಹೆಂಗ್ ಆಡ್ತಾರೆ ಅದನ್ನ ಕೇಳ್ಕೊಂಡು ನಾವು ನಮ್ಗೇನ್ ಸೂಟ್ ಆಗ್ತದೆ ನಾವು ತಗೊಂಡು ನಮ್ ಗಾಯಕಿನಾಗ ಸೇರ್ಕೊಂಡ್ರೆ ಅದು ಬೇರೆನ ಬ್ಯೂಟಿ.
0: ಮತ್ತೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಅದು ಸಂಗೀತದ ತವರು ಅಂತ ಹೇಳ್ತೀವಿ. ಎಷ್ಟು ದೊಡ್ಡ ದೊಡ್ಡ ಸಂಗೀತಗಾರರನ್ನ ಈ ಪ್ರಪಂಚಕ್ಕೆ ನೀಡಿದಂತಹ ನೆಲ ಇದು. ಹುಬ್ಬಳ್ಳಿ ಧಾರವಾಡದ ಸಂಗೀತದ ಬಗ್ಗೆ ಏನ್ ಹೇಳ್ತೀರಿ ರೇವತಿ?
1: ಈ ಮಣ್ಣಿನಿಂದ ಬಹಳ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬೆಳೆದಾರ. ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವ್ರದ್ದು ಗಾಯಕಿ ಎಷ್ಟು ಇಂಪ್ಯಾಕ್ಟ್ಫುಲ್ ಅದ, ಪ್ರತಿಯೊಬ್ರು ಕೇಳಿದವ್ರು ಅವ್ರ ಫ್ಯಾನ್ ಆಗುದು ಖಂಡಿತ. ಅವ್ರದ್ದು ಲೈಟ್ ಮ್ಯೂಸಿಕ್ ಆಗ್ಲಿ, ಅವ್ರು ಏನೇ ಹಾಡಿದ್ರು ಬಹಳ ಚಂದ ಹಾಡ್ತಿದ್ರು. ಅವ್ರು ನೋಡ್ಲಿಕ್ಕೆ ನಂಗೆ ಲೈವ್ ಸಿಗ್ಲಿಲ್ಲ, ಬಟ್ ಸ್ಟಿಲ್ ಅವ್ರ ರೆಕಾರ್ಡಿಂಗ್ಸ್ ಅದು ಕೇಳಿ ಇನ್ನೂ ಅದಷ್ಟು ಇಂಪ್ಯಾಕ್ಟ್ಫುಲ್ ಅದ, ಕಲಿಯೋದು ಬಹಳ ಅದ ಅವ್ರ ಕಡೆ.
0: ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ಕೂಡ ಹುಬ್ಬಳ್ಳಿ ಧಾರವಾಡದ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸಿದವರು. ಪಂಡಿತ್ ಬಸವರಾಜ್ ರಾಜಗುರು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬೇರೆ ಬೇರೆ ಘರಾಣೆ ಆದ್ರೂ ಕೂಡ ಅದರೊಳಗಿರುವಂತಹ ಒಂದು ಆನಂದ ಇರೋದಲ್ಲ, ಅದು ಸಂತಸ ಅನ್ನೋದು ಬಹಳ ಅಪೂರ್ವವಾದದ್ದು. ಹಂಗಾಗಿ ಹುಬ್ಬಳ್ಳಿ ಧಾರವಾಡ ಈಗ ಕೂಡ ನಿಮ್ಮಂತಹ ಪ್ರತಿಭಾವಂತರು ಉದಯೋನ್ಮುಖ ಕಲಾವಿದರು ಬೆಳಿಲಿಕತ್ತೀರಿ. ಹಂಗ

0: ಹುಬ್ಬಳ್ಳಿ ಧಾರವಾಡದ ಸಂಗೀತಕ್ಕೆ ಕೊಡುಗೆ ಸಿಗ್ತಾನ ಅದ. ಕಾರ್ಯಕ್ರಮ ಮುಕ್ತಾಯ ಮಾಡೋ ಮುನ್ನ ಒಂದು ಭಾವಗೀತೆಯನ್ನ ಕೇಳ್ಬಿಡೋಣಲ್ಲ ನಿಮ್ಮ ಬಾಯಿಂದ.
1: ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರದೇ ಒಂದು ಕಂಪೋಸಿಷನ್ ಹಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ.
0: ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತ ಹಾಡನ್ನ ಹಾಡ್ತೀನಿ ಅಂತಂದ್ರೆ, ಅವರ ಕೆಲವು ಗೀತೆಗಳಂತೂ ರಾಜ್ಯದ ತುಂಬಾ ಜನಪ್ರಿಯ ಆಗ್ಯಾವ. ಬಹಳ ವಿಶಿಷ್ಟವಾದ ಸಂಗೀತ ಸಂಯೋಜನೆ ಅವ್ರದ್ದು. ಆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಅವರು ಎಷ್ಟು ಗ್ರೇಟ್ ಮ್ಯೂಸಿಷಿಯನ್ ಇದಾರೆ, ಅಷ್ಟೇ ಗ್ರೇಟ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಬಹಳ ಹಂಬಲ್ ಇದಾರೆ. ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅವ್ರ ಕಡೆ ಕಲೀಲಿಗತ್ತೇನಿ. ನಂಗೆ ಏನೂ ಬರ್ತಿರ್ಲಿಲ್ಲ ಅಂದ್ರೂ ಅವ್ರು ಇಷ್ಟು ಪೇಷೆಂಟ್ಲಿ ನಂಗೆ ಕೂತ್ ಕಲ್ಸಿದ್ರು. ಅವ್ರು ಅಷ್ಟು ದೊಡ್ಡ ಕಲಾವಿದರು, ಗಾಯಕರು, ಕಂಪೋಸರ್, ಬಟ್ ಸ್ಟಿಲ್ ನಾನು ಚಿಕ್ಕವಳಾದ್ರೂ ನಂಗೆ ಪ್ರತಿಯೊಂದು ಹಾಡಿನ ಮೀನಿಂಗ್ ಹೇಳ್ತಿದ್ರು, ಸೊ ದಟ್ ಫೀಲ್ ಕರೆಕ್ಟ್ ಆಗಿ ಬರ್ಲಿ ಹಾಡುವಾಗ ಅಂತ ಹೇಳಿ ಪ್ರತಿಯೊಬ್ಬ ಸ್ಟೂಡೆಂಟ್ ನಲ್ಲಿ ತಮ್ಮ ಎಫರ್ಟ್ಸ್ ಅವ್ರು ಹಾಕ್ತಿದ್ರು. ಅಂಡ್ ಆ ಎಫರ್ಟ್ ನಂಗೆ ಇಷ್ಟು ಹಾಡ್ಲಿಕ್ಕೆ ಕೊಟ್ಟದಂತ ಹೇಳ್ಬೋದು.
0: ಅವರ ಸಂಗೀತ ಸಂಯೋಜನೆಯ ಒಂದು ಭಾವಗೀತೆ
1: ಹೌದು, ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು.

0: ಎಷ್ಟು ಸುಮಧುರವಾದಂತಹ ಸಂಗೀತ ಸಂಯೋಜನೆ, ಒಂದ್ ರೀತಿ ಒಳಗ ಬೆಣ್ಣೆ ಒಳಗಿನ ಕೂದಲ ತೆಗೆದಂತ, ಎಷ್ಟು ಕುಸುರಿ ಕೆಲಸ. ಎಷ್ಟು ನಾವು ನಮ್ಮ ಅಭ್ಯಾಸದಿಂದ ಅವನ್ನ ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಬಹಳ ವಿದ್ವತ್ ಪೂರ್ಣ ಸಂಗೀತ ಸಂಯೋಜನೆ, ಬಹಳ ಖುಷಿ ಆಯ್ತು ಕೇಳಿ ರೇವತಿ. ನೀವು ಎಲ್ಲಾ ಪ್ರಕಾರದ ಸಂಗೀತವನ್ನ ಹಾಡ್ತೀರಿ, ಇನ್ನಷ್ಟು ಏನೋ ಮಾಡಬೇಕು ಈ ಕ್ಷೇತ್ರದೊಳಗ ಅನ್ನುವಂತಹ ಒಂದು ಛಲ ಅದ ತಮ್ಮಲ್ಲಿ. ಬಹಳ ಸಂತೋಷದ ವಿಷಯ ರೇವತಿ. ತಂದೆ ತಾಯಿ ಅಕ್ಕ ಎಲ್ಲರೂ ಕೂಡ ನಿಮಗ ಬೆನ್ನೆಲುಬಾಗಿ ನಿಂತಾರ ಸಂಗೀತವನ್ನ ಮುಂದುವರೆಸಲಿಕ್ಕೆ. ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡ್ರಿ. ಈಗಾಗ್ಲೇ ಅನೇಕ ಸುಸ್ವರಗಳ ಒಂದು ಗುಚ್ಛವನ್ನ ನಮ್ಮ ಶ್ರೋತೃಗಳ ಮುಂದೆ ತೆರೆದು ಇಡ್ತಾ ಇದ್ದೀರಿ. ಅವರು ಕೂಡ ಬಹಳ ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಲಿಕ್ಕತ್ತಾರ. ಇನ್ನಷ್ಟು ಸಾಧನೆ ತಮ್ಮಿಂದ ನಡೀಲಿ. ಸಾಕಷ್ಟು ಸಮಯ ಆದ, ಅಭ್ಯಾಸ ಮಾಡಿ ಗುರುಗಳಿಗೆ ಇನ್ನಷ್ಟು ಕೀರ್ತಿ ತರುವಂತಹ ಕಾರ್ಯ ತಮ್ಮಿಂದ ಆಗ್ಲಿ. ನಮ್ಮ ಎಲ್ಲಾ ಶ್ರೋತೃಗಳು ನಿಮ್ಮ ಹಾಡನ್ನ ಕೇಳಿ ಖುಷಿ ಪಟ್ಟಿರ್ತಾರ. ಅವರೆಲ್ಲರ ಪರವಾಗಿ ತಮಗ ಧನ್ಯವಾದಗಳು. ಮತ್ತೆ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.
1: ನಮಸ್ಕಾರ.
2: ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಲೆ.
3: ಇದು ಇಂದಿನ ಯುವವಾಣಿ.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ನೆನೆಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಕಾಣ ಕೇಳಣ್ಣ.
4: ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸ್ಟುಡಿಯೋ ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆತ್ಮೀಯರೇ, ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗುವುದು. ಉಳಿದಂತೆ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು. ಅರುಮೋತಕ್ಕೆ ಚಿಂತನ, ಮದ್ದೂರು ಮೋಹನ ಕಲ್ಲೂರಯ್ಯ ಅವರಿಂದ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸಿ ಕೆ ತಾರಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳಬಹುದು. 7:45 ಮತ್ತು 8:30 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಕಿರಣ್ ಮಂಜಬೈಲು ಅವರಿಂದ ಭಾಷಣ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಫಲ್. ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗುವುದು. 12:05 ವನಿತಾ ವಿಹಾರ. ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು KL ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ ಈ ಕುರಿತು ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನ್ ನಾಯಕ್ಕೆ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮದಲ್ಲಿ ವಿಷಯ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಕೇಳಬಹುದು. ನಾಳೆ ಮಧ್ಯಾಹ್ನ 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. 3:00 ಗುಲ್ಮೋಹರ್, 5:30 ಸಂಜೆ ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ವಿಷಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ, ಇದರಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳು ಈ ಕುರಿತು ಡಾಕ್ಟರ್ ವೀರಪ್ಪ ನಾಯಕ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಿಗೌಡ. ನಂತರ ಜನಪದ ಸಂಗೀತದಲ್ಲಿ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಮಾತನಾಡುತ್ತಾರೆ ಸಂಗೀತಾ ಎಂ ಹಿರೇಮಠ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ.